ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 FM ಕಂಪನಾಂಕಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ.

ರಾಷ್ಟ್ರೀಯ ಪಂಚಾಂಗ 1948ನೇ ಶಕ ವರ್ಷ ಆಷಾಢ ಮಾಸದ 18ನೇ ದಿನ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:58:40. ಪ್ರಿಯ ಕೇಳುಗರೆ, ದೈವ ಸಹಾಯವಿಲ್ಲದೆ ಜಯವಿಲ್ಲ, ಸ್ವರ್ ಪ್ರಯತ್ನವಿಲ್ಲದೆ ದೈವ ಸಹಾಯವೂ ಇಲ್ಲ ಎನ್ನುವ ಡಿವಿಜಿಯವರ ಶುಭ ನುಡಿಯೊಂದಿಗೆ ತಮಗೆಲ್ಲ ನಮಸ್ಕಾರ. ಇಂದಿನ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆಯೊಂದನ್ನು ಕೇಳುವಿರಿ. 6:40 ಕೆಳದಿ ಶಿವಪ್ಪನಾಯಕ ಯುಐಎಚ್ಎಸ್ ನೇಗಿಲ ಮಿಡಿತ ಪ್ರಾಯೋಜಿತ ಸರಣಿ. ಇದರಲ್ಲಿ ತರಕಾರಿ ಬೆಳೆಯಲ್ಲಿ ಕಂಡುಬರುವ ಬೇರುಗಂಟು ರೋಗದ ನಿರ್ವಹಣೆ ಕುರಿತು ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಮಮತಾ ಅವರಿಂದ ಮಾಹಿತಿ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗೆ ಸಲಹೆ ಕೇಳುವಿರಿ. 6:50 ಆರೋಗ್ಯ ಬಿಂದು. ಕೂದಲ ಆರೈಕೆಗೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಮೀನಾಕ್ಷಿ ರತ್ನ ಹೊನ್ನದ್. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:30 ಸೇವಾ ಮಾಹಿತಿ. 7:45 ಮತ್ತು 8:30 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಮಹದೇವ ಬಣಕಾರ್ ಅವರಿಂದ. 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಆರ್ಕೆ ಸೂರ್ಯನಾರಾಯಣ ಅವರ ವೀಣಾವಾದನ ಕೇಳಲಿದ್ದೀರಿ. 9:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಮೂಳೆ ಕೀಲು ಸಮಸ್ಯೆಗಳು ಹಾಗೂ ವಿಶೇಷವಾಗಿ ವಕ್ರಪಾದ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಬೆಂಗಳೂರಿನ ಪ್ರಸಿದ್ದ ಮಕ್ಕಳ ಕೀಲು ಮೂಳೆ ತಜ್ಞರಾದ ಡಾ ಗಿರೀಶ್ ಕುಮಾರ್ ಎಎಂ. 11:00 ಜನಪದ ಗೀತೆಗಳನ್ನು ಆಲಿಸುವಿರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕಗಳ ಪರಿಚಯ.

ನಿಲಯದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಮತ್ತು ಮತ್ತೆ ಬೆಸಿದ ಸ್ನೇಹ ಸಂಬಂಧ. ನಂತರ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯವರಿಂದ ಸಂಪ್ರದಾಯದ ಗೀತೆಗಳನ್ನು ಆಲಿಸುವಿರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತುಮ್ಮಾಪುರ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿರಾಮ್ ಜಿ ಮಿಷನ್ ಕುರಿತು ಮಾತುಕತೆ. ನಮ್ಮ ನಿಲಯದಿಂದ 1:20 ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00 ಸಂಜೆ

0: held on the 17th and 18th of this month, and students are advised to download a slip from the official website www.csirnet.nta.nic.in to know the allotted exam city. India's Arnab Paparkar created history by becoming the first Indian in 36 years to reach the boys' singles quarterfinals at the Wimbledon Juniors 2026. The 18-year-old Paparkar defeated Japan's Ryo Tabata 6-2, 6-1 in just 52 minutes in the pre-quarterfinals. India's march towards its 100th Grandmaster gathered momentum on yesterday with 17-year-old Ashwath S. from Kanyakumari becoming the country's 98th Grandmaster after clinching his final GM norm at the 2026 Pune International Grandmaster Round Robin. Needing a win in the final round, Ashwath defeated USA's FM Kannan Vaidyanathan with the black pieces to complete the Grandmaster title requirements. He finished the tournament with 7 points from 9 rounds, recording 6 wins, 2 draws and 1 loss to secure second place. In men's cricket, India will face England in the 4T20 International of the 5-match series at the County Ground in Bristol tonight. The match will begin at 10 p.m. Indian time. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಭಕ್ತಿಗೀತೆಗಳ ಜೊತೆ ಒಂದು ವಿಶೇಷವಾದ ಮಾಹಿತಿ ನಿಮಗೋಸ್ಕರ. ಸಾಮಾನ್ಯವಾಗಿ ನಾವು ಈ ನಮನದಲ್ಲಿ ದೇಗುಲಗಳ ಒಂದು ನುಡಿ ದರ್ಶನ ಮಾಡುವಂಥದ್ದು. ಆ ದೇಗುಲಗಳ ಬಗ್ಗೆ ನಿಮಗೆ ಹೇಳುವಾಗ, ಇದು ಇಂತಹವರ ಶೈಲಿ, ಈ ವಾಸ್ತುಶಿಲ್ಪ ಇವರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇರ್ತೀವಿ. ಹಾಗೆ ಎಲ್ಲ ದೇಗುಲಗಳಲ್ಲೂ ಕೂಡ ಪ್ರಾಚೀನ ದೇವಾಲಯಗಳೇನಿದೆ ಅವುಗಳಲ್ಲಿ ಇಂತಹ ಒಂದು ವಿಶೇಷತೆಗಳನ್ನು ನಾವು ಹೇಳುವಂಥದ್ದು. ಹಾಗಾದರೆ ಯಾವುದೇ ದಾಖಲೆಗಳು ಇಲ್ಲದೆ, ಐತಿಹಾಸಿಕ ದಾಖಲೆಗಳು ಇಲ್ಲದೇ ಇದ್ದರೂ ಕೂಡ ಇದು ಇಂತಹವರದೇ ಕಾಲದ ಘಟ್ಟದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಹೌದು, ಅದಕ್ಕಾಗಿಯೇ ಅವರವರದೇ ಆದಂಥ ಶೈಲಿಯನ್ನು ಹೊಂದಿದ್ದಾರೆ. ಹಾಗೆ ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಶೈಲಿ ಏನಿದೆ, ಅದು ಏನು ವಿಶೇಷತೆಯಿಂದ ಕೂಡಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಇವತ್ತು ತಿಳಿಸ್ತೇನೆ. ಕ್ರಿಸ್ತಶಕ 6-12 ಶತಮಾನದಲ್ಲಿ ಚಾಲುಕ್ಯರ ಆಡಳಿತ ದಕ್ಷಿಣ ಭಾರತದಲ್ಲಿ ಆಗುವಂಥದ್ದು. ಇವರು ವಿಶೇಷವಾಗಿ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದವರು. ಚಾಲುಕ್ಯ ಶೈಲಿ ಅಂತಲೇ ಪ್ರಸಿದ್ಧಿ ಪಡೆದ ಕಲಾತ್ಮಕ ಸಾಧನೆಗೆ ಹಲವು ಉದಾಹರಣೆಗಳನ್ನು ನೀಡಿದ್ದಾರೆ. ತಿಳ್ಕೊಳ್ಳೋಣ ನಮನದಲ್ಲಿ. ಆರಂಭದಲ್ಲಿ ಅಲ್ಲಮ ಪ್ರಭೋರ ವಚನ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿದೆ. ಗುರು ಶಿಷ್ಯ ಸಂಬಂಧಕ್ಕೆ ಲಿಂಗವ ಧರಿಸಿರುವ ಯರಾಯ.

ಸ್ನೇಹಿತರೆ, ಚಾಲುಕ್ಯರ ಕಾಲದ ವಾಸ್ತುಶಿಲ್ಪದ ಶೈಲಿ ಹೇಗಿರ್ತಾ ಇತ್ತು ಅಂತ ತಿಳ್ಕೊಳ್ಳೋದಾದ್ರೆ ಲಕ್ಷಣಗಳನ್ನು ನೋಡಬಹುದು. ಪ್ರಮುಖವಾಗಿ ಇವರು ಗುಹಾಲಯಗಳ ವಿನ್ಯಾಸದಲ್ಲಿ, ಅಂದರೆ ಒಂದೇ ಕಲ್ಲಿನಲ್ಲಿ ಕೊರೆದ ಶಿಲಾಕೃತಿಯನ್ನು ಕಂಡುಬರುತ್ತವೆ ಇವರ ಒಂದು ಶೈಲಿಯ ನಿರ್ಮಾಣದಲ್ಲಿ. ಹಾಗೆ ಒಂದಷ್ಟು ಉದಾಹರಣೆ ಹೆಸರಿಸೋದಾದರೆ ಬಾದಾಮಿ ಗುಹೆಗಳು, ಇಲ್ಲಿ 4 ಗುಹೆಗಳು ಕಂಡುಬರುತ್ತವೆ. ಒಂದರಲ್ಲಿ 18 ಭುಜಗಳ ನೃತ್ಯ ಮುದ್ರೆಯ ನಟರಾಜನ ಶಿಲ್ಪ, ಹಾಗೆ ಇದು ಶೈವ ಮತಕ್ಕೆ ಸಂಬಂಧಿಸಿದ್ದು. ಇನ್ನು ವಿಷ್ಣುವಿನ ವರಾಹ ಮತ್ತು ತ್ರಿವಿಕ್ರಮ ಅವತಾರಗಳನ್ನು ಕೂಡ ಕಾಣಬಹುದು ವೈಷ್ಣವಕ್ಕೆ. ಹಾಗೆ ರಾಜಕೀಯ ಪ್ರಾಮುಖ್ಯತೆ ತಿಳಿಸುವಂಥದ್ದನ್ನು ಕೂಡ ಇವರು ಒಳಗೊಂಡಂಥ ವಾಸ್ತುಶಿಲ್ಪವನ್ನು ನಿರ್ಮಾಣ ಮಾಡ್ತಾ ಇದ್ರು. ಅದಕ್ಕೆ ಹೇಳೋದಾದರೆ ಇನ್ನು ಮೂರನೆಯ ಗುಹೆಯಲ್ಲಿ ಕಂಡುಬರುವಂಥದ್ದು ಇಮ್ಮಡಿ ಪುಲಿಕೇಶಿಯ ಶಾಸನ ಮತ್ತು ಮಹಾವಿಷ್ಣುವಿನ 8 ಅಡಿ ಉಯ್ಯಾಲೆ ಶಿಲ್ಪ. ಹಾಗೆ ಇವರು ಜೈನ ಮತದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ರು, ಅವರನ್ನು ಕೂಡ ಇಲ್ಲಿ ಗುರುತಿಸಿರಬಹುದು. 4ನೇ ಗುಹೆಯಲ್ಲಿ ಪಾರ್ಶ್ವನಾಥ ಮತ್ತು ಬಾಹುಬಲಿಯ ಪ್ರತಿಮೆಗಳನ್ನು ಕಾಣಬಹುದು ಬಾದಾಮಿ ಗುಹೆಗಳಲ್ಲಿ. ಹಾಗೆ ಇನ್ನು ಚಾಲುಕ್ಯರ ಶೈಲಿಯ ಸ್ತಂಭಗಳು ಮತ್ತು ಮಂಟಪಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅತ್ಯಂತ ಅಲಂಕೃತವಾದ ಸ್ತಂಭಗಳು ಕಂಡುಬರುತ್ತವೆ. ಮುಖ್ಯ ಮಂಟಪದ ಸ್ತಂಭಗಳು ಚೌಕಾಕಾರದ ಅಡಿ, ಅಂದರೆ ಒಂದು ಬೇಸ್ ಏನು ಅಂತ ಹೇಳ್ತೀವಲ್ಲ ಅದು, ಹಾಗೆ ಮಧ್ಯಭಾಗದಲ್ಲಿ ವೃತ್ತಾಕಾರದಲ್ಲಿದ್ದು ತುಂಬ ನಯಸ್ಸಾಗಿರುವಂತಹ ರೀತಿಯಲ್ಲಿ ಆ ಒಂದು ವೃತ್ತಾಕಾರ ಕಂಡುಬರುತ್ತೆ ಕಂಬಗಳ ಮಧ್ಯಭಾಗದಲ್ಲಿ. ಇನ್ನು ಮೇಲಿನ ಭಾಗದಲ್ಲಿ ಹೂವಿನ ವಿನ್ಯಾಸವನ್ನು ಹೊಂದಿರುವಂಥ ಅಲಂಕೃತಗೊಂಡ ಕಂಬಗಳು ಕಂಡುಬರುತ್ತವೆ. ಇದಕ್ಕೆ ಉದಾಹರಣೆ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, 16 ಸ್ತಂಭಗಳ ಮಂಟಪ. ಇನ್ನು ದೇವಾಲಯಗಳ ವಿನ್ಯಾಸ ಹೇಗಿತ್ತು ತಿಳ್ಕೊಳ್ಳೋಣ. ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿರುವ ಪುರಂದರದಾಸರ ಕೃತಿ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರವರ ಗಂಟಲಗಾಣ ಹಿಡಿದ್ಯೋ

ಸ್ನೇಹಿತರೆ, ಚಾಲುಕ್ಯರ ಶೈಲಿಯ ದೇವಾಲಯಗಳ ವಿನ್ಯಾಸ ಹೇಗಿರುತ್ತೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಮೂರು ಭಾಗಗಳು: ಗರ್ಭಗೃಹ, ಶಿಖರ ಅಥವಾ ವಿಮಾನ, ಹಾಗೆ ಮಂಟಪ. ಓಕೆ, ದೇವರ ಮೂರ್ತಿ ಇರುವಂಥ ಸ್ಥಳವೇ ಗರ್ಭಗೃಹ. ಹಾಗೆ ಶಿಖರ ಅಥವಾ ವಿಮಾನ ಇದು ಯಾವ ಆಕಾರದಲ್ಲಿದೆ ಅಂದರೆ, ಇಲ್ಲಿ ಒಂದು ವಿಶೇಷವಾಗಿ ಕಂಡುಬರುವಂಥದ್ದು ಪಿರಮಿಡ್ ಆಕಾರ, ದ್ರಾವಿಡ ಶೈಲಿಯ ಪಿರಮಿಡ್ ಆಕಾರ, ಹಾಗೆ ನಾಗರ ಶೈಲಿಯ ವಕ್ರಾಕಾರ. ಇಲ್ಲಿ ಚಾಲುಕ್ಯರು ಒಂದು ವಿಶೇಷವಾದಂಥ ವಿನ್ಯಾಸವನ್ನು ಕಂಡುಕೊಳ್ತಾರೆ, ಶೈಲಿಯನ್ನು. ಇದು ವೇಸರ ಶೈಲಿ ಅಂತ ಹೇಳಿ. ಈ ವೇಸರ ಶೈಲಿಯಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿಗಳು ಮಿಶ್ರಣಗೊಳ್ಳುತ್ತವೆ. ಹಾಗೆ ಭಕ್ತರ ಸಭಾಂಗಣ ಮಂಟಪ ಅನ್ನುವಂಥದ್ದು. ಇನ್ನು ಈ ವೇಸರ ಶೈಲಿಗೆ ಒಂದು ಉದಾಹರಣೆ ಅಂದರೆ, ಓಕೆ, ಸಭಾ ಮಂಟಪಕ್ಕೆ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, ಇದು ಕಂಡುಬರುವಂಥದ್ದು ಈ ವೇಸರ ಶೈಲಿಯಲ್ಲಿ. ಹಾಗೆ ಈ ಶಿಲ್ಪಕಲೆಯ ವಿಶಿಷ್ಟತೆಯಲ್ಲಿ ಶಿವ, ವಿಷ್ಣು, ದುರ್ಗಾ ಈ ಒಂದು ದೇವತೆಗಳಿಗೆ ವಿಶಿಷ್ಟವಾದ ಸ್ಥಾನ. ಶಿವನನ್ನು ಸಾಮಾನ್ಯವಾಗಿ ನಟರಾಜ ಅಂದರೆ ನೃತ್ಯ ಭಂಗಿಯಲ್ಲಿರುವಂಥದ್ದನ್ನು ಕಾಣಬಹುದು. ಹಾಗೆ ಅರ್ಧನಾರೀಶ್ವರನ ಒಂದು ಮೂರ್ತಿಯನ್ನು ಕಾಣಬಹುದು. ಹಾಗೆ ವಿಷ್ಣುವಿನ ಅಂತ ಹೇಳೋದಾದರೆ ವರಾಹ, ಭೂದೇವಿಯನ್ನು ರಕ್ಷಿಸುವಂಥ ವರಾಹ ಒಂದು ಅವತಾರದಲ್ಲಿ, ಹಾಗೆ ಹಿರಣ್ಯಕಶಿಪುವಿನ ಸಂಹಾರದ ನರಸಿಂಹ ಅವತಾರದಲ್ಲಿ ಕಾಣಬಹುದು. ಇನ್ನು ಮಹಿಷಾಸುರ ಮರ್ದಿನಿ, ಅದು ದುರ್ಗಾ ಮಾತೆಯ ಒಂದು ಪ್ರತೀಕವಾಗಿ ನಮಗೆ ಇಲ್ಲಿ ಕಂಡುಬರುತ್ತೆ. ಹಾಗೆ ಇವರು ದೇವತೆ

ಮಕ್ಕಳಿಗೆ ಮಾತ್ರವಲ್ಲದೆ ಮಾನವೀಯ ಮತ್ತು ಲೌಕಿಕ ಶಿಲ್ಪಕಲೆಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜೀವನದ ಪ್ರತಿಬಿಂಬವಾಗಿ ಪ್ರೇಮಿ ಜೋಡಿಗಳು ಹಾಗೆ ದೇವಾಲಯಗಳ ಇವು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿ ಸಂಗೀತಗಾರರು ಮತ್ತು ನರ್ತಕರನ್ನು ಇವರು ಚಿತ್ರಿಸಿರುವಂಥದ್ದು. ಹಾಗೆ ಯುದ್ಧ ದೃಶ್ಯಗಳು ಕೂಡ ಕಂಡುಬರುತ್ತವೆ. ಇನ್ನು ಜೈನ ಮತ್ತು ಬೌದ್ಧ ಪ್ರಭಾವ ಇತ್ತು ಅಂತ ಹೇಳೋದಕ್ಕೆ 24 ತೀರ್ಥಂಕರರ ಶಿಲ್ಪಗಳಿರುವ ಐಹೊಳೆಯಲ್ಲಿರುವ ಜೈನ ಬಸದಿಗಳು ಹಾಗೆ ಬಾದಾಮಿಯ ಬಳಿ ಬೌದ್ಧ ಸ್ತೂಪಗಳು ಇದಕ್ಕೆ ಸಾಕ್ಷಿಯಾಗುತ್ತವೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯಲಿದೆ. ಗುರುರಾಯ ಅಯ್ಯ ಗುರುರಾಯ ಸದಾ ಭಕ್ತರನ್ನು ಸಲಹುವ ಮಹನೀಯ.

ಸ್ನೇಹಿತರೆ, ಇನ್ನು ಚಾಲುಕ್ಯರ ಶೈಲಿ ಏನಿದೆ, ಇವರು ತಂತ್ರಜ್ಞಾನದಲ್ಲಿ ಎಷ್ಟು ಮುನ್ನಡೆಯನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಕಾಣಬಹುದು. ಒಂದೇ ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವಂತಹ ಗುಹಾಲಯಗಳು ಶಿಲೆಯನ್ನು ಕತ್ತರಿಸುವಂಥ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗುತ್ತವೆ. ಹಾಗೆ ಗುಹೆಗಳಲ್ಲಿ ಮಂತ್ರಗಳು ಪ್ರತಿಧ್ವನಿಸುವಂತೆ ಮಾಡಲಾದ ವಿನ್ಯಾಸ, ಧ್ವನಿ ವಿನ್ಯಾಸದ ಬಗ್ಗೆ ಅವರಿಗಿದ್ದ ಜ್ಞಾನವನ್ನು ತಿಳಿಸುತ್ತವೆ. ಹಾಗೆ ಬಾದಾಮಿ ಜಲಾಶಯದಲ್ಲಿ ಸಾವಿರಾರು ವರ್ಷಗಳಷ್ಟು ಹಳೆಯ ನೀರಿನ ವ್ಯವಸ್ಥೆ ಇವರಿಗೆ ಜಲ ನಿರ್ವಹಣೆ ಬಗ್ಗೆ ಇದ್ದಂಥ ಕಾಳಜಿ ಬಗ್ಗೆ ಅರಿವು ಮೂಡಿಸುತ್ತೆ. ಚಾಲುಕ್ಯರ ಶಿಲ್ಪಕಲೆಯು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕ, ರಾಜಕೀಯ ಮತ್ತು ತಾಂತ್ರಿಕ ದೃಷ್ಟಿಕೋನವನ್ನು ಹೊಂದಿದ್ದು ಅನ್ನುವಂಥದ್ದು ಇಲ್ಲಿ ನಮಗೆ ಕಂಡುಬರುವಂಥದ್ದು. ಚಾಲುಕ್ಯ ಶಿಲ್ಪಗಳು ಭಾರತೀಯ ಕಲೆಯ ಸುವರ್ಣಯುಗವನ್ನು ನೆನಪಿಸುತ್ತವೆ.

0: ಜಿಎಸ್ ಸಿದ್ದಲಿಂಗಯ್ಯ ಅವರ ದೇಶಭಕ್ತಿ ಗೀತೆಯನ್ನ ಕೇಳ್ತಾ ಇದ್ರಿ. ಈ ಗೀತೆಯೊಂದಿಗೆ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಸಮಯ 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಮಯ 6:30:07 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
3: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆ ಆಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದುದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರ ಮಾವ ಅತ್ತೆ ಸೊಸೆ ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? 1 ಅಥವಾ 2? ಹಾಗಾದ್ರೆ ತನ್ನ ನೋವುಗಳನ್ನ ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ ಕಾಪಾಡಬೇಕಾದ ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದೊಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು ಜೋಗುಳವನ್ನು ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ

0: ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ದೇಶಭಕ್ತಿ ಗೀತೆಯೊಂದನ್ನ ಕೇಳೋಣ. ಎಂಎನ್ ವ್ಯಾಸರಾವ್ ಅವರ ರಚನೆ ಸಮೂಹ ಗಾನದಲ್ಲಿದೆ. ಯಾವ ನೆಲದ ಗಂಧಗಾಳಿ ಮಣ್ಣ ತಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರಿ ಫಲಸಿ ಚಿಗುರು ತಂದಿತೋ, ಅದೇ ನನ್ನ ಜನ್ಮಭೂಮಿ.

0: ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 6:40 ಇದೀಗ ಕೇಳಿ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೂಡಲು ಮಾಡಿದಿರಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
3: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹಂಸ. ನಾನು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಅಂತಿಮ ವರ್ಷದ ಕೃಷಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮ್ಮೊಂದಿಗೆ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಬೇರುಗಂಟು ರೋಗದ ನಿರ್ವಹಣೆ ಬಗ್ಗೆ ಮಾತನಾಡಲಿದ್ದೇನೆ. ಕರ್ನಾಟಕವು ವಿವಿಧ ಆಹಾರ ಧಾನ್ಯ ಬೆಳೆಗಳಾದ ಭತ್ತ, ಮುಸುಕಿನ ಜೋಳ, ರಾಗಿ, ಗೋವಿನ ಜೋಳ, ತೊಗರಿ ಹಾಗೆ ಕೆಲವಾರು ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತದೆ. ಹಾಗೆಯೇ ತರಕಾರಿಯೂ ಕೂಡ ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಯಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುತ್ತಿರುವ ಬೇರುಗಂಟು ರೋಗ ವಾಣಿಜ್ಯ ಬೆಳೆಗಳ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ತರಕಾರಿ ಬೆಳೆಗಳಿಗೆ ಪೀಡಿಸುತ್ತಿರುವ ವಿವಿಧ ರೋಗಗಳಲ್ಲಿ ಬೇರುಗಂಟು ರೋಗವು ಕೂಡ ಒಂದಾಗಿದ್ದು, ಇದು ಜಂತು ಹುಳುವಿನಿಂದ ಹರಡುತ್ತದೆ. ಈ ರೋಗಕ್ಕೆ ಪ್ರಮುಖ ಕಾರಣವಾಗಿರುವ ಜಂತು ಹುಳ ಮೆಲಡೋಗೈನೆ ಇನ್ಕಾಗ್ನೇಟವೆಂದು. ಇದರ ಪ್ರಮುಖ ರೋಗ ಲಕ್ಷಣಗಳೆಂದರೆ ರೋಗಕ್ಕೆ ತುತ್ತಾದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಒಣಗುತ್ತವೆ. ಎಲೆ ಮತ್ತು ಗಿಡದ ಬೆಳವಣಿಗೆಗೆ ಕುಂಠಿತಗೊಳ್ಳುತ್ತದೆ. ಬೇರಿನ ಮೇಲೆ ವಿವಿಧ ಗಾತ್ರದ ಗಂಟುಗಳು ಕಾಣಿಸಿಕೊಳ್ಳುತ್ತವೆ. ಈ ಗಂಟುಗಳು ಕ್ರಮೇಣವಾಗಿ ಕೂಡಿಕೊಂಡು ದೊಡ್ಡ ಗಾತ್ರದ ಗಂಟುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ಬೇರುಗಂಟು ರೋಗದ ನಿರ್ವಹಣೆಯು ಕೇವಲ ರಾಸಾಯನಿಕಗಳಿಂದ ಸಾಧ್ಯವಾಗದೆ ಸಮಗ್ರವಾಗಿ ಕ್ರಮಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಗ್ರವಾಗಿ ಈ ರೋಗವನ್ನು ನಾವು ಹತೋಟಿಗೆ ತರಬಹುದು. ಇದರಲ್ಲಿ ಮೊದಲನೆಯದಾಗಿ ಬೇಸಿಗೆಯಲ್ಲಿ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಒಡ್ಡುವುದು. ಹಾಗೆಯೇ ಸೌರ ಶಾಖೀಕರಣ, ಸಸಿ ಮಾಡಿ ಬೆಳೆಯುವ ಬೆಳೆಗಳಿಗೆ ಮಾತ್ರ 100 ಗೇಜಿನ ಬಣ್ಣರಹಿತ ಪ್ಲಾಸ್ಟಿಕ್ ಶೀಟಿಂದ ಸಸಿ ಮಡಿಗಳಿಗೆ ಹೊದಿಸಿ 4 ವಾರಗಳ ಕಾಲ ಸೌರ ಶಾಖೀಕರಣವನ್ನು ಮಾಡುವುದು. ಹಾಗೆ ಸೀಡ್ ಟ್ರೀಟ್ಮೆಂಟ್ ಎಂದರೆ ಬೀಜೋಪಚಾರ. ಬಿತ್ತನೆಗೂ ಮುನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರಮ ಅಥವಾ ಫೆಸಿಲೋಮೈಸಿಸ್ ಲ್ಯಾಸಿಯಂನಿಂದ ಲೇಪಿಸುವುದು. ಹಾಗೆಯೇ ಹೊಲದ ಸುತ್ತಮುತ್ತ ಅಂತರ ಬೆಳೆಯಾಗಿ ಚೆಂಡು ಹೂವನ್ನು ಜಂತು ಹುಳುವಿನ ಬೆಳೆಯುವುದರಿಂದ ಜಂತು ಹುಳುವಿನ ಸಂಖ್ಯೆಯನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದು. ಹಾಗೆ ಸಸಿ ಮಡಿಗಳಲ್ಲಿ ಸಸಿಗೆ ಶೇಕಡ 0.2 ಗ್ರಾಂನಂತೆ ಪ್ರತಿ ಲೀಟರ್ಗೆ ವೇಲಂ ಪ್ರೈಮ್ ದ್ರಾವಣವನ್ನು ಸಿಂಪಡಿಸಬೇಕು ಅಥವಾ ಫ್ಲೇಯಂ ಫೈರಂ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿಗೆ ಕೊಡುವುದು. ನಾಟಿ ಮಾಡುವ ಮುನ್ನ 1 ಎಕರೆಗೆ 15 ಕೆಜಿಯಂತೆ ಕಾರ್ಬೋಫ್ಯೂರನ್ 3G ಗ್ರಾನ್ಯೂಲ್ಸ್ ಮಣ್ಣಿಗೆ ಬೆರೆಸುವುದು. ಪ್ರತಿ ಗಿಡದ ಕಾಂಡದ ಬುಡದಲ್ಲಿ ಬೇರು ಸಡಿಲಿಸಿ 3 ಗ್ರಾಂ ಕಾರ್ಬೋಫ್ಯೂರನ್ 3G ಹರಳುಗಳನ್ನು ಮರಳಿನೊಂದಿಗೆ ಬೆರೆಸಿ ಬುಡದ ಸುತ್ತ ಹಾಕಿ ತೆಳುವಾಗಿ ನೀರುಣಿಸುವುದರಿಂದ ಬೇರುಗಂಟು ರೋಗವನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 8088379147 ಅನ್ನು ಸಂಪರ್ಕಿಸಬಹುದು. ಧನ್ಯವಾದ.
4: ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳಿದೆ. ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
2: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ

ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.

0: ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹೆರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಇದೀಗ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸಲು ಜಿ ಬಿ ಅಂತ. ನಾನು ಬೀಜ ಘಟಕ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಕನಕಾಂಬರ ಬೇಸಾಯ ಕ್ರಮಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸರಿ ಕನಕಾಂಬರ ಅಂತ ಕೇಳಿದಾಗ ನಾವು ಅಂಬರಕ್ಕೆ ಏರಿದ ಕನಕಾಂಬರ ಅಂತೀವಿ. ಅಂಬರಕ್ಕೆ ಏರಿದ ಕನಕಾಂಬರ ಅಂತಂದರೆ ಇದು ಕನಕಾಂಬರದ ಒಂದು ಹೂವಿನ ಒಂದು ರೇಟ್ ಕುರಿತು, ಹೆಚ್ಚು ಬೆಳೆ ಭಾಳ ರೇಟ್ ಬಂದಾಗ ಅಂಬರಕ್ಕೆ ಏರಿದೆ ಅನ್ನೋದು ಒಂದು ಜಸ್ಟ್ ನಂಬಿಕೆ ಎಲ್ಲರಿಗೂ. ಈ ಒಂದು ಬೆಳೆ ನಾವು ಸುಮಾರು ಇದರ ಮೂಲ ತಗೊಂಡಾಗ ಇದು ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಂತ ಬೆಳೆ, ಮತ್ತು ಶ್ರೀಲಂಕಾ ಅಂತ ಹೇಳ್ತಾರೆ. ಬಟ್ ದಕ್ಷಿಣ ಭಾರತ ಶ್ರೀಲಂಕಾ ಎರಡು ಕಡೆಗೆ ಇದು ಮೊದಲಿಂದನೂ ಬೆಳೀತಾ ಇದ್ದರು. ಇದನ್ನು ನಾವು ಈ ಬೆಳೆನ ನಮ್ಮ ಭಾರತದಲ್ಲಿ ಸುಮಾರು 4700 ಹೆಕ್ಟರಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡಾಗ ಇದು ಚಿಕ್ಕಬಳ್ಳಾಪುರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಅತಿ ಹೆಚ್ಚುವಾಗಿ ನಾವು ಇದನ್ನು ಬೆಳಿತೀವಿ. ಇದರ ಒಂದು ಕನಕಾಂಬರ ಕುಟುಂಬ ಅಂತ ತಗೊಂಡ್ರೆ ನಾವು ಇದನ್ನು ಅಕ್ಯಾಂಥೇಸಿ ಅಂತ ಕರಿತೀವಿ. ಸುಮಾರು ಇದರಲ್ಲಿ 6 ಪ್ರಭೇದಗಳಿವೆ. ಅದರಲ್ಲಿ ಕ್ರಾಸಾಂಡ್ರಾ ಅಂಡುಲೇಫೋಲಿಯಾ ಅಂತಕ್ಕಂಥ ಒಂದು ಪ್ರಭೇದ. ನಾವು ವಾಣಿಜ್ಯವಾಗಿ ನಾವು ಇದನ್ನು ವಿಶೇಷವಾಗಿ ಇದನ್ನು ಬೆಳಿತೀವಿ. ಇದರ ಉಪಯೋಗಗಳು, ಕನಕಾಂಬರ ಉಪಯೋಗಗಳು ಬಂದ್ಬಿಟ್ಟು ನಾವು ಈ ಕನಕಾಂಬರದ ಹೂವಿನ ಬಿಡಿ ಹೂವಾಗಿ ಬಳಸ್ತೀವಿ. ಮತ್ತು ಆಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಕುಂಡದಲ್ಲಿ ನಾವು ಬೆಳಿತೀವಿ. ಅದರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಮತ್ತೆ ದಂಟು ಸಹಿತ ಕಟ್ ಮಾಡಿಬಿಟ್ಟು ಕಟ್ ಫ್ಲವರ್ ಆಗಿ ಸಮೇತ ಬೆಂಗಳೂರು ಮತ್ತು ಕೆಲವು ಹೊರದೇಶಗಳಲ್ಲಿ ದಂಟು ಸಹಿತ ಇದನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದ ವಾತಾವರಣ ಬಂದ್ಬಿಟ್ಟು 30-35 ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರಬೇಕು. ಇದರ ಮಣ್ಣು ಬಂದ್ಬಿಟ್ಟು ಕೆಂಪು ಗೋಡೆ ಮಣ್ಣು ಇದ್ದರೆ ಚೆನ್ನಾಗೆ. ಇದರ ಮಣ್ಣಿನ ಒಂದು ರಸಸಾರ ಬಂದ್ಬಿಟ್ಟು 6-7.5 ಇರಬೇಕಾಗುತ್ತದೆ. ಇದು ನಾವು ಎರಡು ರೀತಿಯಲ್ಲಿ ಇದನ್ನು ಬೆಳೆಯನ್ನು ತಗೋಬೋದು. ಒಂದು ಬೀಜದಿಂದ ನಾವು ಇದನ್ನು ತಗೋಬೋದು, ಇನ್ನೊಂದು ಕಾಂಡದಿಂದ ನಾವು ಈ ಬೆಳೆಯನ್ನು ತಗೋಬೋದು. ಬೀಜದಿಂದ ಹೋದರೆ ಸುಮಾರು ನಮಗೆ 5 kg/ಹೆಕ್ಟೇರ್ ಬೇಕಾಗುತ್ತೆ. ಬೀಜ ಬಂದ್ಬಿಟ್ಟು 5 kg/ಹೆಕ್ಟೇರ್ ಬೇಕಾಗುತ್ತೆ. ಈ ಬೀಜವನ್ನು ನಾವು ಜುಲೈಯಿಂದ ಅಕ್ಟೋಬರ್ಗೆ ಜಸ್ಟ್ ಬಿತ್ತನೆ ಮಾಡಿದರೆ ನಮಗೆ 2 ತಿಂಗಳಾದಮೇಲೆ ಅದು ಸಸಿ ತಯಾರಾಗಿರುತ್ತೆ ಮಡಿಯಲ್ಲಿ. ಅದನ್ನು ನಾವು ಬೇಕಾದರೆ ಡೈರೆಕ್ಟಾಗಿ ಹೊಲದಲ್ಲಿ ಹಾಕೋಬೋದು. ಇನ್ನೊಂದು ಪದ್ಧತಿ ಬಂದ್ಬಿಟ್ಟು ಕಟಿಂಗ್ ಅಂತಂದು ಕರಿತೀವಿ. ಕಾಂಡಗಳನ್ನು ನಾವು ರೂಪಿಸ್ಕೊಳ್ಳೋದು 10-15 cm ಕಾಂಡವನ್ನು ನಾವು ಯಾವುದಾದ್ರೂ ಪ್ರಚೋದಕಗಳು ಉಪಯೋಗಿಸ್ಬಿಟ್ಟು, IBA ಅಂತ ಬರುತ್ತೆ ಪ್ರಚೋದಕಗಳು, ರೂಟೆಕ್ಸ್ ಅಂತ ಬರುತ್ತೆ, ಅದನ್ನು 5-10 ನಿಮಿಷ ನಾವು ಅದನ್ನು ಡಿಪ್ ಮಾಡಿಬಿಟ್ಟು ಅದ್ದು ಬಿಟ್ಟು ಅದನ್ನು ತೆಗೆದು ಆಮೇಲೆ ಹಚ್ಚತಕ್ಕಂಥ ಒಂದು ಬೇರ ಬಂದ ಮೇಲೆ ಮತ್ತೆ ಅದನ್ನು ಡೈರೆಕ್ಟಾಗಿ ನಾಟಿ ಮಾಡೋ ಪದ್ಧತಿ ಮಾಡಬಹುದು. ಸುಮಾರು ಈ ಒಂದು ಗಿಡಕ್ಕೆ 2 ರೂಪಾಯಿ ಆಗಬಹುದು. ರೈತರೇ ಏನಾದರೂ ನಾವೇ ತಯಾರಿ ಮಾಡ್ಕೊತೀವಿ ಅಂತಂದರೆ, ಇಲ್ಲ ರೈತರ ಹತ್ರ ಸಿಗುತ್ತೆ ನರ್ಸರಿಗಳಲ್ಲಿ ಅಂತಂದರೆ 2 ರೂಪಾಯಿ ಆಗುತ್ತೆ. ಇದನ್ನು ನಾವು ಅದೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿದೆ, IHR ಅಂತ ಕರಿತೀವಿ. ಅಲ್ಲಿ ಸುಮಾರು ಒಂದು ಸಸಿಗೆ ಅಲ್ಲಿ ಅರ್ಕ ತಳಿಗಳಿದ್ದಾವೆ. ಅರ್ಕ ಕನಕ, ಅರ್ಕ ಅಂಬರ, ಅರ್ಕ ಶ್ರಾವ್ಯ, ಅರ್ಕ ಶ್ರೀಯ, ಅರ್ಕ ಚನ್ನ ಅಂತ. ಈ ತಳಿಗಳು ಒಂದು ತಳಿಗೆ ಒಂದು ಗಿಡಕ್ಕೆ ಸುಮಾರು 6 ರೂಪಾಯಿ ಆಗುತ್ತೆ. ಆಮೇಲೆ ಬೇರೆ ಲೋಕಲ್ ತಳಿಗಳಾದರೆ 2 ರೂಪಾಯಿಗೆ ನಮಗೆ ಸಿಗುತ್ತೆ. ಇದರ ಭೂಮಿಯ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಒಂದು ಹೊಲ ನೀವು ಬೇಸಿಗೆಯಲ್ಲಿ 2-3 ಸರಿ ಉಳುಮೆ ಮಾಡಿರ್ತೀರ, ಈಗ ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ 25 ಟನ್/ಹೆಕ್ಟೇರ್ ನಾವು ಮಿಶ್ರಣ ಮಾಡಿ ತದನಂತರ ಸಾಲಿನಿಂದ ಸಾಲಿಗೆ 60 cm ಆಗುತ್ತೆ, ಗಿಡದಿಂದ ಗಿಡಕ್ಕೆ 30 cm ಗಿಡ ನಾಟಿ ಮಾಡ್ತೀವಿ. ಈ ರೀತಿ ನಾಟಿ ಮಾಡಿದಾಗ ನಮಗೆ ಸುಮಾರು 1 ಹೆಕ್ಟೇರ್ಗೆ 55,000 ಸಸಿಗಳನ್ನ ನಾವು ನಾಟಿ ಮಾಡಬಹುದು. ಈ ಕುರಿತಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 7259631277. ಎಲ್ಲರಿಗೂ ಧನ್ಯವಾದಗಳು.
0: ರೈತರಿಗೆ ಸಲಹೆ ಕೇಳಿದಿರಿ.

0: ರೈತ ಬಾಂಧವರಿಗೆ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಿತ್ರದುರ್ಗದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:50. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು. ಕೂದಲ ಆರೈಕೆಗೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಮಾಹಿತಿ ಡಾಕ್ಟರ್ ಮೀನಾಕ್ಷಿ ರತ್ನ ಹೊನ್ನದ್ ಅವರಿಂದ.
1: ಕೂದಲು ಎಂದರೆ ಇದು ಕೊಳವೆ ಆಕಾರದ್ದಾಗಿಯೂ ಉದ್ದವಾಗಿಯೂ ಕಪ್ಪಾಗಿಯೂ ಇರುತ್ತದೆ. ಮನುಷ್ಯನ ದೇಹದಲ್ಲಿ ಕೂದಲು ಉಗುರು ಇಂಥವುಗಳು ಕೆರಟಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತವೆ. ಇದು ಪ್ರೋಟೀನ್ನಂಥ ಒಂದು ಅಂಶವಾಗಿದೆ. ಕೂದಲು 90%ಕ್ಕಿಂತಲೂ ಹೆಚ್ಚಿನ ಪ್ರಮಾಣ ಪ್ರೋಟೀನ್ನಿಂದ ಕೂಡಿರುತ್ತದೆ. ಸಾಮಾನ್ಯವಾಗಿ ಕೂದಲಿನ ಬಣ್ಣ ಕಪ್ಪಾಗಿರುತ್ತದೆ ಹಾಗೂ ವಯಸ್ಸಾದಂತೆ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಆಗ ನರೆತ ಕೂದಲು ಎನ್ನುತ್ತಾರೆ. ಕೆಲವೊಬ್ಬರಲ್ಲಿ ಹುಟ್ಟಿದಾಗಲೇ ಬಿಳಿ ಬಣ್ಣದ ಚರ್ಮ ಹಾಗೂ ಕೂದಲು ಇರುತ್ತದೆ. ಇದು ಒಂದು ತರಹದ ಕಾಯಿಲೆ, ವಂಶವಾಹಿನಿಯಾಗಿ ಬರುವಂಥದ್ದು. ಅಲ್ಬಿಮಿನ್ ಸ್ಪಿಸೀಸ್ ಎನ್ನುತ್ತಾರೆ. ಚರ್ಮದಲ್ಲಿ ಮೆಲನೋಸೈಟ್ ಎಂಬ ವಸ್ತುವು ಮೆಲನಿನ್ ಎಂಬ ಪದಾರ್ಥವನ್ನು ಉತ್ಪಾದಿಸುತ್ತದೆ. ಇದು ನಮ್ಮ ದೇಹದಲ್ಲಿ ಚರ್ಮ ಹಾಗೂ ಕೂದಲು ಕಪ್ಪಾಗಿರುವುದಕ್ಕೆ ಕಾರಣವಾಗುತ್ತದೆ. ಕೂದಲಿನಲ್ಲಿ 2 ಪ್ರಕಾರಗಳಾಗಿ ವಿಂಗಡಿಸಬಹುದು. ಸಾಮಾನ್ಯವಾದಂಥದ್ದು ಉದ್ದನೆಯ ದಟ್ಟವಾದ ರೇಷ್ಮೆಯಂತೆ ಮೃದುವಾದ ಕೂದಲು, ಇದು ವಂಶವಾಹಿನಿಯಾಗಿ ಬರುತ್ತದೆ. ಒಣಗಿದ ಕೂದಲು, ಒರಟಾದ ಉಂಗುರು ಕೂದಲು, ಇದು 2 ತರದ್ದಾಗಿರುತ್ತದೆ. ಕೂದಲು ಉದುರುವುದು ಹಾಗೂ ಬೆಳೆಯುವುದು ಇದು ಮನುಷ್ಯನ ದೇಹದಲ್ಲಿ ನಡೆಯುವ ನೈಸರ್ಗಿಕ ಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕೂದಲು ಉದುರುವುದು ಜಾಸ್ತಿ. ಸಾಮಾನ್ಯವಾಗಿ 50-100 ಕೂದಲುಗಳು ಉದುರುತ್ತವೆ. 100ಕ್ಕಿಂತಲೂ ಹೆಚ್ಚಾಗಿ ಉದುರಿದಾಗ ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಕೂದಲು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ಡರ್ಮಿಸ್, ಇದು ಚರ್ಮದ ಒಂದು ಪದರಾಗಿರುತ್ತದೆ. ಇದಕ್ಕೆ ರಕ್ತನಾಳಗಳು, ನರಗಳು, ಸಿಬೇಸಿಯಸ್ನಂಥ ಗ್ರಂಥಿ ಹಾಗೂ ಕೂದಲಿನ ಬೇರುಗಳಿಂದ ಕೂಡಿರುತ್ತದೆ. ಸಿಬೇಸಿಯಸ್ ಗ್ರಂಥಿಯು ಸಿಬಮ್ನಂಥ ಒಂದು ಎಣ್ಣೆಯಂಥ ದ್ರವವನ್ನು ಬಿಡುಗಡೆ ಮಾಡುತ್ತದೆ. ಅದು ಚರ್ಮ ಮತ್ತು ಕೂದಲನ್ನು ನುಣುಪಾಗಿಸುತ್ತದೆ ಹಾಗೂ ಚರ್ಮಕ್ಕೆ ಮತ್ತು ಕೂದಲಿನ ಬುಡಕ್ಕೆ ಪೋಷಕಾಂಶವನ್ನು ಒದಗಿಸುತ್ತದೆ. ಮನುಷ್ಯನಲ್ಲಿ ಉದ್ವೇಗ ಹಾಗೂ ಹೆಚ್ಚಿಗೆ ಯೋಚನೆ ಮಾಡಿದಾಗ ಮನುಷ್ಯನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತದೆ. ಈ ಉಷ್ಣವು ತಲೆ ನೆತ್ತಿಗೆ ಹೋದಾಗ ಕೂದಲು ಉದುರುತ್ತವೆ ಹಾಗೂ ಮೆಲನಿನ್ ಎಂಬ ಪದಾರ್ಥ ಕಡಿಮೆ ಇದ್ದರೆ ಕೂದಲು ನರೆಯುತ್ತದೆ. ಇದು ಮನುಷ್ಯನ ವಯಸ್ಸಾದ ಲಕ್ಷಣಗಳನ್ನು ತೋರಿಸುತ್ತದೆ. 35 ವರ್ಷಗಳಿಗಿಂತ ಮೊದಲೇ ಕೂದಲು ನರೆತರೆ ಅದು ಅಸಾಧಾರಣ ಕಾರಣದಿಂದ ಉಂಟಾಗುತ್ತದೆ. ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ, ಉಷ್ಣವು ನೆತ್ತಿಗೆ ಹೋದಾಗ ಕೂದಲು ಉದುರುತ್ತದೆ. ಪೌಷ್ಟಿಕಾಂಶ ಹಾಗೂ ಜೀವಸತ್ವಗಳಾದ EBC ಹಾಗೂ ಕಬ್ಬಿಣಾಂಶದ ಕೊರತೆಯಿಂದಲೂ ಕೂದಲು ಉದುರಬಹುದು. ದೀರ್ಘ ಕಾಯಿಲೆಗಳ ಪರಿಣಾಮದಿಂದಾಗಿ ಕೂದಲು ಉದುರಬಹುದು. ಸಾಮಾನ್ಯವಾಗಿ ವಯಸ್ಸಾದಂತೆ ಕೂದಲುಗಳು ಉದುರುತ್ತವೆ. ಚೋದನೀಯಗಳ ಸ್ರವಿಕೆಯಲ್ಲಿ ಏರುಪೇರು ಉಂಟಾದಾಗ, ಥೈರಾಯ್ಡ್ ಗ್ರಂಥಿ ಮಧುಮೇಹ ಸ್ಥಿತಿಯಲ್ಲಿ, ಋತುಚಕ್ರ ನಿಲ್ಲುವ ಸಮಯದಲ್ಲಿ ಹಾಗೂ ಸ್ತ್ರೀಯರಲ್ಲಿ ಗರ್ಭನಿರೋಧಕ ಮಾತ್ರೆ ತೆಗೆದುಕೊಳ್ಳುವಾಗ, ದೇಹದಲ್ಲಿ ಕಬ್ಬಿಣಾಂಶ ಪ್ರಮಾಣ ಕಡಿಮೆ ಆದಾಗ ಕೂದಲು ಉದುರುತ್ತವೆ. ಮಾನಸಿಕ ಕಾಯಿಲೆ, ನರಗಳ ದೌರ್ಬಲ್ಯತೆ, ಉದ್ವೇಗ ಇರುವಾಗ, ಏಡಿಗಂತಿ ರೋಗದ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾಗ, ಮೂತ್ರಪಿಂಡಗಳ ಕಾಯಿಲೆಗೆ ಸ್ಟಿರಾಯ್ಡ್ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವಾಗ, ತಲೆಯ ಚರ್ಮಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗದೇ ಇದ್ದಾಗ ಕೂದಲುಗಳು ಉದುರುತ್ತವೆ. ಕೂದಲು ಉದುರುವಿಕೆಗೆ ಹೋಮಿಯೋಪತಿಯಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯವಿರುತ್ತದೆ. ಕೂದಲು ಉದುರುವುದು ದೀರ್ಘಕಾಲಿಕ ಜ್ವರದ ಪರಿಣಾಮದಿಂದಾಗಿದ್ದರೆ ಕಾರ್ಬೋವೆಜ್ ಎಂಬ ಔಷಧಿ ಇರುತ್ತದೆ. ಮಾನಸಿಕ ಚಿಂತೆಯಿಂದ ಕೂದಲು ಉದುರಿದರೆ ಇಗ್ನೇಷಿಯಾ, ಫಾಸ್ಫರಿಕ್ ಆಸಿಡ್, ಈ ಔಷಧಿಗಳು ಕೊಡಲಾಗುತ್ತದೆ. ಪ್ರಸವದ ನಂತರ ಕೂದಲು ಉದುರಿದರೆ ಸ್ತ್ರೀಯರಿಗೆ ಲೈಕೋಪೋಡಿಯಂ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಕಣ್ಣಿನ ಹುಬ್ಬಿನ ಕೂದಲು ಉದುರಿದರೆ ರೆಸ್ಟಾಕ್ಸ್, ಕಾಸ್ಟಿಕಮ್, ಕಾಲಿಕಾರ್ಬ್ ಅಂಡ್ ಫಾಸ್ಫರಿಕ್ ಆಸಿಡ್ ಅನ್ನು ಕೊಡಲಾಗುತ್ತದೆ. ಮಗುವಿಗೆ ಹಾಲುಣಿಸುವ ತಾಯಂದಿರ ಕೂದಲು ಉದುರಿದರೆ ನೈಟ್ರಮೂರ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಕೂದಲು ಒರಟಾಗಿ ಕಳೆಗುಂದಿದ್ದರೆ ಸಲ್ಫರ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ನೆರೆತ ಕೂದಲು ಹಾಗೂ ಬಾಲನರಿಗೆ ಲೈಕೋಪೋಡಿಯಂ ಹಾಗೂ ಫಾಸ್ಫರಿಕ್ ಆಸಿಡ್ ಗ್ರಫೈಟಿಸ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ತಲೆಯ ಹೊಟ್ಟು ನಿವಾರಣೆಗೆ ನೈಟ್ರಮೂರ್ ಔಷಧಿಯನ್ನು ಕೊಡಲಾಗುತ್ತದೆ. ಕಣ್ಣಿನ ರೆಪ್ಪೆಯ ಕೂದಲು ಉದುರಿದಾಗ ರೆಸ್ಟಾಕ್ಸ್ ಅಂಡ್ ಆರ್ಸಲ್ಬ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಕೂದಲು ತುದಿ ಒಡೆದಾಗ ಥೂಜಾ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಥೈರಾಯ್ಡ್ ತೊಂದರೆ ಇದ್ದಾಗ ಥೈರಾಯ್ಡಿನಮ್ ಎಂಬ ಔಷಧಿಯನ್ನು ಕೊಡಬಹುದು. ಹೋಮಿಯೋಪತಿ ತತ್ವಗಳ ಪ್ರಕಾರ ಕೂದಲು ಉದುರುವುದು ಕಾರಣ ಗೊತ್ತುಪಡಿಸಿ ಹಾಗೂ ತಲೆಯ ನೆತ್ತಿಯ ಮೇಲಿಂದ ಒಂದೇ ಪಾರ್ಶ್ವದಿಂದ ಅಲ್ಲಲ್ಲಿ ಬಿಟ್ಟು ಬಿಟ್ಟು ಕೂದಲು ಉದುರುವುದಕ್ಕೆ ಹೀಗೆ ನಾನಾ ವಿಧಗಳಿಗೆ ಔಷಧಿಗಳನ್ನು ಆಯಾ ವ್ಯಕ್ತಿಗೆ ಅನುಗುಣವಾಗಿ ನಿಗದಿಪಡಿಸಿಕೊಳ್ಳಲಾಗುತ್ತದೆ. ಆದುದರಿಂದ ಈ ಔಷಧಿಗಳನ್ನು ಹೋಮಿಯೋಪತಿ ತಜ್ಞ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕು. ಆಹಾರದಲ್ಲಿ ಪೌಷ್ಟಿಕಾಂಶ ಹಾಗೂ ಜೀವಸತ್ವಗಳಾದ BEC ಹೆಚ್ಚಾಗಿ ಇರುವಂಥ ಸೊಪ್ಪು ಹಣ್ಣು ತರಕಾರಿಗಳನ್ನು ತೆಗೆದುಕೊಳ್ಳಬೇಕು. ನೆಲ್ಲಿಕಾಯಿ ರಸವನ್ನು

0: ತಲೆಯಾದ ಮೊಸರಿನಲ್ಲಿ ಕಲಿಸಿ ತಲೆಗೆ ಹಚ್ಚಿಕೊಳ್ಳಬಹುದು. ತಣ್ಣೀರಿನ ಸ್ನಾನ ಮಾಡುವುದರಿಂದ ತಲೆಯ ನೆತ್ತಿಯ ಉಷ್ಣಾಂಶ ಕಡಿಮೆಯಾಗಿ ರಕ್ತದ ಪರಿಚಲನೆ ನೆತ್ತಿಗೆ ಸರಿಯಾಗಿ ಉಂಟಾಗುವುದು. ತಲೆಗೆ ಶುದ್ಧ ಕೊಬ್ಬರಿ ಎಣ್ಣೆ ಹಾಗೂ ಹೋಮಿಯೋಪತಿ ಎಣ್ಣೆಗಳಾದ ಆರ್ನಿಕ ಹಾಗೂ ಜಬೋರ ಎಣ್ಣೆ ಎಂಬ ತೈಲವನ್ನು ಉಪಯೋಗಿಸಬಹುದು. ಮೆಹಂದಿ, ನೆಲ್ಲಿಕಾಯಿ, ಲಿಂಬೆಹಣ್ಣಿನ ರಸ ಹಾಗೂ ಮೊಸರು ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ತಲೆಗೆ ಹಚ್ಚಿ ತಲೆಗೆ ಸ್ನಾನ ಮಾಡಬಹುದು. ಇದರಿಂದ ತಲೆಗೂದಲು ಉದುರುವುದು ಕಡಿಮೆ ಆಗುವುದು, ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೌತೆಕಾಯಿ ಹಾಗೂ ಮೆಂತ್ಯದ ಸೊಪ್ಪನ್ನು ಬಳಸಬಹುದು.
1: ಕೂದಲ ಆರೈಕೆಗೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಮೀನಾಕ್ಷಿ ರತ್ನ ಹೊನ್ನದ್. ಇದು ಆರೋಗ್ಯ ಬಿಂದು. ಸಮಯ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾಧಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಯಾತ್ರಾಯಾಃ ದ್ವಿತೀಯ ಚರಣೆ ಆಸ್ಟ್ರೇಲಿಯಾ ದೇಶಸ್ಯ ಮೆಲ್ಬೋರ್ನ್ ನಗರಂ ಸಂಪ್ರಾಪ್ತವಾನ್. ಹ್ಯಹತಸ್ಯ ಆಗಮನ ಸಮಯೆ ಆಸ್ಟ್ರೇಲಿಯಾ ದೇಶಸ್ಯ ನಗರಾವಾಸನ ಮಂತ್ರಿ ಕ್ಲೇರ್ ಓನೀಲ್ ಇತ್ಯೇಷ ಪ್ರಧಾನಮಂತ್ರಿಣಃ ಮೋದಿನಃ ಸ್ನೇಹಪೂರ್ವಕಂ ಸ್ವಾಗತಂ ಅಕರೋತ್. ಪ್ರಧಾನಮಂತ್ರಿ ಅವದತ್ ಯತ್ ಇಯಂ ಯಾತ್ರಾ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತಾಯಾಃ ಊರ್ಜಾಂ ವರ್ಧಿಷ್ಯತಿ ಇತಿ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀಮೋದಿ ಅವದತ್ ಯತ್ ಅಸೌ ಆಸ್ಟ್ರೇಲಿಯಾ ದೇಶಸ್ಯ ಸಮಕಕ್ಷೇಣ ಎಂಥನಿ ಎಲ್ಬನೀಸ್ ಇತ್ಯನೇನ ಸಹ ಸಂವಾದಂ ಆಚರಿಷ್ಯತಿ. ಅಸೌ ಏತದಪಿ ಕಥಿತವಾನ್ ಯತ್ ಭಾರತಾಸ್ಟ್ರೇಲಿಯಾ ಸಹಭಾಗಿತ್ವಸ್ಯ ಮಹತ್ವಪೂರ್ಣ ಸ್ತಂಭೇನ ಭಾರತೀಯ ಪ್ರವಾಸಿನ ಸಹ ಸಂವಾದಾಯ ಅವಸರಃ ಅಪಿ ಪ್ರಾಪ್ಸ್ಯಾಮೀತಿ. ಯಾತ್ರಾವಧೌ ಶ್ರೀಮೋದಿ ತೃತೀಯ ಭಾರತಾಸ್ಟ್ರೇಲಿಯಾ ವಾರ್ಷಿಕ ಸಮ್ಮೇಳನೆ ಭಾಗಂ ಗ್ರಹೀಷ್ಯತಿ. ಅಸೌ ಭಾರತಾಸ್ಟ್ರೇಲಿಯಾ ಮುಖ್ಯ ಕಾರ್ಯಕಾರ್ಯಾಧಿಕಾರಿ ಮಂಚೆ ಅಪಿ ಭಾಗಂ ಗ್ರಹೀಷ್ಯತಿ ಯತ್ರ ಸಹ ಉಭಯ ದೇಶಯೋಃ ಪ್ರಮುಖಾನಾಂ ವ್ಯಾಪಾರ ನೇತೃಣಾಂ ಸಮಾಗಮಮಪಿ ಸಂಬೋಧಯಿಷ್ಯತಿ. ಭಾರತ ಮ್ಯಾನ್ಮಾರ್ ದೇಶೌ ದ್ವೈಪಾಕ್ಷಿಕ ಸುರಕ್ಷಾ ಸಹಕಾರಿತಾ ವಿಷಯೆ ಚರ್ಚಾಂ ಕೃತವಂತೌ. ದ್ವೈಪಾಕ್ಷಿಕ ಸಂವಾದ ವ್ಯವಸ್ಥಾಯಾಃ ಅಂತರ್ಗತಿ ಪ್ರಗತಿಂ ಚ ಸಮೀಕ್ಷಿತವಂತೌ. ಭಾರತ ಮ್ಯಾನ್ಮಾರ್ ದೇಶಯೋಃ ಮಧ್ಯೆ ತ್ರಯೋವಿಂಶತಿತಮಂ ದ್ವಿದಿವಸೀಯ ರಾಷ್ಟ್ರೀಯ ಸ್ತರೀಯ ಸಮ್ಮೇಳನಂ ಅದ್ಯ ಹ್ಯಃ ನವದೆಹಲ್ಯಾಂ ಸಂಪನ್ನಂ. ಗೃಹಮಂತ್ರಾಲಯಃ ಅವದತ್ ಯತ್ ಭಯೋತ್ಪಾದನಂ ವಿದ್ರೋಹಃ ಮಾದಕದ್ರವ್ಯಾಣಾಂ ಕ್ರಯ ವಿಕ್ರಯಣಂ ಶಸ್ತ್ರಾಣಾಂ ಕ್ರಯ ವಿಕ್ರಯಣಂ ಮಾನವ ವ್ಯಾಪಾರಂ ವನ್ಯಜೀವಾನಾಂ ಕ್ರಯ ವಿಕ್ರಯಣಂ ಇತ್ಯಾದಿನಾಂ ಸಂಘಟಿತಾನಾಂ ಅಪರಾಧ ಪ್ರಕಾರಾಣಾಂ ನಿವಾರಣಾರ್ಥಂ ಸಹಕಾರಿತಾ ವಿಷಯೆ ಉಭಯ ಪಕ್ಷೌ ಚರ್ಚಾಂ ಕೃತವಂತೌ. ಭಾರತ ರೂಸ್ ದೇಶಾಭ್ಯಾಂ ಹ್ಯಃ ಸಂಯುಕ್ತ ರಾಷ್ಟ್ರ ಬ್ರಿಕ್ಸ್ ಯುರೇಷಿಯನ್ ಸಮೂಹ ಶಂಘಾಯಿ ಸಹಯೋಗ ಸಂಘಟನಾನಿ ಸಮೇತ್ಯ ಬಹುಪಾಕ್ಷಿಕ ಮಂಚೇಷು ಆತಂಕವಾದ ರೋಧಿ ಸಹಯೋಗಂ ಇತೋಪಿ ಸುದೃಢೀಕರಣಸ್ಯ ಪ್ರತಿಬದ್ಧತಾ ಪುನರುದ್ಘಾಟಿತ. ಭಾರತ ರೂಸ್ ಆತಂಕವಾದ ನಿರೋಧಕ ಸಂಯುಕ್ತ ಕಾರ್ಯ ಸಮೂಹಸ್ಯ ಚತುರ್ದಶೋಪವೇಶನಂ ಹ್ಯಃ ನವದೆಹಲ್ಯಾಂ ಆಯೋಜಿತಮಾಸೀತ್. ದ್ವೌ ದೇಶೌ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಆತಂಕವಾದಸ್ಯ ಸರ್ವೇಷಾಂ ರೂಪಾಣಾಂ ಅಭಿವ್ಯಕ್ತಿನಾಂಚ ನಿಂದಾಂ ಕೃತವಂತೌ. ಭಾರತೀಯಾಂತರಿಕ್ಷ ಅನುಸಂಧಾನ ಸಂಘಟನಂ ಮಧ್ಯಪ್ರದೇಶಸ್ಯ ಶೋಪುರ ನಗರಸ್ಯ ಏರಿಯಲ್ ಡೆಲಿವರಿ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇತ್ಯಸ್ಯ ಡ್ರಾಪ್ ಝೋನ್ ಇತ್ಯತ್ರ ಗಗನಯಾನ ಉಪಕ್ರಮಸ್ಯ ಕೃತೆ ಮಹತ್ವಪೂರ್ಣಂ ಏಕೀಕೃತಂ IMAT ಇತಿ ಪರೀಕ್ಷಾ ಸಫಲತಯಾ ಆಯೋಜಿತ. ಭಾರತ ಋತು ವಿಜ್ಞಾನ ವಿಭಾಗೇನ ಉಕ್ತಂ ಯತ್ ಆಗಾಮಿಷು ತ್ರಿಷು ದಿನೇಷು ನೈಋತ್ಯ ಪ್ರಾವೃಷೆ ಉತ್ತರ ಅರಬಸಾಗರ ರಾಜಸ್ಥಾನ ಗುಜರಾತ್ ಹರಿಯಾಣ ಪಂಜಾಬ್ ಇತ್ಯೇತೇಷಾಂ ಶೇಷ ಭಾಗೇಷು ಅಗ್ರೆ ಗಂತುಂ ಸ್ಥಿತಿ ಅನುಕೂಲ ಅಸ್ತಿ. ಅದ್ಯ ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಬಿಹಾರ ಪೂರ್ವ ರಾಜಸ್ಥಾನ ಮಧ್ಯಪ್ರದೇಶ ಉಪ ಹಿಮಾಲಯೀಯ ಪಶ್ಚಿಮ ಬಂಗಾಳ ಸಿಕ್ಕಿಂ ಪಶ್ಚಿಮೋತ್ತರ ಪ್ರದೇಶಾನಾಂ ಕೇಶುಚಿತ್ ಭಾಗೇಷು ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ಋತು ವಿಭಾಗೇನ ಪೂರ್ವಾನುಮಾನಿತಂ. ಜಮ್ಮು ಕಾಶ್ಮೀರ ಪ್ರಶಾಸನೇನ ಹ್ಯಃ ಶ್ರೀ ಅಮರನಾಥಜಿ ಯಾತ್ರಾಮುದ್ದೇಶ್ಯ ಏಕಾ ನವೀನಾ ನಿರ್ದೇಶಿಕಾ ಪ್ರಸಾರಿತಾ ಯಸ್ಯಾಂ ಸರ್ವಹಿ ತೀರ್ಥಯಾತ್ರಿಭಿ ಪಂಜೀಕರಣ ಪ್ರಕ್ರಿಯಾಯಾಃ ಅಥ ಸುರಕ್ಷಾ ಮಾರ್ಗದರ್ಶಿಕಾನಾಂ ನಿಷ್ಠಾಪೂರ್ವಕಂ ದೃಢತಾಪೂರ್ವಕಂ ಚ ಪಾಲನಂ ಕರ್ತುಂ ಸಮಾದಿಷ್ಟಂ. ಆಕಾಶವಾಣ್ಯಾ ಜಮ್ಮು ವಾರ್ತಾಹರೈಃ ವಿಜ್ಞಾಪಿತ

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ದಿನಚರಿಯಲ್ಲಿ ಪ್ರಕಟಣೆಗಳು. ಹಲೋ ಡಾಕ್ಟರ್, ಆರೋಗ್ಯದಾರಿಯು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಸ್ನೇಹಿತರೆ, ಇಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದ ವಿಷಯ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮೂಳೆ ಸಮಸ್ಯೆಗಳು ಹಾಗೂ ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆಗೆ ಪರಿಹಾರ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640723 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ವಕ್ರಪಾದ, ಮಕ್ಕಳಲ್ಲಿ ವಕ್ರಪಾದ ಈ ಸಮಸ್ಯೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ವಿಶೇಷವಾಗಿ ಮಕ್ಕಳ ಕೀಲು ಮತ್ತು ಮೂಳೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕೇಳಿ ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ

ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ಬಳಿಕ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150 ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು. ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ

0: ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ. ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿ ಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು. ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು. ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. %89.61 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲಿ

0: ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪ ಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಜಿಎಸ್ ಶೂರುದ್ರಪ್ಪ ಅವರ ಕವನ ಧ್ವನಿಯಾಗಿದ್ದಾರೆ ರತ್ನಮಾಲ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ.

ಭಾವತರಂಗ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಸ್ನೇಹಿತರ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮೂಳೆ ಸಮಸ್ಯೆಗಳು, ವಿಶೇಷವಾಗಿ ವಕ್ರಪಾದ ಈ ಸಮಸ್ಯೆಗೆ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ, ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಬೆಂಗಳೂರಿನ ಪ್ರಸಿದ್ಧ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640723 ಹಾಗೆ 9141970722ಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ.
1: ಬಿಎಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು, ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನ ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
0: ಕೇಳುಗರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2026-27 ಸಾಲಿನಲ್ಲಿ ಆಯ್ಕೆ ಮಾಡಲು ಖಾಲಿ ಇರುವ 10 ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದೆ. ಗಮನಿಸಿ, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೇ ಜುಲೈ ತಿಂಗಳ 31 ತಾರೀಕು ಕೊನೆಯ ದಿನವಾಗಿರುತ್ತದೆ.
2: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856, 8431411856.
0: ರೂಟ್ಸೆಟ್ ಸಂಸ್ಥೆ ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ತರಬೇತಿಗೆ ಇದೇ ಜುಲೈ 11 ಸಂದರ್ಶನವನ್ನು ಆಯೋಜಿಸಿದೆ. ಆಸಕ್ತರು ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ತರಬೇತಿಯು ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ಸೆಟ್ ರಿಪೇರಿಯಾಗಿರುತ್ತದೆ. 30 ಕಾಲಾವಧಿ ಇರುತ್ತದೆ. ಹಾಗೆ ಅಭ್ಯರ್ಥಿಗಳ ಅರ್ಹತೆ ಹೇಗಿರಬೇಕು ಅಂತಂದ್ರೆ, 19-50 ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬಲ್ಲವರಾಗಿರಬೇಕು, ಹಾಗೆ ತರಬೇತಿಗೆ ಸಂಬಂಧಿಸಿದ ಪ್ರಾಥಮಿಕ ಜ್ಞಾನ ಹೊಂದಿರಬೇಕಾಗುತ್ತೆ. ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಕೂಡ ಹೊಂದಿರಬೇಕು. ಈ ತರಬೇತಿಗೆ ಸಂಬಂಧಪಟ್ಟ ಕೌಶಲ್ಯ ಕುರಿತು ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜಾತಿ ಪ್ರಮಾಣ ಪತ್ರ, ಜೆರಾಕ್ಸ್ ಪ್ರತಿಗಳೊಂದಿಗೆ, ಗಮನಿಸಿ ಮತ್ತೊಮ್ಮೆ, ಇದೇ ಜುಲೈ 11 ರೂಟ್ಸೆಟ್ ಸಂಸ್ಥೆಯಲ್ಲಿ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೊಬೈಲ್ ಸಂಖ್ಯೆ 8431392162 ಕರೆ ಮಾಡಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: 2026-27
4: ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇದೇ ಜುಲೈ 31 ಸಮಯವಿದೆ. ಹಾಗೆ ಸಂಬಂಧಪಟ್ಟ ಬಾಲಕ ಬಾಲಕಿಯರು ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ www.sw.kar.nic.in ಅಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದು.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂಜೆ 5:30 ನೀವೇನ್ ಮಾಡಬೇಕು, ನಿಮ್ಮ ಬುದ್ಧಿಮತ್ತೆಯನ್ನು ಹೊರಗೆ ಹಚ್ಚಬೇಕು ಅಂದ್ರೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬೇಕು, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಜೆ 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ.

ಆಕಾಶವಾಣಿ ಚಿತ್ರದುರ್ಗ ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಶೇಕಡ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡ 4.6% ಮುಂದಿನ ವರ್ಷ ಅದು ಶೇಕಡ 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡ 2.3% ಮತ್ತು ಮುಂದಿನ ವರ್ಷ ಶೇಕಡ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು

0: ಗರಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್.

0: ಸೆಕೆಂಡ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಹಾಡುಗಳ ಜೊತೆ ಒಂದು ಪ್ರಶ್ನೆ ಕೂಡ ಇದೆ. ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುವಂಥದ್ದು, ಸಾಮಾನ್ಯವಾಗಿ ನಾವು ಬಳಸುವಂಥ ಒಂದು ವಿಷಯದ ಬಗ್ಗೆ ನಾನಿವತ್ತು ನಿಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು. ಹಾಗೆ ಇವತ್ತು ಕೂಡ ಅಂಥದ್ದೇ ಒಂದು ಪ್ರಶ್ನೆಯೊಂದಿಗೆ ತಯಾರಾಗಿದ್ದೀನಿ. ಏನು ಪ್ರಶ್ನೆ ಹೇಗಿದೆ ಅಂತಂದರೆ, ಸ್ವಲ್ಪ ಟ್ವಿಸ್ಟಾಗಿ ನಿಮಗೆ ಕೇಳ್ತೇನೆ. 1994 ಜಪಾನಿನ ಡೆನ್ಸೋವೇತ್ ಎಂಬ ಕಂಪನಿಯಿಂದ ಅಭಿವೃದ್ಧಿಪಡಿಸಲಾದಂಥ ಒಂದು ಕೋಡು. ಈ ಕೋಡು ಇತ್ತೀಚೆಗೆ 1999 ನಂತರ ಅವರು ಈ ಕೋಡ್ನ ಪೇಟೆಂಟನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುತ್ತೆ. ಹಾಗೆ ಈ ಕೋಡ್ ಜಾಗತಿಕವಾಗಿ ಹರಡುವಿಕೆಗೆ ಕಾರಣ ಆಗುತ್ತೆ. ಅವರೇನು ಪೇಟೆಂಟನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದ್ದು 1999. ಇವರು ಕೋಡ್ ಏನಿತ್ತು ಅದನ್ನು ಅವರು ಯಾಕೆ ಕಂಡುಹಿಡಿದ್ರು ಅನ್ನೋದಕ್ಕೆ ಅವರದೇ ಕಂಪನಿಯ ಒಂದು ಕಾರಣ ಇರುತ್ತೆ. ಆದರೆ ನಾವು ಇವಾಗ ಸಾರ್ವಜನಿಕವಾಗಿ ಅದನ್ನು ಬಳಸ್ತಾ ಇದ್ದೀವಿ, ತುಂಬ ಬಳಸ್ತಾ ಇದ್ದೀವಿ ಅಂತಂದರೆ, ಈ ಒಂದು ಡಿಜಿಟಲ್ ಪಾವತಿ ಅಂತ ಏನಿದೆ ಇದನ್ನು ಸರಳಗೊಳಿಸುವಲ್ಲಿ ಇದು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಪ್ರಶ್ನೆ ಏನು ಅಂತಂದರೆ, ಕೋಡ್ ಕೋಡ್ ಅಂತ ಹೇಳ್ತಾನೆ ಇದ್ದೀನಲ್ವ, ಹಾಗಾದರೆ ಯಾವುದು ಆ ಕೋಡ್ ಅನ್ನುವಂಥದ್ದು ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಹೀಗೆ ಮಧ್ಯೆ ಮಧ್ಯೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಮ ಉತ್ತರಗಳು ವಾಟ್ಸಪ್ಪಲ್ಲಿ ನನಗೆ ಕಳುಹಿಸಿಕೊಡಿ. 9444820274 ಎರಡು ಹಾಡಿನ ಕಾಲಾವಕಾಶ ಇದೆ. ಓಕೆ, 7:45 ನಂತರ ನಿಮ್ಮ ಒಂದು ಸಂದೇಶಗಳನ್ನು ತಗೊಳ್ತೇನೆ ಅನ್ನುವಂಥದ್ದು, ಜೊತೆಗೆ ಒಂದು ಅಥವಾ ಎರಡು ಹೆಸರುಗಳನ್ನು ಮಾತ್ರ ಕಳುಹಿಸಿಕೊಡಿ ಅನ್ನುವಂಥ ಒಂದು ವಿನಂತಿಯ ಜೊತೆ ಶುರು ಮಾಡ್ತಾ ಇದ್ದೀನಿ. ಭಾಗ್ಯದ ಬೆಳಕು ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೀನಿ, ಹೌದು ಸರಿಯಾದ ಉತ್ತರಗಳೇ ಬರ್ತಾ ಇದೆ, ಒಂದಷ್ಟು ಪ್ರಯತ್ನ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಿಜಾನೇ. ಹೌದು, ಮತ್ತೊಂದ್ಸರಿ ಪ್ರಶ್ನೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 1994 ಜಪಾನಿನ ಡೆನ್ಸೋ ವೇವ್ ಎನ್ನುವ ಕಂಪನಿ ಅಭಿವೃದ್ಧಿಪಡಿಸಲಾಯಿತು. ಡೆನ್ಸೋ ವೇವ್ ಅನ್ನುವಂಥದ್ದೇನಿದೆ, ಟೊಯೋಟೋ ಕಂಪನಿಯ ಗ್ರೂಪ್ನ ಒಂದು ಅಂಗ ಸಂಸ್ಥೆ ಆಗಿರುವಂಥದ್ದು. ಇಲ್ಲಿಯ ಒಬ್ಬ ವಿಜ್ಞಾನಿ ಇಂಜಿನಿಯರ್ ಅವರು ಮಹಾ ಹೀರೋ ಹಾರ ಅನ್ನುವಂಥವರು ತಮ್ಮ ತಂಡದೊಂದಿಗೆ ಸೇರಿ ಈ ಒಂದು ತಂತ್ರಜ್ಞಾನವನ್ನು ರೂಪಿಸ್ತಾರೆ. ಅವರು ಈ ತಂತ್ರಜ್ಞಾನವನ್ನು ಅಥವಾ ಈ ಒಂದು ಕೋಡನ್ನು ರೂಪಿಸಿದ ಉದ್ದೇಶ ಏನಾಗಿತ್ತು ಅಂತ ಅಂದರೆ, ಮೊದಲು ಕಾರ್ ಉದ್ಯಮ ಟೊಯೋಟಾ ವಾಹನ ಭಾಗಗಳನ್ನು ಲೇಬಲ್ ಮಾಡೋದಕ್ಕೆ ಹಾಗೆ ಆಂತರಿಕ ಬಳಕೆಗಾಗಿ ಇದನ್ನು ರಚಿಸಲಾಯಿತು. ನಂತರ 1999 ಈ ಕೋಡ್ನ ಪೇಟೆಂಟನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದರು ಅಂತ ಸ್ನೇಹಿತರೆ. ಹಾಗೆ 2010 ಒಂದು ದಶಕದ ವೇಳೆಗೆ ಜಗತ್ತಿನಾದ್ಯಂತ ಈ ಒಂದು ಕೋಡ್ನ ಬಳಕೆ ವ್ಯಾಪಕವಾಗಿ ಹರಡುತ್ತೆ, ವಿಶೇಷವಾಗಿ ಏಷ್ಯಾದ ದೇಶಗಳಾದ ಚೀನಾ ಮತ್ತು ನಮ್ಮ ಭಾರತ ದೇಶದಲ್ಲಿ. ಈಗ ಕೇಳೋಣ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು. ಹಾಗೆ ಪ್ರಶ್ನೆಗೆ ಸರಿ ಉತ್ತರ ಹೇಳೋದಕ್ಕೆ ಮತ್ತೊಂದು ಹಾಡಿನ ಕಾಲಾವಕಾಶ ಇದು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇನ್ನು ಸ್ನೇಹಿತರೆ, ಸರಿಯಾದ ಉತ್ತರ ಯಾರೆಲ್ಲ ಕಳುಹಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶಗಳು ಬಂದಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ತಿಳ್ಕೊಳ್ಳೋಣ. ನಾನು ಹೇಳಿದೆ 7:45 ನಂತರ ಬಂದಂಥ ಸಂದೇಶಗಳನ್ನು ತಗೊಳ್ತೇನೆ ಅಂತ ಹೇಳಿ. ಆದರೂ ಕೂಡ ನೀವು ಮತ್ತೆ ಮತ್ತೆ ಅದಕ್ಕೆ ಹಾಗೆ ಏನು ಅಂತಂದರೆ, ಈಗ ಪ್ರಶ್ನೆಯನ್ನೇ ಕೇಳಿದೆ, ನೀವು ಹೇಗೆ ಮೆಸೇಜ್ ಹಾಕ್ತೀರಿ ಅಂತ. ತುಂಬ ಜನ ನನಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ ಕೂಡ. ಯಾಕೆ ಅವರ ಹೆಸರುಗಳನ್ನೇ ಮೊದಲೇ ತಗೊಳ್ತಾ ಇದ್ದೀರಿ, ಅವರು ಉತ್ತರ ಗೊತ್ತಿತ್ತಾ ಅಂತ. ಪ್ರಶ್ನೆನೇ ಕೇಳಲಿಲ್ಲ ಅಂತಂದರೆ ಉತ್ತರ ಹೇಗೆ ಗೊತ್ತಿರುತ್ತೆ ಅಲ್ವಾ? ಹಾಗಾಗಿ ಪ್ರಶ್ನೆ ಕೇಳಿದ ನಂತರ ನೀವು ಮೆಸೇಜನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದೊಂದು ರೀತಿಯ ನೋಡೋದಕ್ಕೆ ಕೇಳೋದಕ್ಕೆ ಅಂತೀವಲ್ವ, ಆ ರೀತಿಯಾಗಿ. ಓಕೆ, ಇನ್ನು ಸಂದೇಶಗಳನ್ನು ತಗೊಳ್ತಾ ಹೋಗೋಣ. ಯಾರೆಲ್ಲ ಸಂದೇಶ ಕಳುಹಿಸಿದ್ದೀರಿ ಅಂತ ನೋಡೋದಾದರೆ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ಹರಿಹರದಿಂದ ಸುರೇಶ್ ಬೆಣ್ಣಿವಾಣಿ ಸತೀಶ್ ಚಿತ್ರದುರ್ಗದಿಂದ.

ಹಾಗೆ ಸತೀಶ್ ಕುಮಾರ್ ಇವರು ಕೂಡ ಚಿತ್ರದುರ್ಗದಿಂದ. ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಮೊದಲೇ ಕಳುಹಿಸಬೇಡಿ ಅಂತ ಹೇಳಿ. ಅನಿತಾ ಮುರುಗೇಶ್ ಅವರು ಈಗಾಗಲೇ ಹೇಳಿದೆ, ಹೊನ್ನೂರಲ್ಲಿ ಇವರು, ಹನುಮಂತಪುರ ಜಗಳೂರು ತಾಲೂಕಿನಿಂದ. ಅಮೃತ ರಮೇಶ್ ಕೂಡ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಇವರ ಸಂದೇಶ ಕೂಡ ಚಿತ್ರದುರ್ಗದಿಂದ ಬಂದಿದೆ. ಹಾಗೆ ಸೋನು ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ ಈ ಸಂದೇಶ ಕಳುಹಿಸಿದ್ದಾರೆ, ಚಳ್ಳಕೆರೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಸಿ ತಿಪ್ಪೇಸ್ವಾಮಿ ಅವರು, ಹಾಗೆ ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ಆರ್ ಜೆ ಮನಸ್ಫೂರ್ತಿ, ಜಗದೀಶ್ ಕುಮಾರ್ ಆರ್ ಎಸ್ ಮಂಜುನಾಥ ನಗರ ಕೊಂಡ್ಲಹಳ್ಳಿಯಿಂದ. ಇನ್ನು ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸಂತೋಷ್ ಪಾಟೀಲ್ ಗಲಗಿನಕಟ್ಟೆ ತಾಲೂಕು ರಟ್ಟೆಹಳ್ಳಿಯಿಂದ ಕಳುಹಿಸಿರುವಂತದ್ದು. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗ. ಮಂಜುಳಾ ಪಿಟಿ ಮಾಂತೇಶ್ ಎಂಆರ್ ನಗರ ಎಂ ಕೆ ಹಟ್ಟಿ ಚಿತ್ರದುರ್ಗ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೈಲಿ ಆದಿತ್ಯ ಶಿವಲೀಲಾ ತೈಲಿ ಮತ್ತೆ ಮನೆಯವರು. ಕೆಬಿ ಪಾಲಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ. ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ. ಅಥರ್ವಾಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸ ಮಾಳಿಗೆಯಿಂದ ಚಿತ್ರದುರ್ಗ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಧಾಮಣಿ ಧನುಷ್ ದೀಕ್ಷಿತ್ ರಮೇಶ್ ಬಾಬು ಮಾರಮ್ಮ ದೇವಸ್ಥಾನ ಚಿತ್ರದುರ್ಗದಿಂದ. ಇನ್ನು ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಕಳುಹಿಸಿರುವಂತಹ ಸಂದೇಶ ಇದು. ಹಾಗೆ ಎನ್ ಮೋಹನ್ ಕುಮಾರ್ ಎನ್ ಜಿ ಓಕೆ ಹಳ್ಳಿ ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ ಅಂತ ಹೇಳ್ತಾ ಇದ್ದಾರೆ. ತಿಪ್ಪಿರಮ್ಮ ಸಕಲಪುರದ ಹಟ್ಟಿ ಮರಡಿಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಕಲಪುರದ ಹಟ್ಟಿ ಹಾಕಿದ್ದೀರಿ, ಮರಡಿಹಳ್ಳಿಯನ್ನು ಹಾಕಿದ್ದೀರಿ. ಇನ್ನು ಅರ್ಚನಾ ರಂಗನಾಥ್ ಅವರು ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ. ಹಾಗೆ ವಾಣಿಶ್ರೀ ಅಶ್ವಥರಾವ್ ನಗರ ಚಿತ್ರದುರ್ಗದಿಂದ, ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ. ಎಸ್ ಎಂ ಮೃತ್ಯುಂಜಯ ಸ್ವಾಮಿಯವರು ವಿಜ್ಞಾನ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ, ಮಾಡನಾಯಕನ ಹಳ್ಳಿಯಿಂದ. ಹಾಗೆ ಎಂ ಎಸ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ತಾಲೂಕಿನಿಂದ. ಲತಾ ಚಂದನ ಕೀರ್ತನ ಮತ್ತು ಅನಂತರಾಮು ಅಯ್ಯಣ್ಣಪೇಟೆ ಚಿತ್ರದುರ್ಗದಿಂದ. ಸಿ ಎಚ್ ಗೊಂಚಗರ್ ಅವರು ಭರಮಸಾಗರದಿಂದ. ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಅವರು ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ. ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಅವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಹಾಗೆ ಸಾನ್ವಿಕ ಸಾತ್ವಿಕ ಸರಸ್ವತಿ ನಗರ ದಾವಣಗೆರೆ ಅಂತ ಹೇಳ್ತಾ ಇದ್ದಾರೆ. ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು, ಲಕ್ಷ್ಮೀ ಮಂಜುನಾಥ್ ಅವರು ನಾಗರಬಾವಿ ಬೆಂಗಳೂರಿನಿಂದ. ಹಾಗೆ ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಹಾಗೆ ತ್ರಿಷಾರ್ ಪೂಜಾರಿ ಇವರು ಜೊತೆಗೆ ಲಿಶಾ ಪೂಜಾರಿ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗ ಹಿರೇಮಠ್ ಅವರು, ಕಲಾವತಿ ಹಿರೇಮಠ್ ಮತ್ತೆ ಅಭಿಷೇಕಯ್ಯ ಹಿರೇಮಠ್ ಅವರು. ಸುರೇಶ್ ಜಿ ಎಸ್ ಅವರು ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ. ಮತ್ತೊಂದು ಮೆಸೇಜ್ ಡಿಲೀಟ್ ಆಗಿದೆ, 667 ಈ ಸಂಖ್ಯೆಯಿಂದ ಅವರ ಮೊಬೈಲ್ ನಂಬರ್ ಕೊನೆಗೊಳ್ತಾ ಇದೆ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ಅಂಜನಪ್ಪ ಗಂಗಮ್ಮ ಸುಟ್ಟ ಕರ್ನಾರ ಹಟ್ಟಿಯಿಂದ. ಹಾಗೆ ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ. ಹಾಗೆ ತಿಪ್ಪೇಶ್ ಅವರು ಕೋಗುಂಡೆಯಿಂದ ಕಳುಹಿಸಿರುವಂತದ್ದು, ನಾಯಕನಹಟ್ಟಿ ತಿಪ್ಪೇಶ್ ಕೋಗುಂಡೆ ನಾಯಕನಹಟ್ಟಿಯಿಂದ. ಹಾಗೆ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು. ಸುಮಾ ಮತ್ತು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು. ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸಿಂದ ಚಿತ್ರದುರ್ಗದಿಂದ. ಲತಾ ಸುಹಾಸ್ ಹೊಸಕೋಟೆಯಿಂದ. ಹರ್ಷಿತ ಆರ್ ಓಬಳೇಶ್ ವಕೀಲರು ಜಗಳೂರು ತಾಲೂಕಿನಿಂದ, ಜಗಳೂರಿನಿಂದ. ಪ್ರಕಾಶ್ ಟಿಎನ್ ಅವರು ಕೋಟೆ ಟಿಎನ್ ಕೋಟೆಯಿಂದನ. ಓಕೆ, ಇವರು ಕಳುಹಿಸಿರುವಂತಹ ಸಂದೇಶ ಇದು. ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ. ಅಶ್ವಿನಿ ರಾಜು ಕೆಬಿ ರಾಜು ಆನಂದ ಭಾಸ್ಕರ್ ತುಂಬಾ ಜನ ಸೇರಿ ಕಳುಹಿಸಿರೋದು ಹೊಳಲ್ಕೆರೆ ರಸ್ತೆಯಿಂದ ಬಂದಿರುವಂತಹ ಸಂದೇಶ ಇದು. ಅಚ್ಚುತ್ ಸೂರ್ಯ ಎಲ್ಲರೂ ಇದ್ದೀರಿ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ. ಹಾಗೆ ಗೀತಾ ಶಶಿಧರ್ ಅವರು ಶಿವಮೊಗ್ಗದಿಂದ ಈ ಸಂದೇಶ ಕಳುಹಿಸಿದ್ದಾರೆ. ನಿರ್ಮಲ ಟೀಚರ್ ಅಂತ ಹೇಳ್ತಾ ಇದ್ದಾರೆ ತರೀಕೆರೆಯಿಂದ. ಮನೋಜ್ ಕುಮಾರ್ ಉಪ್ಪಾರ್ ಅವರು ಗೋನೂರು ಬೊಮ್ಮೇನಹಳ್ಳಿಯಿಂದ ಕಳುಹಿಸಿರುವಂತದ್ದು. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ. ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು. ಹಾಗೆ ವಿನಯ್ ಲೇಖನ ವಿನೋಬನಗರ ದಾವಣಗೆರೆಯಿಂದ. ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಅವರು ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಕೆ ಮಹಾಂತೇಶ್ ಪವಿತ್ರ ನಂದೀಶ್ ಅವರು ನವೀನ್ ಕೂಡ ಇದ್ದಾರೆ ಮುಷ್ಟೂರಿನಿಂದ. ಹಾಗೆ ಶಿವಮೊಗ್ಗ ಕೃಷಿ ನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆಯಿಂದ. ರುದ್ರೇಶ್ ನಾಯ್ಕ ಕೆ ಅವರು ಮತ್ತೆ ಕಮಲ ಕೂಡ ಇದ್ದಾರೆ ಐಯುಡಿಪಿ ಲೇಔಟ್ ಚಿತ್ರದುರ್ಗ ಆರನೇ ಮುಖ್ಯ ರಸ್ತೆಯಿಂದ. ಇನ್ನು ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಯಾರು ಕಳುಹಿಸಿದ್ದಾರೆ ಅಂತ ಅನ್ನೋದಾದರೆ ಕೆಂಚನಗೌಡ ರಮೇಶ್ ಅವರು. ಹಾಗೆ ಆದ್ಯಂತ ಮತ್ತು ಹರ್ಷಿತ್ ಅವರು ಬಾಪೂಜಿ ನಗರದಿಂದ ಕಳುಹಿಸಿದ್ದಾರೆ.
ಸಂದೇಶ.

ಸುಜಾತ ಮಂಜುನಾಥ್ ಅವರು ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ಹಾಗೆ ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಗಂಗಮ್ಮ ಅವರು ಮಲ್ಲೂರಹಟ್ಟಿಯಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಬೋರಮ್ಮ ಅವರು ಬಚ್ಚಬೋರನಹಟ್ಟಿ ಓಕೆ ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಮತ್ತೊಂದು ಸಂದೇಶ, ಗೋಪಾಲ ಹೋಳಿ ಸಾಕಿನ್ ಕಪ್ಪಲಗುದ್ದಿ ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ವಿಭಾ ದೀಪಕ್ ಬೆಂಗಳೂರಿನಿಂದ, ವಿಶಾಲ ಷಡಾಕ್ಷರಪ್ಪ ಅವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣಮಪ್ಪ ಲೇಔಟಿನಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಇನ್ನು ಡಾಕ್ಟರ್ ಆಶಾ ಜಿಬಿ ಅಂತ ಹೇಳ್ತಾ ಇದ್ದಾರೆ ಹೊಸ ದ್ಯಾಮವನಹಳ್ಳಿಯಿಂದ ಈ ಸಂದೇಶ ಕಳುಹಿಸಿದ್ದಾರೆ. ವಿನಾಯಕ ಮತ್ತು ಕನ್ನಿಕಾ ಅವರು ಚೋರನೂರಿನಿಂದ ಈ ಸಂದೇಶ ಕಳುಹಿಸಿರುವಂತದ್ದು. ಡಾಕ್ಟರ್ ತುಳಸಿ ರಂಗನಾಥ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಯನ ಪ್ರಮೋದ್ ಜೆಸಿಆರ್ ಚಿತ್ರದುರ್ಗದಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಯಾವ ಊರು ಅಂದರೆ ಕೊಂಡ್ಲಹಳ್ಳಿಯಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಹಾಗೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಬಂದಿರುವ ಸಂದೇಶ ಇದು. ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಹಾಗೆ ಮತ್ತೊಂದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ಅನ್ನೋದಾದ್ರೆ ಓಕೆ ವಿಶ್ವಾಸ್ ಸವಳಂಗದಿಂದ ಈ ಸಂದೇಶ ಕಳುಹಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಇನ್ನು ದೀಪಾ ಕೊಟ್ರೇಶ್ ನೂತನ್ ತನ್ವಿ ಸಜ್ಜನ್ ಚಳ್ಳಕೆರೆ ತಲುಪು ಮುಷ್ಟಲಗುಮ್ಮಿಯಿಂದ, ಹಾಗೆ ಭೀಮಸಮುದ್ರದ ಶಿವ ಸರ್ವೋತ್ತಮ ಅವರು ಧವಳಗಿರಿ ಬಡಾವಣೆ ಭೀಮಸಮುದ್ರ ರಸ್ತೆಯಿಂದ, ಮೇನಕ ಉಮೇಶ್ ಚೌಡೇಶ್ವರಿ ಬಡಾವಣೆಯಿಂದ, ಹಾಗೆ ಮಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು, ಸರೋಜಾ ಸಂಜಯ್ ಧನ್ಯ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಇನ್ನು ಓಕೆ ಯಾರು ಇದು, ನೀವು ಎರಡು ಮೂರು ಸಂದೇಶ ಕಳುಹಿಸಿದ್ದೀರಿ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ತನುಜ ರವಿ ಶಿವಮೊಗ್ಗದಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಹಾಗೆ ಪ್ರೇಮ ನಟರಾಜ್ ನಾಯಕರ ಹಟ್ಟಿಯಿಂದ, ಚಿತ್ರಲಿಂಗ ಪಚ್ಚಿಕಗೊಂಡನಹಳ್ಳಿ ಹೊಸ ಗೊಲ್ಲರ ಹಟ್ಟಿಯಿಂದ, ಹಾಗೆ ಶೈಲಜಾ ಲೋಕಣ್ಣ ಬಿವಿ ಕೆಎಸ್ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಗುರುಮೂರ್ತಿ ಅವರು ಜಿಬಿ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಗೋನೂರಿನಿಂದ, ಹಾಗೆ ಓ ರಾಜಪ್ಪ ನಿದ್ವಿತ್ ರಾಜ್ ಕುಶಾಂತ್ ರಾಜ್ ನಗರಂಗಿರೆ ಚಳ್ಳಕೆರೆ ತಾಲೂಕಿನಿಂದ, ಹಾಗೆ ಶುಭಾಂಗ್ ಹವಿಸ್ ಬಿವಿ ಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಓಕೆ ಹೌದು, ಭಾನುಪ್ರಕಾಶ್ ಹಾಗೆ ಲೆಕ್ಕ ಪರಿಶೋಧಕರು ಅಂತ ಹೇಳ್ತಾ ಇದ್ದಾರೆ, ಭಾಗ್ಯಶ್ರೇಯಸ್ ಮತ್ತು ಚಿಂತನ ಕೂಡ ಇದ್ದಾರೆ ಅರಸೀಕೆರೆ ಹಾಸನ ಜಿಲ್ಲೆಯಿಂದ. ಓಕೆ ಸ್ನೇಹಿತರೆ, ನಾನು ಕೊಟ್ಟಂತಹ ಕಲಾವಕಾಶದಲ್ಲಿ ಬಂದಿರುವಂತಹ ಸಂದೇಶಗಳು ಇಷ್ಟು. ಹಾಗೆ ನೀವು ಮತ್ತೆ ಕೂಡ ಕಳುಹಿಸಿರಬಹುದು, ಹಾಗಾಗಿ ನಾನು ಎರಡು ಹಾಡಿನ ಕಾಲಾವಕಾಶ ಕೊಟ್ಟಿದ್ದೆ, ಆ ಸಮಯದಲ್ಲಿ ಬಂದಂತಹ ಸಂದೇಶಗಳು ಇದಿಷ್ಟು ತಗೊಂಡಿದ್ದೀನಿ. ಹೌದು, ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮೂಳೆ ಸಮಸ್ಯೆಗಳು, ಹಾಗೆ ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆ, ಹಾಗೆ ಚಿಕಿತ್ಸೆ ಪರಿಹಾರ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141972722 ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಕೀಲು ಮತ್ತು ಮೂಳೆ, ಅದರಲ್ಲಿ ವಿಶೇಷವಾಗಿ ವಕ್ರಪಾದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆಗಳು ಇದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುವುದರ ಮೂಲಕ. ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಹಾಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಸರಿಯಾದ ಉತ್ತರ ಏನಾಗಿತ್ತು ಅನ್ನುವಂಥದ್ದು. ಹೌದು, ತುಂಬ ಈಗಂತೂ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತೀವಲ್ವ, ಪೈಸೆ ಎಂದು ಕಾಯಿನ್ಗಳು ಒಂದು 50 ಪೈಸೆ 1 ರೂಪಾಯಿ ಇಂಥ ಒಂದು ಕಾಯಿನ್ಗಳಿಗೆ ಅಥವಾ ಚಿಲ್ಲರೆಗೆ ನಾವು ಪರದಾಡುವಂಥ ಪರಿಸ್ಥಿತಿ ಈಗಿಲ್ಲ. ಯಾಕೆ ಅಂದರೆ ನಾವೀಗ ಬಳಸ್ತಾ ಇರುವಂಥ ಡಿಜಿಟಲ್ ಪಾವತಿ ಅನ್ನುವಂಥದ್ದೇನಿದೆ ಅದು ತುಂಬ ನಮಗೆ ವ್ಯವಹಾರ, ಹಣಕಾಸಿನ ವ್ಯವಹಾರ ತುಂಬ ಸರಳಗೊಳಿಸಿದೆ. ಭಾರತದಲ್ಲಿ UPI ಅಂದರೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಜನಪ್ರಿಯವಾದಾಗ ಈ ಕೋಡು ವ್ಯಾಪಕ ಬಳಕೆಗೆ ಬಂತು. ಯಾವುದು ಆ ಕೋಡು, ಅವಾಗಿಂದ ಕೋಡ್ ಕೋಡ್ ಅಂತ ಹೇಳ್ತಾ ಇದ್ದೀನಲ್ವ, ಹೌದು, QR ಕೋಡ್, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅನ್ನುವಂಥದ್ದು. ಈ QR ಕೋಡ್ ಅನ್ನುವಂಥದ್ದನ್ನು ನೀವೆಲ್ಲರೂ ಬಳಸೇ ಇರ್ತೀರಿ, ಆದರೆ ಅದರ ಹಿನ್ನೆಲೆ ಏನಾಗಿತ್ತು ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ ನಿಮಗೆ. ಓಕೆ, ವಿಷಯ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆಯನ್ನು ಕೇಳಿಸ್ತೇನೆ, ಒಂದು ವಾಣಿಜ್ಯ ಪ್ರಕಟಣೆಯ ನಂತರ.

ಸ್ನೇಹಿತರೆ ಮತ್ತಷ್ಟು ಸಂದೇಶಗಳಿದೆ, ತಗೊಂಡಿಲ್ಲ ಅಂತ ನಿಮ್ಗೆ ಬೇಜಾರಾಗುತ್ತೆ. ಹೌದು, ನಾನು ಸಮಯ ಕೊಟ್ಟ ನಂತರ ಕೂಡ ಕಳುಹಿಸಿರ್ತೀರಿ, ಹಾಗಾಗಿ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಮಾದಪ್ಪ ಹಾಗೂ ಕೃಷ್ಣ ಕೆಂಪಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಹಾಗೆ ಸುರೇಖ ಶಿಕ್ಷಕಿ ಮಠದ ಸಿರಿಗೆರೆ ಅಂತ ಹೇಳ್ತಾ ಇದ್ದಾರೆ, ವಿಶ್ವಬಂಧು ನಗರ ಅಂತ ಹೇಳಿ. ಸಲ್ಮಾ ಟೀಚರ್ ಅಂತೆ ತರೀಕೆರೆಯಿಂದ ಕಳುಹಿಸಿದ್ದಾರೆ. ಹಾಗೆ ಮೋನಿಕಾ ಭೂಮಿಕ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಸಂಜಯ್ ಸ್ವಾತಿ ಭರತ್ ಅವರು ಬೆಂಗಳೂರಿನಿಂದ, ಹಾಗೆ ಎನ್ ಮಾರಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ, ಕಲಬುರಗಿ ಜಿಲ್ಲಾ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು, ಇನ್ನು ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಇಂದ್ರಜಿ ಸಾಯಿನಾಥ್ ಅವರು ಎಂಕೆಹಟ್ಟಿಯಿಂದ, ಹಾಗೆ ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಜಿಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕಿನಿಂದ. ಹೌದು, ನಾನು ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಕಳುಹಿಸಿರ್ತೀರಿ, ಹಾಗಾಗಿ ತಗೊಂಡಿಲ್ಲ ಅಷ್ಟೇ. ಓಕೆ, ನಿಮಗೂ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ, ಉಲ್ಲಾಸ ಉತ್ಸಾಹ ಚಿತ್ರದ ಈ ಗೀತೆಯೊಂದಿಗೆ ಇಲ್ಲಿಯೇ ಮುಗಿಸೋಣ. ಹಾಗೆ 8:30ಕ್ಕೆ ಮತ್ತೆ ನೀವು

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ, ಜೊತೆಗೆ ಬೆಳಗ್ಗೆ ನಾವು ಈ ಒಂದು ಹೊತ್ತು ಏನಿದೆ ತುಂಬಾ ಬ್ಯುಸಿ ಇರುವಂತ ಸಮಯ, ನಿಮ್ ನಿಮ್ಮ ಕೆಲಸಗಳಲ್ಲಿ ತೊಡಕೊಂಡಿದ್ದೀರಿ, ಜೊತೆಗೆ ಹಾಡುಗಳನ್ನ ಕೂಡ ಕೇಳ್ತಾ ಇದ್ರಿ, ಜೊತೆಗೆ ಒಂದಷ್ಟು ಸಣ್ಣದೊಂದು ಕೆಲಸ ಕೊಡೋಣ ಅಂತ ಹೇಳಿ. ಹೌದು, ಏನ್ ಕೆಲಸ ಗೊತ್ತಾ? ಒಂದು ಲೆಕ್ಕವನ್ನ ನೀವು ಮಾಡ್ಬೇಕಾಗುತ್ತೆ. ಹೇಗಿದೆ ಲೆಕ್ಕ ಅಂತಂದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ. ಒಂದು ಭಾನುವಾರ, ಭಾನುವಾರ ಅಂದರೆ ರಜಾ ದಿನ ಅಲ್ಲ, ಹಾಗಾಗಿ ರಾಮು ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ತನ್ನ ಒಂದು ಸೈಕಲ್ನ ತಗೊಂಡು ಹತ್ತಿರದಲ್ಲಿರುವಂಥ ಒಂದು ಪಾರ್ಕಿಗೆ ಆಟ ಆಡೋದಕ್ಕೆ ಹೋಗ್ತಾನೆ ಸೈಕಲ್ ಮೇಲೆ ರಾಮು. ಭಾನುವಾರ ಆಗಿರುತ್ತೆ, ಓಕೆ, ಇದೆಲ್ಲ ಏನಿಲ್ಲ. ಅಲ್ಲಿ ಈತ ಹೋಗೋದ್ರೊಳಗಾಗಿ ಏನಾಯಿತು ಅಂದರೆ 8 ವಾಹನಗಳು ಇರುತ್ತವೆ. ರಾಮು ಆ ಪಾರ್ಕಿಗೆ ಹೋಗೋ ಅಷ್ಟರೊಳಗಡೆ ಅಲ್ಲಾಗಲೇ

ಎಂಟು ವಾಹನಗಳಿರುತ್ತವೆ. ಅದರಲ್ಲಿ ಬೈಸಿಕಲ್ ಕೂಡ ಇರುತ್ತೆ, ಹಾಗೆ ತ್ರಿಚಕ್ರ ವಾಹನಗಳು ಕೂಡ ಇರುತ್ತೆ. ಸ್ನೇಹಿತರೆ, ಇವು ಬೈಸಿಕಲ್ ಮತ್ತು ತ್ರಿಚಕ್ರ ವಾಹನ ಏನು ಎಂಟು ವಾಹನಗಳಿದೆ ಅವೆಲ್ಲವುಗಳನ್ನು ಸೇರಿಸಿದರೆ ಗಾಲಿಗಳ ಸಂಖ್ಯೆ ಎಷ್ಟು ಅಂದರೆ 20 ಆಗಿರುತ್ತೆ. ಗಾಲಿಗಳ ಸಂಖ್ಯೆ 20 ಇರುತ್ತೆ. ಹಾಗಾದರೆ ಅಲ್ಲಿದ್ದ ತ್ರಿಚಕ್ರ ವಾಹನಗಳ ಎಷ್ಟು ಅನ್ನುವಂಥದ್ದು ನೀವು ಲೆಕ್ಕ ಮಾಡಿ ನನಗೆ ಸಂದೇಶ ಕಳುಹಿಸಬೇಕು ವಾಟ್ಸಪ್ ಮೂಲಕ 9448640273. ಸ್ವಲ್ಪ ಕಷ್ಟ ಆಗಬಹುದು, ಆದರೂ ನೀವು ಪ್ರಯತ್ನ ಮಾಡ್ತೀರಿ ಅನ್ನುವ ಭರವಸೆ ನನಗಿದೆ. ಓಕೆನಾ? ಮತ್ತೊಂದು ಸರಿ ಹೇಳಬೇಕಾ? ಒಂದು ಹಾಡಿನ ನಂತರ ಮತ್ತೊಂದು ಸರಿ ಪ್ರಶ್ನೆನ ರಿಪೀಟ್ ಮಾಡ್ತೇನೆ. ಈಗ ಕೇಳೋಣ ಬಾ ಬೇಗ ಚಂದಮಾಮ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೀನಿ, ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ. ಪ್ರಶ್ನೆ ಏನು ಅಂದ್ರೆ, ಒಂದು ಭಾನುವಾರ ಆಟ ಆಡೋದಕ್ಕೆ ಅಂತ ಹೇಳಿ ರಾಮು ಹತ್ತಿರದ ಪಾರ್ಕಿಗೆ ಹೋಗ್ತಾನೆ. ಅಲ್ಲಿ ಸೈಕಲ್ ಮೇಲೆ ಹೋಗ್ತಾನೆ. ಈ ತಾನು ಹೋಗುವಷ್ಟೊಳಗಲ್ಲಿ ಅಲ್ಲಿ ಒಂದು 8 ವಾಹನಗಳಿರುತ್ತವೆ. ಅದರಲ್ಲಿ ಬೈಸಿಕಲ್ ಮತ್ತು ತ್ರಿಚಕ್ರ ವಾಹನಗಳು ಸೇರಿರುತ್ತವೆ. ಅವುಗಳ ಒಟ್ಟು ಗಾಲಿಗಳ ಸಂಖ್ಯೆ ಎಷ್ಟು ಅಂದ್ರೆ 20. ಹಾಗಾದ್ರೆ

ಅಲ್ಲಿದ್ದ ತ್ರಿಚಕ್ರ ವಾಹನಗಳೆಷ್ಟು ಅಂತ ಪ್ರಶ್ನೆಯಾಗಿ ಕೇಳಿದ್ದೀನಿ. ಹೌದು, ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ದೀರಿ. ಪ್ರಯತ್ನ ಕೂಡ ನಡೀತಾ ಇದೆ. ಮತ್ತೊಂದು ಹಾಡಿನ ಕಾಲಾವಕಾಶ ಸತ್ಯವಾನ್ ಸಾವಿತ್ರಿ ಚಿತ್ರದಿಂದ ಹಾಡಿನ ನಂತರ ತಿಳ್ಕೊಳ್ಳೋಣ ಸರಿ ಉತ್ತರವನ್ನು.

ಕಳಿಸುವಂತ ನಿಟ್ಟಿನಲ್ಲಿ ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಳೋಣ, ನಂತರ ಸರಿ ಉತ್ತರಕ್ಕೆ ಬರೋಣ. ಹೌದು, ನಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನೇತ್ರನಟ ಚಿತ್ರದುರ್ಗದಿಂದ ಹಾಗೆ ಉತ್ತರವನ್ನು ಕೂಡ ಕಳುಹಿಸಿದ್ದಾರೆ. ಇನ್ನು ಮುಂದುವರೆದು ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಸೋನು ಚಿತ್ರದುರ್ಗದಿಂದ, ಹಾಗೆ ವಾಣಿ ಸತೀಶ್ ಇವರು ಕೂಡ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ, ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಹಾಗೆ ಓಕೆ ಎರಡು ಸಂದೇಶ ಬಂದಿದೆ. ಯಾರ್ದು ಅಂದ್ರೆ ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆ ಆರ್ ಜಯಲಕ್ಷ್ಮಿ ಬಡಾವಣೆಯಿಂದ, ಹಾಗೆ ರಾಯಭಾಗ ತಾಲೂಕು ಮೊಗಳ ಖೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕ ಹಿರೇಮಠ ಅವರು, ವಾಣಿ ಸತೀಶ್ ಚಿತ್ರದುರ್ಗದಿಂದ ಹೇಳಿದೆ ಅಂದ್ಕೊಂಡಿದ್ದೀನಿ ಈಗಾಗಲೇ. ಹಾಗೆ ಮತ್ತೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಭರತೇಶ್ ಕುಮಾರ್, ಅನಿತಾ ವೇದಾನಂದ, ಉಮಾ ಅಯೋಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಇದು ಹೇಗಾದ್ರೂ ಇರಬಹುದಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮುಂದಿನ ಸಂದೇಶ? ಓಕೆ, ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ ಕಳುಹಿಸಿರುವಂಥದ್ದು, ಹಾಗೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಈ ಕೆ ಗೀತಾ ರುದ್ರೇಶ್ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ. ಹಾಗೆ ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ? ಚಿನ್ಮಯಿ ಮಮತಾ ತಿಮ್ಮರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ಮಂಜುಳಾ ಮಂಜುನಾಥ್ ಅವರು ಗುಜ್ಜರ್, ಮಂಜುಳಾ ಮಂಜುನಾಥ್ ಗುಜ್ಜರ್ ಅವರು ದರ್ಜಿ ಕಾಲೋನಿ ಎರಡನೇ ಕ್ರಾಸ್ ಚಿತ್ರದುರ್ಗದಿಂದ, ಜ್ಯೋತಿ ಗಿರೀಶ್ ತಕ್ಷ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಭೀಮಸಮುದ್ರದ ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆ ಭೀಮಸಮುದ್ರ ರಸ್ತೆ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಯಾವುದು? ತುಂಬಾ ತಿಂಡಿ ಅಡುಗೆ ಮಾಡೋ ಸಮಯದಲ್ಲಿ ಕೆಲಸ ಕೊಡ್ತೀರಿ ಅಂತ ಕೂಡ ಹೇಳಿದ್ದೀರಿ. ಓಕೆ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ತುಂಬಾ ಪ್ರೀತಿಯಿಂದ ಕಳುಹಿಸಿರುವಂಥದ್ದು. ಈ ರೀತಿಯಾಗಿ ನರಸಿಂಹಮೂರ್ತಿ ಅವರು ಉತ್ತರಾದಿ ಮಠದಿಂದ ಕಳುಹಿಸಿದ್ದಾರೆ ಚಿತ್ರದುರ್ಗದಿಂದ, ಹಾಗೆ ಚಿತ್ರದುರ್ಗದಿಂದ ಪಂಡಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಎ ಚಿದಾನಂದ ಟಿ ಎನ್ ಕೋಟೆಯಿಂದ, ರಾಗಿತೆನೆ ಗಿರೀಶ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ, ಹಾಗೆ ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿಂದ ಸಲ್ಮಾ ಟೀಚರ್ ಅವರು ಗೊತ್ತಾಗ್ಲಿಲ್ಲ. ಹಾಗೆ ಮುಂದಿನ ಸಂದೇಶ, ಎರಡೆರಡು ಸಂದೇಶ ಬಂದ್ಬಿಟ್ಟಿದೆ. ಇಂದಿರಾ ಜಯದೇವ ಮೂರ್ತಿ ಅವರು ಕೆಳಗೋಟೆಯಿಂದ ಕಳುಹಿಸಿರುವಂಥದ್ದು, ಹಾಗೆ ಆಟೋ ಮೂರ್ತಿ ಕೂಡ ಇವರ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಓಕೆ, ಡಾಕ್ಟರ್ ತುಳಸಿ ರಂಗನಾಥ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದೇಶ್ ಶೆಟ್ಟರು, ಓಕೆ ಕೆಂಚನಗೌಡ ರಮೇಶ್ ಅವರು, ಇನ್ನು ನಿರ್ಮಲ ಮಂಜುನಾಥ್ ಅವರು ಭರಮಸಾಗರದಿಂದ, ಹಾಗೆ ಸ್ವರ್ಣಶ್ರೀ ಮಲ್ಲಿಕಾರ್ಜುನ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಹಾಗೆ ಓ ರಾಜಪ್ಪ ನಿದ್ವಿತ್ ರಾಜ್ ಕುಶಾಂತ್ ರಾಜ ನಗರಂಗೆರೆ ಚಳ್ಳಕೆರೆ ತಾಲೂಕಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಅವರು, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಕೂಡ್ಲಿಗಿ ತಾಲೂಕಿನ ಹೂಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು, ಇನ್ನು ಭೀಮಸಮುದ್ರದ ಶಿವಗಂಗಮ್ಮ ನಿವೃತ್ತ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಧವಳಗಿರಿ ಬಡಾವಣೆಯಿಂದ. ಹಾಗೆ ಮುಂದಿನ ಸಂದೇಶ, ಓಕೆ, ಇಷ್ಟು ಸಂದೇಶಗಳು ನನಗೆ ಇದುವರೆಗೂ ಬಂದು ತಲುಪಿವೆ. ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ರಿ ಅಂದರೆ ಹೌದು, ತುಂಬ ಜನ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದೀರಿ. ಕೇಳುಗರೆಲ್ಲರೂ ಕೂಡ ಒಂದಷ್ಟು ಪ್ರಯತ್ನ ಕೂಡ ಆಗಿದೆ. ಹಾಗೆ ಎರಡು ರೀತಿಯ ಇಲ್ಲಿ ಲೆಕ್ಕಗಳನ್ನು ಕೂಡ ನಾವು ನೋಡಬಹುದು. ಒಂದೇ ರೀತಿಯಾಗಿ ಇದನ್ನು ಹೇಳೋದಕ್ಕೆ ಬರಲ್ಲ ಸಂಖ್ಯೆಗಳನ್ನು. ಹೌದು, ಆ ಎರಡೂ ಪ್ರಯತ್ನಗಳು ಕೂಡ ನಡೆದಿದೆ ಅಂತ ಹೇಳಿ. ಎಷ್ಟಾಗಿದ್ದು ಆ ಒಂದು ತ್ರಿಚಕ್ರ ವಾಹನಗಳ ಸಂಖ್ಯೆ ಅನ್ನೋದಾದರೆ, ಆರು ತ್ರಿಚಕ್ರ ವಾಹನಗಳು ಅಂತ ಕೂಡ ಹೌದು. ಹಾಗೆ ಒಂದು ಬೈಸಿಕಲ್, ಅಲ್ಲಿಗೆ ಎರಡು ಬೈಸಿಕಲ್ನಿಂದ ಎರಡು ಗಾಲಿಗಳು, ಆರು ತ್ರಿಚಕ್ರ ವಾಹನದಿಂದ ಆರ್ಮೂರ್ಲ್ 18, ಅಲ್ಲಿಗೆ 20 ಗಾಲಿಗಳಾಗುತ್ತವೆ ಅಲ್ವಾ. ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು, ನಾಲ್ಕು ತ್ರಿಚಕ್ರ ವಾಹನಗಳು ಅಂತ ಹೇಳಿ, ನಾಲ್ಕು ಬೈಸಿಕಲ್, ನಾಲ್ಕು ಇಂಟು ಎರಡು 8, ಅಂದರೆ ಬೈಸಿಕಲ್ ನಾಲ್ಕು ಬೈಸಿಕಲ್ ಇದ್ದರೆ ಎರಡು ಅಲ್ಲಿಗೆ 8 ಆಗುತ್ತೆ. ಹಾಗೆ ನಾಲ್ಕು ಮೂರಲೆ ಓಕೆ ಇದು 12, ನಾಲ್ಕು ಮೂರಲೆ 12, ಅಲ್ಲಿಗೆ ತ್ರಿಚಕ್ರ ವಾಹನಗಳು ಮೂರು ನಾಲ್ಕಿದ್ವು, ಸೈಕಲ್ ಕೂಡ ನಾಲ್ಕಿದ್ವು ಅಂತ ಕೂಡ ಹೇಳ್ಬೋದು, ಅಥವಾ 6-1 ಅಂತಲೂ ಹೇಳ್ಬೋದು, 4-4 ಅಂತಲೂ ಹೇಳ್ಬೋದು. ಓಕೆ ಸ್ನೇಹಿತರೆ, ತುಂಬ ಜನ 6 ಕಳುಹಿಸಿದ್ರಿ, ಹೌದು 4 ಕೂಡ ಕಳುಹಿಸಿದ್ರಿ, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಂದಷ್ಟು ಕೆಲಸ ಕೊಟ್ಟೆ ಅಂತ ಭಾವಿಸ್ತೇನೆ, ಖುಷಿ ಆಯ್ತಾ ನಿಮಗೂ ಕೂಡ ಅಂತ ಹೇಳ್ತಾ ಇದ್ದೀಗ.
ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮೂಳೆ ಸಮಸ್ಯೆಗಳು, ಅದರಲ್ಲೂ ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಕಾರ್ಯಕ್ರಮದಲ್ಲಿ

ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9114197072 ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮೂಳೆ ಸಮಸ್ಯೆ, ವಿಶೇಷವಾಗಿ ವಕ್ರಪಾದ, ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಗಲಾಟೆ ಚಿತ್ರದ ಗೀತೆ

ಸ್ನೇಹಿತರೆ, ಒಂದು ಪ್ರಶ್ನೆನ ಕೇಳಿದ್ದೆ, ಲೆಕ್ಕದ ಪ್ರಶ್ನೆ. ಅಲ್ಲಿ ನೀವು ಆರು ಅನ್ನುವಂಥದ್ದನ್ನ ಕೂಡ ಹೇಳಿದ್ರೆ ಅದು ಸರಿ ಹೋಗ್ಬಹುದು ಗಾಲಿಗಳ ಲೆಕ್ಕದಲ್ಲಿ. ಆದ್ರೆ ನನ್ನಲ್ಲಿ ವಾಹನಗಳ ಲೆಕ್ಕ ಕೂಡ ಹೇಳಿದ್ದೆ, ಎಷ್ಟಿದೆ ಅಂತ, ಎಂಟು ಅನ್ನುವಂಥದ್ದು. ಆರು ಅಂತ ಅಂದಾಗ ಆರು ಪ್ಲಸ್ ಒಂದು, ಅಲ್ಲಿಗೆ ಏಳು ವೆಹಿಕಲ್ ಆಗುತ್ತವೆ. ಆದರೆ ಎಂಟು ವೆಹಿಕಲ್ ಬರಬೇಕಿತ್ತಲ್ವ, ಹಾಗಾಗಿ ನಾಲ್ಕು ಅನ್ನುವಂಥದ್ದೇ ಸರಿ ಉತ್ತರ ಅನ್ನುವಂಥದ್ದು. ಇದನ್ನು ನಮ್ಮ ಕೇಳುಗರು ಕೂಡ ಒಬ್ರು ರಾಮತೀರ್ಥದಿಂದ ತಿಪ್ಪೇಸ್ವಾಮಿಯವರು ಕಳಿಸಿರುವಂಥದ್ದು ಈ ರೀತಿಯಾಗಿದೆ ಕೂಡ. ಓಕೆ, ಅವರು ಹೇಳಿದರು ಈ ರೀತಿಯಾಗಿ ಎಂಟು ವೆಹಿಕಲ್ಗಳು ಇರಬೇಕಿತ್ತಲ್ವ ಅಂತ ಹೇಳಿ. ಸೊ ಓಕೆ, ನಿಮ್ಮ ಒಂದು ಸಲಹೆ ಏನಿದೆ ಅದು ಕೂಡ ಖುಷಿಯಾಯಿತು. ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ

0: ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
7: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
8: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
9: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
8: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
10: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
9: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
8: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
11: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
12: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
13: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.

0: ಇಂದಿನ ನಲ್ಲುಡಿ ಮಹಾದೇವ ಬಣಕಾರ್ ಅವರಿಂದ.
1: ಇರುವೆ 80 ಲಕ್ಷ ರಾಶಿ ಜೀವಿಗಳಿರುವುದನ್ನು ನಂಬುವುದಾದರೆ ಅವುಗಳಲ್ಲೆಲ್ಲ ಮನುಷ್ಯ ಜಾತಿಯೇ ಶ್ರೇಷ್ಠ. ಈತನ ಮುಂದಿನ ಭಕ್ತಿ ಏನು? ದೇವನಲ್ಲಿ ಒಂದಾಗುವುದು. ಆದರೆ ನೈಜ ಸ್ಥಿತಿ ಏನು? ಒಂದು ವಚನವನ್ನಿಲ್ಲಿ ಉದಾಹರಿಸುತ್ತೇನೆ. ಹುಲ್ಲ ತಿಂದ ಹಸು ಹಾಲ ಕರೆವುದಯ್ಯ, ಕಲ್ಲ ತಿಂದ ಕೋಳಿ ಮೊಟ್ಟೆಯನ್ನಿಡುವುದಯ್ಯ, ನೀರ ನುಂಡ ಚಂದನ ಗಂಧವ ಕೊಡುವುದಯ್ಯ, ಹೂವಿನ ರಸ ಹೀರಿದ ಜೇನು ಮಧುವನೀವುದಯ್ಯ, ಹಾಲು ಜೇನುಂಡವರು ಮತ್ಸರಕ್ಕೆ ಮಜ್ಜನವನೆರೆವರಯ್ಯ, ಅದು ಕಾರಣ ಮನುಜನಿರುವುದೆಂಬುದ ತೋರ ಎನ್ನ ವರಗುರು ಶಿವಕುಮಾರ ಪ್ರಭುವೆ. ಜ್ಞಾನ ಪ್ರಜ್ಞೆ ಅರಿವುಳ್ಳ ಮನುಷ್ಯನು ಇಂದು ಪಶುಪಕ್ಷಿ ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದಾನೆ. ಮಿತಿ ಮೀರಿದ ಆಸೆ ಆಮಿಷಗಳಿಗೆ ಒಳಗಾಗಿ ತನ್ನಲ್ಲಿರಬೇಕಾದ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಿದ್ದಾನೆ. ಸೂರ್ಯ ಚಂದ್ರರನ್ನು ಕಂಡುಹಿಡಿದು ಅಲ್ಲಿಯೇ ವಾಸವಾಗಿರಬಲ್ಲಷ್ಟು ವೈಜ್ಞಾನಿಕವಾಗಿ ಮುಂದುವರೆದಿದ್ದರೂ ಪಕ್ಕದ ಮನೆಯವರ ಹಾಳಾದರೆ ಹಸು ಕಟ್ಟಲು ಹಿಂಬಾಯಿತೆಂಬುವವರೂ ಇದ್ದಾರೆ. ಅಂದರೆ ಇಲ್ಲಿ ಮಾನವ ಶ್ರೇಷ್ಠತೆಯನ್ನು ಅಳೆಯುವ ಅಳತೆಗೋಲು ಅವನಲ್ಲಿರಬಹುದಾದ ಮೌಲ್ಯಗಳೇ ಹೊರತು ಅವನ ಬೌದ್ಧಿಕ ಕಸರತ್ತುಗಳಲ್ಲ. ವಿಷಜಂತುಗಳನ್ನು ವಶಪಡಿಸಿಕೊಂಡು ಅಶನವ ಪಡೆಯಬಹುದು, ಕಾಡು ಮೃಗಗಳ ನಂಬಿ ಕೇಳಿಲ್ಲದೂ ಇರಬಹುದು. ಆದರೆ ಮೃಡನ ಪಡೆಯುವ ಕಡೆಯ ಜನ್ಮದಲ್ಲಿ ಹವೆಂಬ ನರರ ನಂಬಲಾಗದೆಯಾ ಎಂಬಂತೆ ಇಂದು ಮಾನವ ಕುಲಕ್ಕೆ ಮಾನವನೇ ಕಂಟಕಪ್ರಾಯನಾಗಿದ್ದಾನೆ, ಕುಠಾರ ಪ್ರಾಯನಾಗಿದ್ದಾನೆ. ಇಷ್ಟೊಂದು ವಿಷವು ಪ್ರಾಯ ಸಹ ಯಾವ ಪ್ರಾಣಿಗಳಲ್ಲೂ ಇರಲಾರದೆಂದೆನಿಸುತ್ತದೆ. ಮನುಷ್ಯ ಸುಖವಾಗಿ ಬದುಕಬೇಕು, ಹೇಗೆ ಹೇಗಾದರೂ ಸರಿ ಎಂಬ ತೀರ್ಮಾನಕ್ಕೆ ಬಂದಂತಿದೆ. ಆಸೆ ಎಂಬುದು ಮಾನವ ಜನ್ಮದ ಸಹಜ ಗುಣ. ಆದರೆ ಅದನ್ನು ಪಡೆಯುವ ಮಾರ್ಗಾನುಸರಣೆಗೆ ಒಂದು ಮಿತಿ ಬೇಡವೇ? ನಮ್ಮ ಹಿರಿಯರು ತುಂಬ ಬುದ್ಧಿವಂತರು. ಮಾನವರಿಗೆ ಆಸೆ ಆಮಿಷಗಳನ್ನು ಬಿಡಿರೆಂದರೆ ಯಾರೂ ಬಿಡರು. ಅವುಗಳನ್ನು ಇಟ್ಟುಕೊಂಡೇ ಮಾನವ ಮಹಾಮಾನವನಾಗಬಲ್ಲ, ದೇವ ಮಾನವನೂ ಆಗಬಲ್ಲ ಎಂಬುದನ್ನು ಚತುರ್ವಿಧ ಪುರುಷಾರ್ಥಗಳ ಬಳಕೆಯ ಮೂಲಕ ತುಂಬ ವ್ಯಾವಹಾರಿಕವಾಗಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಮನುಷ್ಯನು ಕೇವಲ ಅರ್ಥಕಾಮಗಳ ತೊಳಲಾಟದಲ್ಲಿಯೇ ಮುಂದುವರೆದರೆ ಯಾವ ಪುರುಷಾರ್ಥವನ್ನೂ ಸಾಧಿಸಲಾರ. ಅವುಗಳನ್ನು ಬಿಟ್ಟು ಬಿಡಿರೆಂದರೆ ಬಿಟ್ಟಿರಲು ಸಿದ್ಧನಾಗಲಾರ. ಅರ್ಥವೆಂದರೆ ಸಂಪತ್ತು, ಕಾಮವೆಂದರೆ ಇಚ್ಛೆ ಆಸೆ. ಈ ಎರಡೂ ಗುಣಗಳು ಮಾನವ ಜನ್ಮಕ್ಕೆ ಬಲವಾಗಿ ಅಂಟಿಕೊಂಡೇ ಬಂದಿವೆ. ಒಂದರಗಳಿಗೆಯೂ ಅವುಗಳನ್ನು ಬಿಟ್ಟಿರಲಾರದಂತಾಗಿದೆ. ಆದುದರಿಂದ ಅರ್ಥ ಕಾಮಗಳು ಅನಿವಾರ್ಯ. ಅವುಗಳನ್ನು ಹೇಗೆ ಬಳಸಬೇಕು ಎಂಬುದಾಗಿ ಚತುರ್ವಿಧ ಪುರುಷಾರ್ಥಗಳನ್ನು ನಮ್ಮೆದುರಿಗಿಟ್ಟಿದ್ದಾರೆ. ಮೋಕ್ಷವೆಂಬುದು ಜೀವನದ ಪರಮ ಗುರಿ, ಅದನ್ನು ಕೊನೆಯ ಸ್ಥಾನದಲ್ಲಿಟ್ಟಿದ್ದಾರೆ. ಪ್ರಾರಂಭದಲ್ಲಿ ಧರ್ಮವನ್ನಿಟ್ಟಿದ್ದಾರೆ. ನಾವು ಪ್ರಾರಂಭದ ಧರ್ಮವನ್ನು ಕೊನೆಯಲ್ಲಿಯ ಮೋಕ್ಷವನ್ನೂ ಕೈಬಿಟ್ಟು ನಡುವಿನ ಅರ್ಥಕಾಮಗಳ ವ್ಯಾಮೋಹದಲ್ಲಿಯೇ ತೊಳಲಾಡುತ್ತಿದ್ದೇವೆ. ಈ ಎರಡನ್ನೂ ಇಟ್ಟುಕೊಂಡೇ ಮಾನವ ಮೋಕ್ಷ ಸಾಧಿಸಬಲ್ಲ. ಅದು ಹೇಗೆ? ಮೊದಲನೆಯ ಧರ್ಮದ ತಳಹದಿಯ ಮೇಲೆ ಅರ್ಥಕಾಮಗಳನ್ನು ಬಳಸಿದರೆ ಕೊನೆಯದಾದ ಮೋಕ್ಷವು ತಾನಾಗಿಯೇ ಲಬ್ಧವಾಗುತ್ತದೆ. ಧರ್ಮವು ಇಹದ ಅಭ್ಯುದಯವನ್ನು ಪರದ ನಿಶ್ರೇಯಸವನ್ನೂ ಸಾಧಿಸಬಲ್ಲದು. ಆದುದರಿಂದ ನಮ್ಮ ಅರ್ಥಕಾಮಗಳ ಬಳಕೆಗೆ ಧರ್ಮವೇ ತಳಹದಿಯಾಗಿರಲಿ.
0: ನಲ್ಲುಡಿ ಬದುಕಿಗೊಂದು ಹಿತ ನುಡಿ ಇಂದಿನ ನಲ್ಲುಡಿ ಮಹಾದೇವ ಪಣಕಾರ್ ಅವರಿಂದಾಗಿತ್ತು. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಆರ್ ಕೆ ಸೂರ್ಯನಾರಾಯಣ ಅವರ ವೀಣಾವಾದನ, ತ್ಯಾಗರಾಜ ಸ್ವಾಮಿಯವರ ಕೃತಿ ಮೋಹನ ರಾಗದಲ್ಲಿದೆ ಆದಿ ತಾಳ.

ಇದುವರೆಗೂ ಶ್ರೀ ಆರ್ ಕೆ ಸೂರ್ಯನಾರಾಯಣ ಅವರ ವೀಣಾವಾದನವನ್ನು ಕೇಳ್ತಾ ಇದ್ರಿ. ಮೋಹನರಾಗ ಆದಿತಾಳದಲ್ಲಿ ತ್ಯಾಗರಾಜ ಸ್ವಾಮಿಯವರ ಕೃತಿ ಮೂಡಿಬಂತು. ಪಕ್ಕವಾದ್ಯದಲ್ಲಿ ಘಟ ಸಾತ್ ನೀಡಿದವರು ದಯಾನಂದ ಮೋಹಿತೆ. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮತ್ತು ಮೂಳೆ ಸಮಸ್ಯೆಗಳು, ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆಗೆ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ಪ್ರಿಯ ಕೇಳುಗರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಮಕ್ಕಳಲ್ಲಿ ಕಂಡುಬರುವಂತಹ ಮೂಳೆ ಸಮಸ್ಯೆ, ಅದರಲ್ಲಿ ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ಇರುತ್ತೆ, 295649 ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಹಾಡುಗಳ ಜೊತೆ ನಿಮ್ಮ ಒಂದು ಸಂದೇಶಗಳನ್ನು ಕೂಡ ತಗೊಳ್ತಾ ಹೋಗ್ತೇನೆ. ಆರಂಭದಲ್ಲಿ ಕಣ್ಣಪ್ಪ ಚಿತ್ರದ ಗೀತೆಯನ್ನು ಕೇಳೋಣ, ನಂತರ ಸಂದೇಶವನ್ನು ತಗೊಳ್ತಾ ಹೋಗೋಣ.

ಸ್ನೇಹಿತರೆ, ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಿ, ಹಾಗೆ ನಿಮ್ಮದೇ ಆದ ಅಭಿಪ್ರಾಯಗಳನ್ನು ಒಳಗೊಂಡ ಸಂದೇಶಗಳನ್ನು ಕೂಡ ಕಳುಹಿಸ್ತಾ ಇದ್ದೀರಿ. ಹಾಗಾಗಿ ಆ ಸಂದೇಶಗಳು ಏನಾಗಿದೆ, ಏನು ಹೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನ ತಗೊಳ್ತಾ ಹೋಗ್ತೇನೆ. ಮೊದಲಿಗೆ ಬಂದಿರುವಂಥದ್ದು ಹೊನ್ನೂರಲ್ಲಿ ಅವರು ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಕಳುಹಿಸಿದ್ದಾರೆ ಈ ಸಂದೇಶ.

ಉದ್ದೇಶವನ್ನು ಹೊನ್ನುಡಿ ಅಂತ ಹೇಳಿ ನಾವು ಯೋಚಿಸಿ ಮಾತನಾಡುವುದನ್ನು ಕಲಿಯಬೇಕು. ಯಾಕೆಂದ್ರೆ ನಾವು ಆಡಿದ ಮಾತು ನಾವು ಮರೆತರೂ ಕೇಳಿಸಿಕೊಂಡವರು ಯಾವತ್ತೂ ಮರೆಯುವುದಿಲ್ಲ ಅಲ್ವೇ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಮಾತಿನ ಬಗ್ಗೆ ಎಷ್ಟು ಹಿಡಿತವಾಗಿ ಇರ್ತೇವೆ ಅಷ್ಟು ಒಳ್ಳೆಯದು ಅನ್ನುವಂಥದ್ದು ಖಂಡಿತ. ತುಂಬಾ ಸರಿ ಮಾತು ಏನೆಲ್ಲ ಅನರ್ಥಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು, ಕೇಳಿಸ್ಕೊಂಡವರು ಹೇಗೆ ಕೇಳಿಸ್ಕೊಂಡ್ರು ಅನ್ನುವಂಥದ್ದು, ಹೇಳಬೇಕಾದ್ರೆ ಭಾವ ಹೇಗಿತ್ತು ಅನ್ನುವಂಥದ್ದು ಎಲ್ಲವುದೂ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವು ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಅನಿವಾರ್ಯ ಕೂಡ ಹೌದು. ಇಲ್ಲಾಂದರೆ ಸಂಬಂಧಗಳಲ್ಲಿ ಸ್ನೇಹಿತರಲ್ಲಿ ಬಿರುಕುಗಳು ಉಂಟಾಗುವಂಥದ್ದನ್ನು ಕೂಡ ಕಾಣ್ತೇವೆ. ಓಕೆ, ಥ್ಯಾಂಕ್ ಯು ಹೊನ್ನೂರಲ್ಲಿ ಅವರಿಗೆ. ಇನ್ನು ಮುಂದಿನ ಸಂದೇಶ ಬೋಪ ವೆಂಕಟೇಶ್ ಅವರು ಕಳುಹಿಸಿದ್ದಾರೆ. ಇವರು ರಾಷ್ಟ್ರೀಯ ಫ್ಯಾಷನ್ ದಿನ ಜುಲೈ 9 ಅಂತ ಹೇಳಿ ಏನೇ ಹೇಳ್ತಾ ಇದ್ದಾರೆ ಅಂದರೆ, ಫ್ಯಾಷನ್ ಬದಲಾಗುತ್ತದೆ ಆದರೆ ಉತ್ತಮ ವ್ಯಕ್ತಿತ್ವ ಎಂದಿಗೂ ಟ್ರೆಂಡ್ನಿಂದ ಹೊರಗೆಳೆಯುವುದಿಲ್ಲ ಅಂತ ಹೊರಗುಳಿಯುವುದಿಲ್ಲವೋ ಹೊರಗೆಳೆಯುವುದಿಲ್ಲವೋ ಅನ್ನುವಂಥದ್ದು ನನಗೆ ಗೊತ್ತಾಗಿಲ್ಲ, ಇರಬಹುದು ಹೊರಗೆಳೆಯುವುದಿಲ್ಲ ಅನ್ನುವಂಥದ್ದೇ ಸರಿ ಇರಬಹುದು. ಹಾಗೆ ಸೊಗಸಿನೊಂದಿಗೆ ಸರಳತೆಯು ನಿಮ್ಮ ಅಲಂಕಾರವಾಗಲಿ, ಸರಳತೆಯೇ ನಿಮ್ಮ ಫ್ಯಾಷನ್ ಆಗಲಿ ಅನ್ನುವಂಥದ್ದು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ನಿಮ್ಮ ಒಂದು ಸಂದೇಶಕ್ಕೆ. ಇನ್ನು ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯ ಜ್ಯೋತಿ ಮತ್ತು ಭದ್ರೆ ಬಂಧುಗಳು ಅಂತ ಹೇಳಿ ಪ್ರೀತಿಯ ನೆಚ್ಚಿನ ನಿರೂಪಕಿಯರಾದ ದ್ಯಾಮಲಾಂಬಿಕಾ MS. ಹಾಯ್ ಮೇಡಮ್. ಓಕೆ ಹಾಯ್. ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ರೆ ನಿಮಗೂ ಕೂಡ ಶುಭ ಮುಂಜಾನೆ, ನಮಸ್ಕಾರಗಳು. ಭಕ್ತಿ ಗೀತೆಗಳ ಕಾರ್ಯಕ್ರಮ ನಮನದಲ್ಲಿ ಎಲ್ಲಾ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ, ವಂದನೆಗಳು ಅಂತ ಹೇಳಿ ಅವರು ನಮನ ಪ್ರಸಾರ ಆಗ್ತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಕಳುಹಿಸಿದ್ರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅದನ್ನು ತಗೊಂಡಿದ್ದೀನಿ. ಓಕೆ, ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಗುರುರಾಯ ಅಯ್ಯ ಗುರುರಾಯ ಮಂತ್ರಾಲಯ ಭಕ್ತಿಗೀತೆ ಇಷ್ಟ ಆಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಈ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ, ನಿಮಗೂ ಕೂಡ ಧನ್ಯವಾದಗಳು ರಾಮಚಂದ್ರಪ್ಪ ಅವರೇ ಅಂತ ಹೇಳ್ತಾ. ಹಾಗೆ ಮುಂದಿನ ಸಂದೇಶಗಳನ್ನು ತಗೊಳ್ಳೋಣ ಸ್ನೇಹಿತರೆ. ಮತ್ತೊಂದು ಹಾಡನ್ನು ಕೇಳ್ಕೊಂಡು ಬಂದುಬಿಡೋಣ, 777 ಚಾರ್ಲಿ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಮುಂದಿನ ಒಂದು ಸಂದೇಶವನ್ನು ತಗೊಳ್ಳೋಣ. ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದರೆ, ಆದಿಶೆಟ್ರು ಬಸವರಾಜ್ ಅವರು ಚಿಗಟೇರಿಯಿಂದ, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ವರಲಕ್ಷ್ಮಿ JCR 7th Cross ಚಿತ್ರದುರ್ಗದಿಂದ ಇವರು ಕಳುಹಿಸಿರುವಂಥದ್ದು, ಈ ದಿನದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದ್ವು, ನಮ್ಮ ರೇಡಿಯೋ ಗೆಳೆಯ ಗಣೇಶ್ ಬಾಬು ಅವರ ಜನ್ಮದಿನದ ಶುಭಾಶಯಗಳು ಈ ಮೂಲಕ ತಿಳಿಸ್ತೇವೆ ಅಂತ ಹೇಳಿ, ಓಕೆ ಹೀಗೆ ಓಕೆ ತಲುಪಿರುತ್ತೆ ಅವರಿಗೆ ನಿಮ್ಮ ಒಂದು ಶುಭಾಶಯ ಅಂತ ಹೇಳ್ತಾ, ಇನ್ನು ಮೀರಾ ನಾಡಿಗ್ ಅವರು ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ಈ ದಿನದ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ. ನಮನದಲ್ಲಿ ವಿದ್ಯಾಭೂಷಣ ಅವರು ಹಾಡಿದ ಭಕ್ತಿಗೀತೆ ಹಾಗೂ ಚಾಲುಕ್ಯರ ವಾಸ್ತುಶಿಲ್ಪ ವಿನ್ಯಾಸದ ಮಾಹಿತಿ ಇಷ್ಟ ಆಯಿತು. ಚಿಂತನ ಅರ್ಥಪೂರ್ಣವಾಗಿತ್ತು. ಹಾಗೆ ಮಾನವ ಜನ್ಮ ಶ್ರೇಷ್ಠ ಹಾಗೂ ಮಾನವೀಯತೆಯನ್ನು ಮತ್ತು ಧರ್ಮವನ್ನೇ ಮರೆತ ಮನುಷ್ಯರಿಗೆ ಉತ್ತಮ ಮೋಕ್ಷ ಸಿಗುವುದಾದರೂ ಹೇಗೆ ಎಂಬುದರ ಕುರಿತ ನಲ್ಲುಡಿ ಅರ್ಥಪೂರ್ಣವಾಗಿತ್ತು. ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ ಯಾವುದು ಎಲ್ಲೋಯ್ತು, ಓಕೆ ಹೀಗಾಗ್ಬಿಡುತ್ತೆ ಕೆಲವೊಂದು ಸಾರಿ, ನಾವು ಓದ್ತಾ ಇರ್ತೀವ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಓಕೆ ನೋಡೋಣ, ಮತ್ತೊಂದ್ಸರಿ ತಗೊಳ್ತೇನೆ ನಿಮ್ಮ ಒಂದು ಸಂದೇಶ. ಸ್ವಲ್ಪ ವ್ಯತ್ಯಾಸ ಆಯ್ತು ಇಲ್ಲಿ ಅಂತ ಹೇಳ್ತಾ, ಓಕೆ ಓಕೆ ಸ್ನೇಹಿತರೆ, ಓಕೆ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ, ಧನ್ಯವಾದ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಮೀರಾ ನಾಡಿಗರು ಉಪನ್ಯಾಸಕ್ಕೆ ಅಂತ ಹೇಳಿ. ಓಕೆ ನಿಮಗೂ ಕೂಡ ಧನ್ಯವಾದಗಳು, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ

ಹೇಳಿ ಕೆ ರಾಮತೀರ್ಥದಿಂದ ತಿಪ್ಪೇಸ್ವಾಮಿಯವರು ಕಳಿಸಿರುವಂಥದ್ದು. ಇವರು ಕೂಡ ಓಕೆ ಕಾರ್ಯಕ್ರಮ ಇಷ್ಟಪಟ್ಟು ಒಂದು ಸಂದೇಶ ಕಳುಹಿಸಿದ್ದಾರೆ, ಥ್ಯಾಂಕ್ ಯು. ಇನ್ನು ಚಿತ್ರದುರ್ಗದಿಂದ ಪಂಡಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ನಮಸ್ತೆ ಮೇಡಮ್. ಬೆಳೆ ಇವತ್ತಿನ ಬೆಳಗಿನ ಜಾವ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ನೇಗಿಲ ಮಿಡಿತದಲ್ಲಿ ಕನಕಾಂಬರದ ದಿಂಡಿನಲ್ಲಿ ಬೆಳೆಯುವ ಮಾಹಿತಿ ಹಾಗೂ ಆರೋಗ್ಯ ಬಿಂದುವಿನಲ್ಲಿ ತಲೆ ಕೂದಲಿನ ಬೆಳವಣಿಗೆಗೆ ಮಾಹಿತಿ ತಿಳಿದು ಭಾವಗೀತೆಗಳನ್ನು ತಿಳಿಸ್ತಾ ಹಾಗೆ ಚಿತ್ರಗೀತೆಗಳ ಮೂಲಕ ಮತ್ತು 8:30ರಲ್ಲಿ ಸುಮಧುರ ಸಂಗೀತ ಹಾಡುಗಳ ಜೊತೆಗೆ 4 ತ್ರಿಚಕ್ರ 4 ಬೈಸಿಕಲ್ ಬಗ್ಗೆ ವಿಷಯ ತಿಳಿದು ಹಾಗೆ ಕರ್ನಾಟಕ ಸಂಗೀತ ಗಾಯನ ಕೇಳ್ತಾ ಇವತ್ತಿನ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಟ್ಟು ನಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಶುಭ ದಿನ ಅಂತ ಕೂಡ ಹೇಳಿದ್ದಾರೆ. ನಿಮಗೂ ಕೂಡ ಶುಭ ದಿನ, ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಸಂದೇಶ ತಗೊಳ್ಳೋದಕ್ಕಿಂತ ಮುಂಚೆ ಮತ್ತೊಂದು ಹಾಡನ್ನು ಕೇಳ್ಕೊಂಡು ಬರೋಣ. ಭೂತನಾಥ್ ರಿಟರ್ನ್ಸ್ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಮತ್ತೊಂದು ಸಂದೇಶ ಇದೆ. ತಂಪಾದ ಸಮಯದಲ್ಲಿ ಬೆಳಗಿನ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ದ್ಯಾಮಲಂಬಿಕಾ ಮೇಡಮ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಿ ಅಂತಾರೆ. ಖಂಡಿತ ನಾನು ತುಂಬಾ ಚೆನ್ನಾಗಿದ್ದೀನಿ. ಬಿಸಿ ಬಿಸಿ ಕಾಫಿ ಆಯ್ತಾ ಅಂತ ಕೇಳಿದ್ದಾರೆ. ಖಂಡಿತ ಇವತ್ತಿನ ನಿಮ್ಮೆಲ್ಲ ಉತ್ತಮ ಮಾಹಿತಿಗಳೊಂದಿಗೆ 8:30 ನಮ್ಮ ತಲೆಯಲ್ಲಿ ಓಕೆ ಹುಳ ಬಿಡುವಂತಹ ಒಂದು ಪ್ರಶ್ನೆ, ಜೊತೆಗೆ ಚಿತ್ರಗೀತೆಗಳು ಮತ್ತು ನಲ್ನುಡಿ ದಿನಾಚರಣೆಗೊಂದು ಹಿತ ನುಡಿ. ಬಣಕಾಸರ್ ಅವರ ಮಾತುಗಳು ಅರ್ಥಪೂರ್ಣವಾಗಿದ್ದು, ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಡುವ. ಮೇಡಮ್ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಥ್ಯಾಂಕ್ ಯು ಒಂದು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ, ಇನ್ನು ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋಣ. ಜೊತೆಗೆ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ. ಅರ್ಥಗರ್ಭಿತ ಶುಭ ನುಡಿಯೊಂದಿಗೆ ದಿನವನ್ನು ಆರಂಭಿಸಿದ್ದೀರಿ. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ವಾಸ್ತುಶಿಲ್ಪದ ಬಗ್ಗೆ ಒಳ್ಳೆಯ ಮಾಹಿತಿ ನೀಡಿದ್ರಿ. 7:45 ಪ್ರಶ್ನೆಗೆ ಉತ್ತರದ ಜೊತೆಗೆ ಮಾಹಿತಿ ತಿಳಿಸಿದ್ರಿ. ಚಿತ್ರಗೀತೆಗಳು ಚೆನ್ನಾಗಿದ್ವು, ಒಂದು ಲೆಕ್ಕ ನೀಡ್ತಾ, ಹೀಗೆ ಅನೇಕ ವಿಷಯಗಳನ್ನು ನಮಗೆ ಉಣಬಡಿಸಿ ನಮ್ಮ ಮೆದುಳಿಗೂ ಕೆಲಸ ನೀಡ್ತಾ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ದೀರಿ. ನಿಮಗೆ ಧನ್ಯವಾದಗಳು ಅಂತ ಹೇಳಿ ಒಂದು ಗಾದೆ ಅಂತ ಹೇಳ್ತಾ ಇದ್ದಾರೆ. ಬೆಕ್ಕಿನ ತಲೆ ಮ್ಯಾಗೆ ದೀಪ ಇಟ್ಟಂಗ ಅಂತ ಹೇಳಿ, ಹಾಗೆ ಕನ್ನಡದ ವಿಷಯ ಅಂತ ಹೇಳಿ ದ ರಾ ಬೇಂದ್ರೆ ಅವರು ಬರೆದಿರುವ ಒಂದು ಕವನ ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಶುಭ ದಿನ ಎಲ್ಲರಿಗೂ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ದಿನ, ಧನ್ಯವಾದಗಳು. ಓಕೆ, ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರ ಸಂದೇಶ ಇದು. ನಮಸ್ತೆ ಮೇಡಮ್, ಶುಭ ದಿನ. ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿವೆ. ಮುಂಜಾನೆಯಿಂದ ಕೇಳ್ತಾ ಇದ್ದೀವಿ. ಪ್ರಸಾರ ಮಾಡ್ತಾ ಇರೋ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ, ಇದೀಗ ಮತ್ತೊಂದು ಗೀತೆ ಕೇಳೋಣ ಕಬೀರ್ ಸಿಂಗ್ ಚಿತ್ರದಿಂದ.

ಸ್ನೇಹಿತರೆ, ಮತ್ತೊಂದು ಸಂದೇಶ ಇದೆ. ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಸಂದೇಶವನ್ನು ಯಾರು ಕಳುಹಿಸಿದ್ದಾರೆಂದ್ರೆ, ಬಾಗೇನಹಳ್ಳ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಅವರು. ಬೆಳಗ್ಗೆ ಶುಭ ನೋಡಿ, ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿಗೀತೆಗಳ ಜೊತೆಗೆ ನೀಡಿದ ಮಾಹಿತಿ ತುಂಬಾ ಇಷ್ಟ ಆಯಿತು. ಹಾಗೆ ಚಿಂತನಾ ಕಾರ್ಯಕ್ರಮ ಚೆನ್ನಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಉಪಯುಕ್ತವಾಗಿತ್ತು. ಎಲ್ಲ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ. ನಡೆಸಿಕೊಡುತ್ತಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ನಿಮಗೂ ಕೂಡ ಸಂದೇಶ ಕಳುಹಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ. ಇನ್ನು ರೂಪಾ ಪರಮೇಶ್, ರಶ್ಮಿತಾ, ಧನ್ಯ, PSM ಲೇಔಟ್ ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ. ಶುಭೋದಯ ಅಂಬಿಕಾ ಮೇಡಮ್, ಹೇಗಿದ್ದೀರಿ ಅಂತಿದ್ರೆ, ಖಂಡಿತ ತುಂಬಾ ಚೆನ್ನಾಗಿದ್ದೀನಿ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಹಾಗೆ ನಲ್ನುಡಿ ಬದುಕಿಗೊಂದು ಹಿತ ನುಡಿ ತುಂಬಾ ಚೆನ್ನಾಗಿತ್ತು. ಹಿಂದಿ ಸೂಪರ್ ಸಾಂಗ್ಸ್ ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಟಿಫನ್ ಮಾಡೋಣ ಬನ್ನಿ ಅಂತಿದ್ರೆ, ಖಂಡಿತ ಓಕೆ. ಇನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ. ಓಕೆ ಸ್ನೇಹಿತರೆ, ಬೆಳಗ್ಗೆಯಿಂದ ಮತ್ತೊಂದು ಸಂದೇಶ ಇದೆ, ತಗೊಳ್ತಾ ಇದ್ದೀನಿ. ಬೆಳಗ್ಗೆ ಹಿಂದಿನ ಪ್ರಖ್ಯಾತ ಸಾಹಿತಿ DVG ಅವರ ಸ್ಫೂರ್ತಿದಾಯಕ ಶುಭ ನುಡಿಯ ಜೊತೆಗೆ ಚುಂಚನ ಮನಸ್ಸಿಗೆ ಭಕ್ತಿ ಸಾರ ತುಂಬಿದ ಭಕ್ತಿ ಗೀತೆಗಳ ಮೂಲಕ ಮನಸ್ಸು ಮುದಗೊಳಿಸುವ ಪೌರಾಣಿಕ ಹಿನ್ನೆಲೆ ಉಳ್ಳ ಮಾಹಿತಿ ಮತ್ತು ಭಕ್ತಿ ಗೀತೆಗಳು ಮನಸ್ಸಿಗೆ ಜೊತೆಗೆ ಕೇವಲ ನಿಮ್ಮ ಮನೋರಂಜನೆಗೆ ನಮಗೆ ಹಾಡು ಪ್ರಸಾರ ಮಾಡುವುದರ ಜೊತೆಗೆ ಸ್ವಲ್ಪ ಬುದ್ಧಿಮತ್ತೆಗೆ ಕಸರತ್ತು ಸಹ ಕೊಡುವ ನಿಮ್ಮ ಕಳಕಳಿಯ ನಿರೂಪಣೆ ಜೊತೆಗೆ ಪ್ರಶ್ನೆಗಳು ಸಹ ಕೇಳುಗರ ಮನ ಗೆಲ್ತಾ ಇದೆ. ಶುಭೋದಯ ಅಂತ ಹೇಳಿ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಈ ಒಂದು ಸಂದೇಶ ಕಳುಹಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಶೋಭಾ ಯೋಗ ಶಿಕ್ಷಕಿ ಅಂತ ಹೇಳ್ತಾ ಇದ್ದಾರೆ. JCR ಬಡಾವಣೆಯಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದವು, ಹಿಂದಿ ಚಿತ್ರರೀತೆ ಚೆನ್ನಾಗಿದೆ ಅಂತ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಥ್ಯಾಂಕ್ ಯು. ಹಾಗೆ ಮತ್ತೊಂದು ಸಂದೇಶ ಇದನ್ನು ತಗೊಂಡ್ಬಿಡ್ತೇನೆ. ನಮಸ್ಕಾರ ಮೇಡಮ್, ಬೆಳಗ್ಗೆ ಪ್ರಸಾರವಾಗುವ ನಮ್ಮನ ಭಕ್ತಿಗೀತೆಗಳು, ಭಾವಗೀತೆ ಎಲ್ಲ ಕಾರ್ಯಕ್ರಮ ಸೂಪರ್ ಆಗಿ ಬರ್ತಾ ಇವೆ. ನಾವು ರಾತ್ರಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳ್ತೇವೆ ಅಂತ ಹೇಳಿ ಮಾಳಪ್ಪನಹಟ್ಟಿನ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಇವರೆಲ್ಲರೂ ಸೇರಿ ಕಳುಹಿಸಿದ್ದಾರೆ. ನಿಮಗೂ ಕೂಡ ಥ್ಯಾಂಕ್ ಯು. ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗ

ಸಿಬ್ಬಂದಿಗಳು ಹಾಗೂ ಮೇಡಮ್ ನಿಮಗೂ ಮುಂಜಾನೆ ವಂದನೆಗಳು. ಇಂದಿನ ನಿಮ್ಮ ನಿರೂಪಣೆ ಸೂಪರ್, ಧನ್ಯವಾದ ಮೇಡಮ್ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಓಕೆ ಸ್ನೇಹಿತರೆ, ಇಲ್ಲಿಗೆ ಸಂದೇಶಗಳನ್ನು ತಗೊಂಡಿರುವಂಥದ್ದನ್ನು ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡೋಣ.

ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮತ್ತು ಮೂಳೆ ಸಮಸ್ಯೆಗಳು, ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆಗೆ ಚಿಕಿತ್ಸೆ ಮತ್ತು ಪರಿಹಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ. ಕೇಳುಗರೆ, ನೀವು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273, ಹಾಗೆ 9141970272. ಕ್ಕೆ ಕರೆ ಮಾಡಿ ನೀವು ಕೂಡ ಈ ಒಂದು ಮಕ್ಕಳಲ್ಲಿ ಅಥವಾ ನವಜಾತ ಶಿಶು

0: ಗಳಲ್ಲಿ ಕೀಲು ಮತ್ತು ಮೂಳೆ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಹಾಗೆ ವಿಶೇಷವಾಗಿ ವಕ್ರಪಾದ ಈ ಒಂದು ಸಮಸ್ಯೆಯ ಬಗ್ಗೆ ನಿಮ್ಮ ಪ್ರಶ್ನೆಗಳು ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಮೇಡಮ್, ಶುಭೋದಯ.
0: ಓಕೆ, ವಿಶೇಷವಾಗಿ ನಾವು ಇವತ್ತು ಮಕ್ಕಳ ಒಂದು ಕೀಲು ಮತ್ತು ಮೂಳೆ ಈ ಒಂದು ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಡಾಕ್ಟ್ರೆ, ನಾವು ಆ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ಈ ಒಂದು ಮೂಳೆ ಬೆಳವಣಿಗೆ ಅನ್ನುವಂಥದ್ದೇನಿದೆ ಗರ್ಭಾವಸ್ಥೆಯಲ್ಲಿ ಭ್ರೂಣಾವಸ್ಥೆಯಲ್ಲಿ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ, ಮಗುವಿನ ಒಂದು ಯಾವ ಹಂತದಿಂದ ಒಂದು ಯಾವ ತಿಂಗಳು ಹೀಗೆಲ್ಲ ಹೇಳ್ತೀವಲ್ಲ ಎಷ್ಟು ದಿನದ ನಂತರ ಅಂತ, ಯಾವಾಗ ಪ್ರಾರಂಭ ಆಗುತ್ತೆ ಮೂಳೆಗಳ ಬೆಳವಣಿಗೆ?
1: ಭ್ರೂಣಾವಸ್ಥೆ ಒಂದು 34 ದಿನದಲ್ಲಿ ಸಾಮಾನ್ಯವಾಗಿ ಮಗು ಒಂದು ತಿಂಗಳು ತುಂಬಿದ್ದಾಗ ತಾಯಿಗೆ ತಾನು ಗರ್ಭಿಣಿ ಆಗಿರೋದು ಗೊತ್ತಿರೋದಿಲ್ಲ. ಆ ಟೈಮಲ್ಲೇನೆ ಬಹುಶಃ ಮೂಳೆಗಳ ಬೆಳವಣಿಗೆ ಶುರುವಾಗೋಗಿರುತ್ತೆ. ಒಂದು 34 ದಿನದಲ್ಲಿ ಮೊಗ್ಗಿನ ತರ ಭ್ರೂಣದಿಂದ ಎರಡೂ ಕಡೆಗೆ ಕೈಗಳ ಡೆವಲಪ್ಮೆಂಟ್ ಶುರುವಾಗ್ತವೆ, ಮತ್ತೆ ಅದೇ ತರ ಕಾಲುಗಳಲ್ಲೂ 35ನೇ ದಿವಸದಲ್ಲಿ ಒಂದ್ ದಿನದ ನಂತರ ಶುರುವಾಗಿರುತ್ತೆ. ಸೊ ಈಗ ತಾಯಿ ಏನ್ ಯೋಚನೆ ಮಾಡ್ತಿರ್ಬೋದು, ಈಗ ಮಗು ಹುಟ್ಟಿದ ನಂತರ ಏನಾದ್ರು ಸಮಸ್ಯೆ ಆದ್ರೆ ನಾನೇನೋ ತಿನ್ನ ಅಥವಾ ಏನಾದರೂ ಆಯ್ತಾ ಅಂತ ತಿಳ್ಕೊಂಡು ಗಾಬರಿ ಆಗಿರ್ತಾರೆ. ಆದ್ರೆ ಇದು ಆ ರೀತಿ ಯಾವುದೇ ರೀತಿ ಆಗಿರೋದಿಲ್ಲ.
0: ಕಂಡಾಗ ಅನ್ನಿಸ್ಬಹುದು ನಾನೇನೋ ತಪ್ಪು ಮಾಡಿದ್ನಾ.
1: ಸೊ ಇದು ಆ ರೀತಿ ಸಮಸ್ಯೆ ಅಲ್ಲ. ಮತ್ತೆ 34ನೇ ದಿನ ಅಂತ ಹೇಳಿದಾಗ ಅವ್ರು ಬಹುಶಃ ಅವ್ರಿಗೆ ಗರ್ಭಧಾರಣೆ ಆಗಿರೋದು ತಿಳಿದಿರೋದಿಲ್ಲ. ಆ ಟೈಮಲ್ಲಿ ಈ ಮೂಳೆಗಳ ಡೆವಲಪ್ಮೆಂಟ್ ಶುರುವಾಗಿರ್ತವೆ.
0: ಓಕೆ ಡಾಕ್ಟ್ರೆ, ಹೇಳುವಂತದ್ದು ಹುಟ್ಟಿದಾಗ ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ, ಬರ್ತಾ ಬರ್ತಾ ಅದು ವ್ಯತ್ಯಾಸ ಆಗುತ್ತೆ ಅಂತ, ಎಷ್ಟಿರುತ್ತೆ ಡಾಕ್ಟ್ರೆ ಮೂಳೆಗಳ ಸಂಖ್ಯೆ?
1: ಒಂದು 500ಕ್ಕಿಂತ ಹೆಚ್ಚು ಮೂಳೆಗಳು ಇರ್ತವೆ. ಅದು ಅಡಲ್ಟ್ಹುಡ್ ಬಂದ ತಕ್ಷಣಕ್ಕೆ ಅದು ಒಂದು 206 ಆಗೋಗಿರ್ತವೆ.
0: ಜಾಯಿಂಟ್ ಆಗುತ್ತೋ ಅಥವಾ ಹೇಗೆ ಕಡಿಮೆ ಆಗುತ್ತೆ ಅಂದ್ರೆ
1: ಕಡಿಮೆ ಆಗುತ್ತಂತೆ. ಮೂಳೆಗಳ ಬೆಳವಣಿಗೆಯಲ್ಲೇ ಆ ರೀತಿ ಇರುತ್ತೆ. ಮಕ್ಕಳು ಹುಟ್ಟಿದಾಗ ಚಿಕ್ಕದಾಗಿರ್ತಾರೆ, ಮತ್ತೆ ಮೂಳೆಗಳ ಬೆಳವಣಿಗೆಯಿಂದನೇ ಅದು ಮಕ್ಕಳು ದೊಡ್ಡವರಾಗೋದು. ಮೂಳೆಗಳ ಬೆಳವಣಿಗೆಯಲ್ಲಿ ಜಾಸ್ತಿ ಸಂಖ್ಯೆ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ ಮೂಳೆಗಳು ಒಂದೇ ಇರ್ತವೆ, ಅದೆಲ್ಲ ಪ್ರತಿ ಅದೇ 206 ಮೂಳೆಗಳೇ. ಆದ್ರೆ ಮೂಳೆಗಳು ಜಾಯಿನ್ ಆಗಲ್ಲ, ಒಂದೇ ಮೂಳೆಯಲ್ಲಿ ವಿವಿಧ ಭಾಗದಲ್ಲಿ ಅದು ಸಪ್ರೇಟ್ ಆಗಿ ಬೆಳೆಯೋದ್ರಿಂದ ಅದು ಸಪರೇಟ್ ಮೂಳೆಗಳಾಗಿ ಎಣಿಸ್ತಾರೆ ಸೈಂಟಿಫಿಕಲಿ. ಆದ್ರೆ ಅದು ಅನಾಟಾಮಿಕಲಿ ಏನು ಆತರ ಡಿಸ್ಟಿಂಕ್ಷನ್ಸ್ ಏನಿರೋದಿಲ್ಲ ನಮ್ಮ ಹತ್ರ.
0: ಹೌದು ಡಾಕ್ಟರ್, ಈಗ ಒಂದು ಮೂಳೆ ಅನ್ನುವಂಥದ್ದು ಮನುಷ್ಯನ ಒಂದು ರೀತಿಯ ಪಿಲ್ಲರ್ ಅಂತ ಹೇಳ್ತೀವಲ್ಲ, ನಿಂತ್ಕೊಳ್ಳೋದಕ್ಕೆ ಸ್ಟ್ರಕ್ಚರ್ ಅನ್ನುವಂಥದ್ದು. ಆದ್ರೆ ಮಕ್ಕಳಲ್ಲಿ ಮೂಳೆಗಳ ಸಮಸ್ಯೆ ಕಂಡು ಬರುತ್ತೆ, ಮೂಳೆ ಮತ್ತೆ ಕೀಲುಗಳ ಸಮಸ್ಯೆ ಕಂಡು ಬರುತ್ತೆ ಅಂದ್ರೆ ಸ್ವಲ್ಪ ಆತಂಕಕ್ಕೆ ಒಳಗಾಗುವಂಥದ್ದು. ಸಾಮಾನ್ಯವಾಗಿ ಯಾವೆಲ್ಲ ಸಮಸ್ಯೆಗಳು ಕಂಡು ಬರುತ್ತೆ ಮಕ್ಕಳಲ್ಲಿ ಮೂಳೆ ಹಾಗೆ ಕೀಲುಗಳಿಗೆ ಸಂಬಂಧಪಟ್ಟ ಹಾಗೆ?
1: ಹೌದು, ನಾವು ಈ ಮೂಳೆಗಳ ಸಮಸ್ಯೆಗಳಲ್ಲಿ ಮಗು ಹುಟ್ಟಿದ ನಂತರನೇ ಅಲ್ಲ, ಮಗು ಹುಟ್ಟೋದಕ್ಕಿಂತ ಮುಂಚೆನೆ ನಾವು ಈ ಭ್ರೂಣ ಅವಸ್ಥೆಯಲ್ಲಿದ್ದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಈ ಸಮಸ್ಯೆಗಳನ್ನ ಕೆಲವೊಂದನ್ನ ನಾವು ಗುರುತಿಸಬಹುದು. ಎಸ್ಪೆಷಲಿ ನಾವು ಸಂಪೂರ್ಣವಾಗಿ ಸುರಕ್ಷಿತವಾಗಿರುವಂತ ಈ ಅಲ್ಟ್ರಾಸೌಂಡ್ ಯೂಸ್ ಮಾಡೋದ್ರಿಂದ ಮಧ್ಯ ಗರ್ಭಧಾರಣೆಯಲ್ಲಿ ಯಾವಾಗ ಒಂದು 18 ವಾರಗಳಿಂದ ಮತ್ತು 22 ವಾರಗಳ ಮಧ್ಯೆ ಅಲ್ಟ್ರಾಸೌಂಡ್ ಅಲ್ಲಿ ನಾವು ಅನಾಮಲಿ ಸ್ಕ್ಯಾನ್ ಅಂತ ಏನ್ ಮಾಡ್ತೀವಿ, ಆ ಸ್ಕ್ಯಾನ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ನಮ್ಗೆ ಕಾಣಿಸ್ಕೊಳ್ಳುತ್ತೆ. ನಾವು ಎಸ್ಪೆಷಲಿ ಇವತ್ತು ನಾವು ಮಾತಾಡ್ತಿರೋ ಕ್ಲಬ್ಫುಟ್ ಪ್ರೋಗ್ರಾಮ್ ಬಗ್ಗೆ, ಈ ಕ್ಲಬ್ಫುಟ್ ಸುಮಾರಿಗೆ 99% ಅಥವಾ 90-99% ಅಷ್ಟು ಈಗ ಸೈಂಟಿಫಿಕಲಿ ಈಗ ಮಾಡರ್ನೈಸ್ಡ್ 3D ಸ್ಕ್ಯಾನ್ಸ್ ಮೂಲಕ ಈ ಕ್ಲಬ್ ಫುಟ್ ನ ನಾವು ಗುರುತಿಸಬಹುದು.
0: ಅಂದ್ರೆ ಮಗು ಇನ್ನು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಆ ಮಗುವಿನಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ, ಅದು ವಕ್ರಪಾದ. ನೀವು ಹೇಳಿದ್ರಿ ಕ್ಲಬ್ ಫುಟ್ ಅನ್ನುವಂಥದ್ದು ಏನಿದೆ, ವಕ್ರಪಾದ ಅಂತ ನಾವು ಕನ್ನಡದಲ್ಲಿ ಕರೀತೇವೆ. ಅದನ್ನ ಭ್ರೂಣಾವಸ್ಥೆಯಲ್ಲಿ ಇದ್ದಾಗ್ಲೇನೆ ಕಂಡುಹಿಡಿಬಹುದು ಅಂತ ಹೇಳಿದ್ರಿ ಡಾಕ್ಟ್ರೆ.
1: ಇದರ ಜೊತೆಗೆ ನಾವು ಮೆದುಳು, ಹೃದಯ, ಮೂತ್ರಪಿಂಡ, ಬೆನ್ನು ಮತ್ತೆ ಬೇರೆ ಮೂಳೆಗಳಿಗೆ ಏನಾದ್ರು ಸಮಸ್ಯೆ ಆದ್ರೆ, ಕೆಲವೊಂದ್ಸಲ ಮಕ್ಕಳಲ್ಲಿ ಕೈ ಬೆಳವಣಿಗೆ ಆಗಿರೋದಿಲ್ಲ, ಕಾಲು ಬೆಳವಣಿಗೆ ಆಗಿರೋದಿಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ನಾವು ಅಲ್ಟ್ರಾಸೌಂಡ್ ಅಲ್ಲಿ ಈ 2ನೇ ತಿಂಗಳಲ್ಲಿ ಅಥವಾ ಮಧ್ಯದ ಗರ್ಭಧಾರಣೆ ಟೈಮಲ್ಲಿ ನಾವು ಇದನ್ನು ಕಂಡುಹಿಡ್ಕೊಳ್ಬಹುದು.
0: ಡಾಕ್ಟರ್, ಈಗ ಗರ್ಭಾವಸ್ಥೆಯಲ್ಲಿಯೇ ಮಗುಗೆ ಇಂಥದ್ದೊಂದು ದೋಷ ಇದೆ ಅಂತ ಗೊತ್ತಾದಾಗ ಹೇಗೆ ಅದನ್ನ ಅವ್ರು ತಗೊಳ್ಬೇಕು, ಆ ಮಗುವಿನ ಹೌದು ಬರ್ಲಿ ಈ ಪ್ರಪಂಚಕ್ಕೆ ಅಂತ ನೋಡ್ಬೇಕ, ಯಾವ ರೀತಿ ತಗೊಳ್ಬೇಕಾಗುತ್ತೆ ಆ ಒಂದು ಸನ್ನಿವೇಶವನ್ನ?
1: ಇದೊಂದು ಸೋಷಿಯಲ್ ಪ್ರಾಬ್ಲಮ್ ಆಗೋಗುತ್ತೆ ಮೇಡಮ್. ಯಾಕಂದ್ರೆ ನಾವಿರೋ ಈ ಸಿಚುವೇಶನ್ಸ್ ಅಲ್ಲಿ ಪೋಷಕರಿಗೆ ಮಗು ಬೇಕಾಗತ್ತೆ, ಸೊಸೈಟಿಗೆ ಬೇಕಾಗತ್ತೆ, ಆಯ್ತಾ? ಆದ್ರೆ ಇದು ಯಾವ ಮಟ್ಟಕ್ಕೆ ಆ ಮಗು ಮುಂದೆ ಬೆಳವಣಿಗೆಗಾಗತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಮುಂಚೆನೆ, ಅವಾಗ ನಾವು ಡೆಫಿನೆಟ್ಲಿ ನಾವು ಈ ಮಗುನ
0: ಸುರಕ್ಷಿತವಾಗಿ

0: ಗರ್ಭಧಾರಣೆ ಕಂಟಿನ್ಯೂ ಮಾಡಿ ಆ ನಂತರ ಡೆಲಿವರಿ ಮಾಡಿಸ್ಬೋದು,
1: ಜನ್ಮ ನೀಡಬಹುದು.
0: ಅಥವಾ ಅದಕ್ಕೆ ಈಗ ಕೆಲವೊಂದು ಕಾರಣಗಳಲ್ಲಿ ಸಿಂಡ್ರೋಮಿಕ್ ಆಗಿರ್ತಾರೆ, ಅದನ್ನ ನಾವು ಈಗ ಮೆಡಿಕಲಿ ಅದನ್ನ ಟರ್ಮಿನೇಟು ಮಾಡಿಸ್ಬೋದಾಗಬಹುದು. ಯಾಕಂದ್ರೆ ಇಂಡಿಯಾದಲ್ಲಿ ಆ ಕಾನೂನು ಇರೋದ್ರಿಂದ ತಾಯಿಂದರು ಅದನ್ನು ಉಪಯೋಗಿಸ್ಕೋಬಹುದು. ಆದರೆ ಸಾಮಾನ್ಯವಾಗಿ ನಾವು ಕ್ಲಫ್ ಫುಟ್ ಅಥವಾ ವಕ್ರಪಾದಕ್ಕೆ ಇದನ್ನು ನಾವು ಹೇಳೋದಿಲ್ಲ. ಯಾಕಂದರೆ ಮಗು ಹುಟ್ಟಿದ ನಂತರ ಅವರು ಸಂಪೂರ್ಣವಾಗಿ ನಾರ್ಮಲ್ ಆಗಿ ಜೀವನ ಮಾಡ್ಕೋಬಹುದು ಟ್ರೀಟ್ಮೆಂಟ್ ನಂತರ.
1: ಓಕೆ ಡಾಕ್ಟರ್, ನಾವು ವಕ್ರಪಾದದ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್, ವಕ್ರಪಾದ ಅಂದರೆ ಏನು ಡಾಕ್ಟ್ರೆ?
0: ಸಾಮಾನ್ಯವಾಗಿ ನಾವು ಈ ಪಾದಗಳು ಎರಡೂ ಮಕ್ಕಳದು ತುಂಬ ಸಾಫ್ಟ್ ಆಗಿರ್ತವೆ ಮತ್ತು ಸ್ಟ್ರೈಟ್ ಆಗಿರ್ತವೆ ಅಲ್ವಾ ಹುಟ್ಟಿದಾಗ. ವಕ್ರಪಾದ ಅನ್ನೋದು ಪಾದಗಳು ಒಳಗಡೆಗೆ ತಿರುಗಿರ್ತವೆ ಮತ್ತೆ ಕೆಳಗಡೆಗೆ ತಿರುಗಿರ್ತವೆ ಹುಟ್ಟಿದ ನಂತರ, ಇದನ್ನ ನಾವು ವಕ್ರಪಾದ ಅಂತ ಹೇಳ್ತೀವಿ. ಕೇಳೋಕೋದ್ರೆ ಅದು ಒಳಮುಖವಾಗಿ ಮತ್ತೆ ಕೆಳಮುಖವಾಗಿರೋದ್ರಿಂದ ಬಾಗಿರೋದ್ರಿಂದ ಇದನ್ನ ನಾವು ವಕ್ರಪಾದ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 1-4 ಮಕ್ಕಳಿಗೆ 1,000 ಡೆಲಿವರೀಸ್ ಆದ್ರೆ 1-4 ಪಾದ ಮಕ್ಕಳಲ್ಲಿ ಈ ಸಮಸ್ಯೆಗಳಾಗಿರ್ಬೋದು. ಹೆಚ್ಚಾಗಿ ಗಂಡ್ ಮಕ್ಕಳಲ್ಲಿ ಕಾಣಿಸ್ಕೊಳ್ತವೆ ಇವು. ಆನಂತರ ಇದು ಎರಡೂ ಕಡೆ ಎರಡು ಪಾದಕ್ಕೂ ಅಫೆಕ್ಟ್ ಆಗಿರ್ಬೋದು. 50% ಅಂದ್ರೆ ಅರ್ಧದಲ್ಲಿ 50% ಮಕ್ಕಳಲ್ಲಿ ಇದು ಎರಡೂ ಪಾದಕ್ಕೆ ತೊಂದರೆ ಆಗಿರುವಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಭಾರತದಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೆ 30,000-50,000 ಮಕ್ಕಳಿಗೆ ಈ ಕ್ಲಬ್ ಫುಟ್ ಪ್ರಾಬ್ಲಮ್ಸ್ ಪ್ರತಿ ವರ್ಷ ಇಷ್ಟೊಂದು ಮಕ್ಕಳು ಹುಟ್ಟುತ್ತಾರೆ.
1: ಓಕೆ ಡಾಕ್ಟ್ರೆ,
0: ಇದು ನಮ್ಮ ಸೊಸೈಟಿಯಲ್ ಪ್ರಾಬ್ಲಮ್ ಈಗ ಸದ್ಯಕ್ಕೆ ಕ್ಲಬ್ ಫುಟ್ ಬಗ್ಗೆ.
1: ಹೌದು ಡಾಕ್ಟ್ರಿ, ಈ ಸಂಖ್ಯೆ ಬಹಳನೇ ಆಯ್ತು ಅಲ್ವಾ ನಮ್ಗೆ ಆ ರೀತಿ ನೋಡೋದಾದ್ರೆ, ಇಷ್ಟು ಜನ ಮಕ್ಕಳು
0: ಕಾಮನ್
1: ಆಗಿ ಇದೆ. ಡಾಕ್ಟ್ರಿ, ಈಗ ಈ ಒಂದು ವಕ್ರಪಾದದಿಂದ ಮಕ್ಕಳು, ಹೌದು ಮುಂಚೆ ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ಹುಟ್ಟುತ್ತಾರೆ ಅಂದ್ರೆ ಭ್ರೂಣಾವಸ್ಥೆಯಲ್ಲಿಯೇ ಮಕ್ಕಳನ್ನ ಸ್ಕ್ಯಾನ್ ಮಾಡೋದ್ರಿಂದ ಗೊತ್ತಾಗ್ತಾ ಇದೆ, ಆದ್ರೂ ಕೂಡ ಇದಕ್ಕೆ ಆ ರೀತಿ ತೊಂದರೆ ಆಗೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು?
0: ಇದು ತುಂಬಾ ಒಳ್ಳೆ ಪ್ರಾಬ್ಲಮ್. ಅನೇಕ ತಾಯಿಂದರು ಕೇಳುವಂತ ಪ್ರಶ್ನೆ, ಡಾಕ್ಟರ್ ನಾನೇನಾದ್ರು ತಪ್ಪಾಗಿ ಏನಾದ್ರು ಮಾಡಿದ್ದೀನ ಅಥವಾ ತಪ್ಪಾಗಿ ಏನಾದ್ರು ಆಹಾರ ಸೇವಿಸಿದ್ದೀನ, ತಪ್ಪಾಗಿ ಮಲಗಿದ್ದೀನ ಅಂತ.
1: ಪೊಸಿಷನ್
0: ಚೇಂಜ್ ಆಗಿರೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ, ನಾನು ಆಗ್ಲೇ ಹೇಳ್ದಂಗೆ ತಿಳಿಸ್ದಂಗೆ, ಈ ಸಮಸ್ಯೆ ಬಹುಶಃ 10ನೇ ವಾರದಲ್ಲಿ 2.5 ತಿಂಗಳಲ್ಲಿ ಇದು ತುಂಬಾ ಸೈಂಟಿಫಿಕಲಿ ಹುಡುಕಿರೋದ್ರಿಂದ 10ನೇ ವಾರದಲ್ಲಿ ಈ ಸಮಸ್ಯೆಗಳು ಕ್ಲಫ್ ಫುಟ್ ಪ್ರಾಬ್ಲಮ್ ಶುರುವಾಗಿರುತ್ತೆ. ಇದಕ್ಕೆ ಯಾವುದೇ ವಾದ ನಿಖರವಾದ ಕಾರಣಗಳು ಗೊತ್ತಿಲ್ಲ. ಕೆಲವೊಂದ್ಸಲ ಇದು ಅನುವಂಶಿಕ ಕಾರಣಗಳಲ್ಲಿ ಇರ್ಬೋದು. ಮಗು ಹುಟ್ಟಿದೆ, ಇದು ಅವರ ತಂದೆ ತಾಯಿಗೆ ಇರೋದಿಲ್ಲ ಅಥವಾ ತಾತ ಅಥವಾ ಮುತ್ತಾತನಿಗೆ ಇದ್ದಿರ್ಬೋದು. ಈ ಇದು ಅನುವಂಶಿಕ ಕಾರಣಗಳಲ್ಲಿ ಬರೀ 10% ಅಂದ್ರೆ 100 ಮಕ್ಕಳಲ್ಲಿ ಹುಟ್ಟಿದ್ರೆ ಬರೀ ನಾವು 10 ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ಕಾಣಿಸ್ಕೊಳ್ತವೆ.
1: ಅನುವಂಶೀಯವಾಗಿ ಬರುವಂತದ್ದು ಈಗ
0: 10 ಭಾಗ ಮಾತ್ರ. ಗರ್ಭದಲ್ಲಿ ಮಗು ಏನಾದ್ರೂ ರಾಂಗ್ ಪೊಸಿಷನ್ ಅಲ್ಲಿ ಏನಾದ್ರು ಇದ್ದಾಗ ಆಗ ಈ ಸಮಸ್ಯೆಗಳು ಕಾಣಿಸ್ಕೋಬಹುದು. ಇದನ್ನ ಪೊಸಿಷನಲ್ ಫುಟ್ ಅಂತೀವಿ. ತುಂಬಾ ಸಾಮಾನ್ಯವಾಗಿರುತ್ತವೆ ಇವು. ವೆಸ್ಟರ್ನ್ ಕಲ್ಚರ್ ಅಲ್ಲಿ ನಾವು ಹೆಚ್ಚಾಗಿ ಕಾಣಿಸ್ಕೊಳಂಗೆ ಗರ್ಭಾವಸ್ಥೆಯಲ್ಲಿ ಏನಾದ್ರೂ ಧೂಮಪಾನ ಮಾಡಿದ್ರೆ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರ್ತವೆ.
1: ಓಕೆ ಡಾಕ್ಟರ್, ಹಾಗೆ ಈ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಆ ದ್ರವದ ಬಗ್ಗೆ ಕೂಡ ಹೇಳ್ತಾರಲ್ವಾ, ಮಗುವಿನ ಸುತ್ತ ಇರುವಂತ ದ್ರವದಲ್ಲಿ ವ್ಯತ್ಯಾಸ ಆದ್ರೆ ಅಂತ.
0: ಹೌದು, ಅದು ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆದಾಗ್ಲೂ ಈ ಸಮಸ್ಯೆಗಳು ಕಾಣಿಸ್ಕೋಬಹುದು.
1: ಓಕೆ, ಇದು ಒಂದು ಕಾರಣ ಇದೆ ಅಂತ ಹೇಳ್ಬಹುದು. ಹಾಗೆ ಬೇರೆ ಇನ್ನು ಎಲ್ಲ ಈ ಕೆಲವೊಂದು ಔಷಧಿಗಳ ಸೇವನೆ ಕೂಡ ಕಾರಣ ಆಗುತ್ತಾ ಏನಾದ್ರೂ?
0: ಈಗ ನಾವು ಈ ಪ್ರಾಬ್ಲಮ್ಸ್ ತುಂಬಾ ಹಳೇದಿವು. ಥ್ಯಾಲಿಡೊಮೈಡ್ ಮತ್ತೆ ಬೇರೆಂತ ಗರ್ಭಧಾರಣೆ ಶುರು ಆಗಿದ ತಕ್ಷಣ ಬಹುಶಃ ಆ ಅವೇರ್ನೆಸ್ ಆಗ್ಲೇ ಕ್ರಿಯೇಟ್ ಮಾಡಿಬಿಡ್ತಾರೆ ಡಾಕ್ಟರ್ಸ್ ಹತ್ರ ಹೋದಾಗ. ಆತರ ಮೆಡಿಸಿನ್ಸ್ ಯಾವುದು ಈಗ ಕೊಡುತ್ತಿಲ್ಲ ನಾವು.
1: ಓಕೆ, ಈಗ ಸಂದರ್ಭ ಈ ಒಂದು ಸಮಸ್ಯೆ ಇಲ್ಲ ಅಂತ ಹೇಳಿ
0: ಔಷಧಿಗಳಿಂದ ಕಡಿಮೆ ಚಾನ್ಸಸ್ ಇರ್ತವೆ.
1: ಹಾಗೆ ತಾಯಿ ಅಧಿಕ ತೂಕ ಹೊಂದಿದ್ರು ಕೂಡ ಈ ಒಂದು ಸಮಸ್ಯೆ ಬರುವಂತ ಸಾಧ್ಯತೆ ಇದೆ, ಎಷ್ಟು ಮಟ್ಟಿಗೆ ಇದೆ? ಹೌದಾ, ಹೇಗೆ ಡಾಕ್ಟರ್?
0: ಬೇರೆ ಸಮಸ್ಯೆಗಳಾಗಿರ್ಬೋದು, ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ರಿಸ್ಕ್ಸ್ ಜಾಸ್ತಿ ಇರ್ತವೆ ಈ ತರ ತಾಯಿಂದರಲ್ಲಿ. ಆದ್ರೆ ಕ್ಲಬ್ ಫುಟ್ ಗೆ ಈ ಸಮಸ್ಯೆ ಅದಕ್ಕೆ ಅನ್ವಯಿಸೋದಿಲ್ಲ.
1: ಓಕೆ ಡಾಕ್ಟರ್, ಈ ಒಂದೇ ಈಗ ಏನು ನೀವು ವಕ್ರಪಾದ ಅಂತ ಹೇಳ್ತಾ ಇದ್ದೀರಿ, ಅದು ಒಂದೇ ರೀತಿಯಾಗಿರುತ್ತೆ, ಅದರಲ್ಲೂ ಕೂಡ ವಿಧಗಳಿದೆಯಾ ಡಾಕ್ಟರ್?
0: ಇದೊಂದು ಸ್ಪೆಕ್ಟ್ರಮ್ ಮೇಡಮ್, ಇದು ತುಂಬಾ ಒಂದು ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಒಂದು ಕೆಲವೊಂದು ಮಕ್ಕಳಲ್ಲಿ ನಾವು ಯಾವುದೇ ರೀತಿ ನಾವು ಈಗ ಟ್ರೀಟ್ಮೆಂಟ್ ಬಂದಾಗ ಇದರ ಚಿಕಿತ್ಸೆಗೆ ಬಂದಾಗ ನಾನು ಅದನ್ನ ತಿಳಿಸ್ತೀನಿ. ಕೆಲವೊಂದು ಪ್ರಾಬ್ಲಮ್ಸ್ ಪಾಶ್ಚರಲ್ ಫೀಟ್ ಅಂತ ಹೇಳ್ತೀವಿ, ಅದರಲ್ಲಿ ಏನು ಟ್ರೀಟ್ಮೆಂಟೇ ಬೇಕಾಗೋದಿಲ್ಲ. ಬರೀ ಕೆಲವೊಂದ್ಸಲ ಮಕ್ಕಳಲ್ಲಿ ಅಥವಾ ಪೋಷಕರಿಗೆ ನಾವು ಎಕ್ಸಸೈಸ್ ಹೇಳ್ಕೊಟ್ಬಿಡ್ತೀವಿ, ಅಷ್ಟೇ ಸಾಕಾಗುತ್ತೆ.

0: ಕೆಲವೊಂದಕ್ಕೆ ನಾವು ಆಪರೇಷನ್ಸ್ ಮಾಡಬೇಕಾಗಿ ಬರ್ಬೋದು ಸೀರಿಯಸ್ ಆಗಿ. ಇವೆ ಎಲ್ಲ ತರದ್ದು ಸಮಸ್ಯೆಗಳು ನಾವು ಕಂಡಿಡಿದೀವಿ.
1: ಹೇಗಿರುತ್ತೆ ಡಾಕ್ಟರ್, ಕೆಲವೊಂದು ಸರಿ ಬರೀ ಕಾಲು ಆಮೇಲೆ ಇಡೀ ಕಾಲು ಬೆಂಡ್ ಆಗಿರೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ, ಹೇಗಿರುತ್ತೆ ಡಾಕ್ಟರ್ ಮಗುವಿನ ಕಾಲು? ನೀವು ಹೇಳಿದ್ರೆ ಕೆಳಗಡೆ ಬಗ್ಗಿರುತ್ತೆ ಅಥವಾ ಒಳಭಾಗಕ್ಕೆ ಒಂದು ಸಿ ಆಕಾರದಲ್ಲಿ ಇರಬಹುದು ಅಂತ.
0: ಹೌದು.
1: ಪಾದ ಮಾತ್ರನ ಅಥವಾ ಇಡೀ ಕಾಲು, ಏನು ಮಂಡಿಯಿಂದ ಕೆಳಗಡೆ ಭಾಗ ಎಲ್ಲದೂ ಆ ರೀತಿಯಾಗಿರುತ್ತೆ?
0: ಹೌದು. ತುಂಬಾ ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋಕೆ ಅಂತ ಹೇಳಿದ್ರೆ ಪಾದ ಕೆಳಗಡೆ ಕೆಳಮುಖವಾಗಿ ಮತ್ತು ಒಳಮುಖವಾಗಿ ತಿರುಗಿರುತ್ತೆ, ಅದಷ್ಟೇ ಆಗಿರೋದಿಲ್ಲ. ಕಾಲು ಕೂಡ ಕಾಲು ಸಹ ಒಳಗಡೆಗೆ ತಿರುಗಿರುತ್ತೆ. ಸೊ ಇಂಟರ್ನಲ್ ರೊಟೇಷನ್ ಆಫ್ ದ ಟಿಬಿಯಾ ಅಂತ ಏನ್ ಹೇಳ್ತೀವಿ, ಲೈಕ್ ಅದು ಆ ಸಮಸ್ಯೆ ಕೂಡ ನಾವು ಸೈಂಟಿಫಿಕಲಿ ಹುಡುಕ್ಬಿಡ್ತೀವಿ ಈ ಮಕ್ಕಳಲ್ಲಿ. ಮತ್ತೆ ಅಫೆಕ್ಟೆಡ್ ಪಾದ ಅಥವಾ ಯಾವ ಸೈಡ್ಗೆ ತೊಂದರೆ ಆಗಿರ್ತವೆ ಅದು ನಾರ್ಮಲ್ ಸೈಡ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚಿಕ್ಕದಾಗಿರುತ್ತೆ ಮತ್ತೆ ಸಣ್ಣದಾಗೂ ಇರುತ್ತೆ.
1: ಡಾಕ್ಟರ್, ಈಗ ನೀವು ಹೇಳಿದ್ದು ಏನು ಹೇಗಿರುತ್ತೆ ಅನ್ನುವಂಥದ್ದು, ಓಕೆ. ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನೆಲ್ಲ ಬರುತ್ತೆ ಇದರಲ್ಲಿ?
0: ನಾ ಆಗ್ಲೇ ತಿಳಿಸಿದ್ದೀನಿ ಇದ್ರ ಬಗ್ಗೆ. ಅದು ಜೆನೆಟಿಕಲಿ ಏನಾದ್ರು ಇದ್ದಾಗ, ಪೋಷಕರಲ್ಲಿ ಇದ್ದಾಗ ಈ ಸಮಸ್ಯೆ ಅವ್ರು ಕಾಣಿಸ್ಕೋಬಹುದು. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾನು ಆಗ್ಲೇ ಇದ್ರ ಬಗ್ಗೆ ಆಗ್ಲೇ ಮಾತಾಡಿದೀವಿ.
1: ಓಕೆ ಡಾಕ್ಟರ್, ಈಗ ನಮ್ಗೆ ನೀವು ಹೇಳಿದ್ರಿ ಗರ್ಭಾವಸ್ಥೆಯಲ್ಲಿಯೇ ಮಗುವಿಗೆ ಇಂಥದ್ದೊಂದು ಸಮಸ್ಯೆ ಪ್ರಾರಂಭ ಆಗಿರುತ್ತೆ ಅಂತ, ಜನನದ ನಂತರ ಕೂಡ ಕಾಣಿಸ್ಕೊಳ್ಬಹುದ ಈ ಒಂದು ಸಮಸ್ಯೆ?
0: ಇಲ್ಲ, ಕ್ಲಫುಟ್ ಜನದ ಇದು ಈ ಪ್ರಾಬ್ಲಮ್ ಇವಿ ಅಂತ ಹೇಳ್ತೀವಿ. ಇದು ಇದರ ಅರ್ಥ ಏನಂತ ಹೇಳಿದ್ರೆ ಕಂಜನೆಟಲ್ ಟ್ಯಾಲಿಪಸ್ ಇಕ್ವೈನೋವೈರಸ್ ಅಂತ. ಕಂಜನೆಟಲ್ ಅಂತ ಹೇಳಿದ್ರೆ ಮಗು ಹುಟ್ಟುವಾಗಲೇ ಶುರುವಾಗಿರುವಂತ ಸಮಸ್ಯೆಗಳು.
1: ಓಕೆ, ಅಂದ್ರೆ ಅದು ಹುಟ್ಟಬೇಕಾರೇನೆ ಶುರುವಾಗಿರುತ್ತೆ ಅಂತ ಹೇಳಿದ್ರಿ. ಹಾಗೆ ಅವಳಿ ಮಕ್ಕಳುಗಳಾದ್ರೆ ಇಬ್ಬರಲ್ಲೂ ಆಗಬಹುದಾ ಅಥವಾ ಅವಳಿ ಮಕ್ಕಳಲ್ಲಿ ಅಥವಾ ಒಂದಕ್ಕಾಗಿ ಒಂದಕ್ಕಾಗದೇ ಇರಬಹುದಾ? ಹೇಗೆ?
0: ಹೌದು, ತುಂಬಾ ಸಲ ನಾವು ಅವಳಿ ಮಕ್ಕಳಲ್ಲಿ ಅಥವಾ ಟ್ರಿಪ್ಲೆಟ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ತ್ರಿವಳಿಯಲ್ಲೂ ಒಂದ್ ಮಗುಗೆ ಎಫೆಕ್ಟ್ ಆಗಿರುತ್ತೆ, ಮತ್ತೊಂದ್ ಮಗು ನಾರ್ಮಲ್ ಆಗಿರುತ್ತೆ. ಹಾಗೂ ಇರ್ಬೋದು. ಇದು ಇದಕ್ಕೆ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಜಾಗ ಸಾಕಾಗದಿದ್ದಾಗ ಈ ತರ ಸಮಸ್ಯೆಗಳಾಗಿರ್ಬೋದು.
1: ಓಕೆ, ಈಗ ಗರ್ಭದಲ್ಲಿ ಜಾಗ ಸಾಕಾಗ್ಲಿಲ್ಲ ಅಂದ್ರೂ ಕೂಡ ಈ ರೀತಿ ಸಮಸ್ಯೆ ಬರಬಹುದು.
0: ಪಾಶ್ಚರಲ್ ಫೀಟ್ ಅಂತ ಹೇಳ್ತೀವಿ.
1: ಓಕೆ, ಇದು ಒಂದು ಕಾರಣ ಆಯ್ತಾ ಹಾಗಾದ್ರೆ ಅಂತ? ಇದು ಸ್ವಲ್ಪ ಮಟ್ಟಿಗೆ ಆಗಬಹುದು,
0: ಸ್ವಲ್ಪ ಮಟ್ಟಿಗೆ, ಆದ್ರೆ ಸೀರಿಯಸ್ ಆಗಿ ಏನು ಪ್ರಾಬ್ಲಮ್ ಅಲ್ಲ.
1: ಓಕೆ ಡಾಕ್ಟ್ರೆ, ಹಾಗೆ ಒಂದು ವೈರಸ್ ಸೋಂಕು ಗರ್ಭಾವಸ್ಥೆಯಲ್ಲಿ ಝಿಕಾ ಅನ್ನುವಂಥ ವೈರಸ್ ಅದು ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ?
0: ಇದ್ರ ಬಗ್ಗೆ ಇನ್ನು ರಿಸರ್ಚ್ ನಡೀತಿದೆ ಮೇಡಮ್, ಆದ್ರೆ ಯಾವುದೇ ರೀತಿ ನಿಖರವಾದ ಕಾರಣ ಇದು ಸೂಚಿಸುತ್ತಿಲ್ಲ. ಇದನ್ನ
1: ಸಾಮಾನ್ಯವಾಗಿ ಎಲ್ಲಿ ತಪ್ಪಾಗುತ್ತೆ ಡಾಕ್ಟರ್? ಈಗ ನಿಮ್ಮ ಒಂದು ಸರ್ವಿಸ್ ಅಲ್ಲಿ ನೋಡಿರ್ತೀರಿ ಸಾಕಷ್ಟು ಇಂತ ಒಂದು ಕೇಸ್ಗಳನ್ನ. ಮಕ್ಕಳ ಈ ವಕ್ರಪಾದದ ಸಂದರ್ಭದಲ್ಲಿ ಪೋಷಕರಿಂದ ಆಗುವಂತ ತಪ್ಪುಗಳೇನು ಅಂತ, ಯಾಕೆಂದ್ರೆ ಅವರು ಪರವಾಗಿಲ್ಲ ಅಂತ ಅಂದ್ಕೊಳ್ಳುವಂಥದ್ದ ಅಥವಾ ಮೂಢ ನಂಬಿಕೆಗಳಿಗೆ ಒಳಗಾಗುವಂಥದ್ದ, ಸರಿಯೋ ಹೋಗುತ್ತೆ ಅನ್ನುವಂಥದ್ದ, ಯಾವ ರೀತಿಯ ಒಂದು ನಡವಳಿಕೆ ಪೋಷಕರಿಂದ ತಪ್ಪಾಗುತ್ತೆ ಅಂತ?
0: ಸೂಕ್ತವಾಗಿ ಇವರಿಗೆ ಚಿಕಿತ್ಸೆ ಸಿಗ್ತಿರೋದಿಲ್ಲ, ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರೋದಿಲ್ಲ. ತುಂಬಾ ಕೆಲವೊಂದ್ಸಲ ಹಿಸ್ಟಾರಿಕಲಿ ಏನ್ ಹೇಳ್ತಾರೆ, ಇವ್ರ ತಾತನಿಗೂ ಇತ್ತು, ಇವ್ರ ಅಜ್ಜಿಗೂ ಇತ್ತು, ನಾವೇನು ಮಾಡಲಿಲ್ಲ, ಬಿಟ್ಬಿಟ್ಟಿದ್ವಿ, ಅಥವಾ ಮೂಢನಂಬಿಕೆಯಿಂದ ಬದುಕ್ತಿರೋದು, ಅಥವಾ ಏನು ಆಗ್ದಿರಂತ ಫಸ್ಟ್ ಮೊದಲಿಗೆ ಅಕ್ಸೆಪ್ಟೆನ್ಸೇ ಸಿಗೋದಿಲ್ಲ, ಇವರು ಸಮಸ್ಯೆನೆ ಅಲ್ಲ ಅಂತ ತಿಳ್ಕೊಳ್ಳೋದು ಅದು ಫಸ್ಟ್. ಯಾವುದೇ ಸಮಸ್ಯೆಗೆ ನಾವು ಜೀವನದಲ್ಲಿ ಏನೇ ನೋಡಿದ್ರು ಫಸ್ಟ್ ನಾವು ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು, ಓ ಈ ಸಮಸ್ಯೆ ಇದೆ ಅಂತ. ಎರಡನೇದು ನಾವು ಚಿಕಿತ್ಸೆಗೆ ಹುಡ್ಕೋಕೆ ಹೋಗೋದು, ಆಮೇಲೆ ಚಿಕಿತ್ಸೆ ತಗೊಳ್ಳೋದು. ಈ ಮೂರು ಇದರಲ್ಲಿ ಯಾವಾಗ ಬೇಕಾದರೂ ಸಮಸ್ಯೆ ಆಗ್ಬೋದು.
1: ಓಕೆ ಡಾಕ್ಟ್ರೆ, ಇಂತಹ ಭಾಗದ ಜನರಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತ ಏನಾದರೂ ಇದೆಯಾ ಆ ರೀತಿಯಾಗಿ?
0: ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳಿದ್ರೆ ನಮ್ಮ ಭಾರತದತ್ತ ದೇಶದಲ್ಲಿ ಜಾಸ್ತಿ ಕಂಡುಬರುತ್ತೆ, ಮತ್ತೆ ಆಫ್ರಿಕಾದಲ್ಲಿ ವಕ್ರಪಾದಗಳು ಸಮಸ್ಯೆ ಜಾಸ್ತಿ ಇದೆ, ಅಮೆರಿಕ ಮತ್ತೆ ಯುರೋಪ್ ಅಲ್ಲಿ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಇರುತ್ತೆ. ಅಲ್ಲಿ ಈ ಪ್ರಮಾಣ ನಾನು ಹೇಳ್ದಂಗೆ ಇಲ್ಲಿ ನಾಲ್ಕು ಮಕ್ಕಳಿಗೆ ಎಫೆಕ್ಟ್ ಆದ್ರೆ ಅಲ್ಲಿ ಒಂದ್ ಮಗುಗೆ ಎಫೆಕ್ಟ್ ಆಗುತ್ತೆ, ಅಷ್ಟು ಕಡಿಮೆ ಇರುತ್ತದೆ.
1: ಅದಕ್ಕೇನಾದ್ರು ಕಾರಣ ಇದೆಯಾ ಡಾಕ್ಟರ್?
0: ಜೆನೆಟಿಕ್ಸ್ ಮೇಡಮ್, ಬೇಸಿಕಲಿ.
1: ಓ, ಇದು ಕೂಡ ಜೆನೆಟಿಕ್ ಕಾರಣನೇ ಅಂತ ಹೇಳ್ಬಹುದು. ಓಕೆ, ಹಾಗೆ ಈಗ ನಾವು ಹಿಂದೆ ಯಾರಿಗೂ ಇತ್ತು ಹಿಸ್ಟ್ರಿ, ಅವರ ಮನೆಯಲ್ಲಿ ಇದೆ, ಕುಟುಂಬದಲ್ಲಿ ಯಾರೋ ಹಿಂದೆ ಇದ್ರು ಈ ರೀತಿಯಾಗಿ, ಮಗು ಈಗ ಪ್ರೆಗ್ನೆನ್ಸಿ ಒಂದು ಪ್ಲಾನ್ ಮಾಡಿದರೆ ಏನಾದರೂ ಎಚ್ಚರಿಕೆ ತಗೊಳ್ಬೋದಾ ಡಾಕ್ಟ್ರೆ?
0: ಇದನ್ನ ನೀವು ಸ್ಕ್ಯಾನಿಂಗ್ ಮೂಲಕ ಇದನ್ನ ನಾವು ಡೆಫಿನೆಟ್ಲಿ ಐಡೆಂಟಿಫೈ ಮಾಡಬಹುದು. ಈ ಕ್ಲಫುಡ್ ಜೊತೆಗೆ ಅಸೋಸಿಯೇಟೆಡ್ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇದ್ದಿದ್ರೆ ಅವ್ರಿಗೆ ಅದನ್ನು ನಾವು ನಾನು ಆಗ್ಲೇ ಹೇಳ್ದಂಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಅದನ್ನು ತಿಳ್ಕೊಳ್ಳೋಕೆ ಚಾನ್ಸಸ್ ಇರ್ತವೆ.
1: ಅಲ್ಲ ನಾವು

0: ಮುಂಚೆನೆ ಪ್ರಿಕಾಷನ್ ತಗೊಳ್ತೀವಿ, ಹಿಂದೆ ಯಾರಿಗೋ ಇತ್ತು ನಮ್ಗೀಗ ಬರದೇ ಇರೋ ಹಾಗೆ ಮಗುವನ್ನ ಮಾಡ್ಕೊಬೇಕು
1: ಥೆರಪಿ ನೀವು ಹೇಳ್ತಿರೋದು. ಈ ಮಗುಗೆ ಹುಟ್ಟೋ ಮಗುಗೆ ಆ ತರ ಸಮಸ್ಯೆ ಆಗ್ಬಾರ್ದು, ಆ ತರದ ಇನ್ನು ಯಾವ್ದೇ ರೀತಿ ಆವಿಷ್ಕಾರ ಆಗ್ಲಿಲ್ಲ.
0: ಅಂದ್ರೆ ಡಿಎನ್ಎ ನಲ್ಲಿ ಸರಿ ಮಾಡ್ಕೊಳ್ಳೋ, ಸರಿ
1: ಡಿಎನ್ಎ ನಾವು ಚೆಕ್ ಮಾಡ್ತೀವಿ ಬೇರೆ ಏನಾದ್ರು ಸಮಸ್ಯೆ ಇರ್ಬೋದು ಅಂತ. ಆದ್ರೆ ಕ್ಲಫುಟಲ್ ಯೂಶಲಿ ನಾವು ಅದನ್ನ ಮಾಡಕ್ ಹೋಗ್ತಿಲ್ಲ. ಬೇರೆ ಬೇರೆ ಬೇರೆ ಮೂಳೆಗಳು ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಅದನ್ನ ನಾವು ಹುಡುಕೋಕೆ ಪ್ರಯತ್ನ ಪಡ್ತೀವಿ.
0: ಓಕೆ ಡಾಕ್ಟರ್, ಸಾಕಷ್ಟು ಸಮಸ್ಯೆ ಇದೆ. ಹೇಗೆ ಚಿಕಿತ್ಸೆಗೆ ಬರುವಂತದ್ದು, ಚಿಕಿತ್ಸೆ ಏನೆಲ್ಲ ಇರುತ್ತೆ ಅನ್ನುವಂಥದ್ದು ಹೇಳಿ ಡಾಕ್ಟ್ರೆ.
1: ಹಿಂದಿನ ಕಾಲದಲ್ಲಿ ಜನ ಏನ್ ಹೇಳ್ತಿದ್ರು ಅಂದ್ರೆ, ನಾವು ಓದ್ತಿದ್ದಾಗ ಕ್ಲಫುಟ್ ಒಂದು ದೊಡ್ಡ ಆಪರೇಷನ್ ಬೇಕಾಗತ್ತೆ, ಮಗು ಯಾವತ್ತಿಗೂ ಸರಿಯಾಗಿ ನಡೆಯಕ್ಕಾಗೋದಿಲ್ಲ ಅಂತ ಒಂದು ನಂಬಿಕೆ ಇತ್ತು. ಆದ್ರೆ ಈಗ ಅದು ಸತ್ಯ ಅಲ್ಲ. ಈಗ ಇಗ್ನೇಸಿಯೋ ವಾನ್ ಪಾನ್ಸೆಟಿ ಅಂತ ಒಬ್ರು ಅಮೆರಿಕನ್ ವೈದ್ಯರಿದ್ರು, ಅವರು ಒಂದು ಸರಳವಾದ ಅದ್ಭುತವಾದ ಶಸ್ತ್ರಚಿಕಿತ್ಸೆಯನ್ನು ಈಗ ರೂಪಿಸಿದ್ದಾರೆ. ಇದನ್ನ ಪಾನ್ಸೆಟಿ ತಂತ್ರ ಅಂತಾನೆ ಹೇಳ್ತೀವಿ ನಾವು. ಅವರೇ ಒಂದು ಮಿರಾಕಲ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ಮಾಡ್ತಿದ್ದಂಗೆ ಈಗ ಅದನ್ನ ಯಾವುದೇ ರೀತಿ ನಾವು ಮಾಡ್ತಿಲ್ಲ. ಪಾನ್ಸೆಟಿ ಇಸ್ ಎ ರೆವಲ್ಯೂಷನರಿ ಟ್ರೀಟ್ಮೆಂಟ್. ವಿಶ್ವದಲ್ಲಿ ಎಲ್ಲಾ ಕಡೆಗೂ ಈಗ ಪಾನ್ಸೆಟಿ ಟ್ರೀಟ್ಮೆಂಟ್ ಮಾಡ್ತಾರೆ. ಈಗ ಮಗು ಅಮೆರಿಕಾದಲ್ಲಿ ಹುಟ್ಟಿರ್ಲಿ, ಚಿತ್ರದುರ್ಗದಲ್ಲಿ ಹುಟ್ಟಿರ್ಲಿ, ಎಲ್ಲದಕ್ಕೂ ಎಲ್ಲ ಮಕ್ಕಳು ಅದೇ ಸಮಸ್ಯೆ, ಎಲ್ಲರಿಗೂ ಅದೇ ತರ ಚಿಕಿತ್ಸೆ ಸಿಗ್ಬೇಕು ಅಲ್ವಾ? ಸೈಂಟಿಫಿಕಲಿ ಅಷ್ಟೊಂದು ರಿಸರ್ಚ್ ಆಗಿರುವಾಗ ನಾವು ಯಾವುದೇ ರೀತಿ ಇಲ್ಲಿರೋ ಮಕ್ಕಳಿಗೆ ನಾವು ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದೇ ರೀತಿ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಈ ಪಾನ್ಸಿಟಿವ್ ಟ್ರೀಟ್ಮೆಂಟಲ್ಲಿ ಎರಡು ಹಂತ ಇದೆ. ಒಂದು ಬಂದ್ಬಿಟ್ಟು ಪ್ಲಾಸ್ಟರ್ ಹಾಕೋದು ಅಥವಾ ಕರೆಕ್ಷನ್ ಫೇಸ್. ಇದು ಮಗು ಹುಟ್ಟಿದ ನಂತರ ಆದಷ್ಟು ಬೇಗ ಸಾಧ್ಯವಾದರೆ ಒಂದರಿಂದ ಎರಡು ವಾರದ ಒಳಗಡೆಗೆ ಚಿಕಿತ್ಸೆ ಆರಂಭಿಸಬೇಕಾಗತ್ತೆ. ಈಗ ನಾನೇನು ಮಾಡ್ತೀನಿ, ಮೊದಲಿಗೆ ಮಗು ಕಾಲನ್ನು ಫಸ್ಟ್ ನೋಡ್ಕೊಳ್ತೀವಿ, ಫಸ್ಟ್ ಚೆಕ್ ಮಾಡ್ತೀವಿ ಹೇಗಿದೆ ಅಂತ. ಅದಾದ ನಂತರ ಪ್ಲಾಸ್ಟರ್ ಶುರು ಮಾಡೋಕ್ಕೆ ಶುರು ಮಾಡ್ತೀವಿ. ಕೆಲವೊಂದ್ಸಲ ಪೋಷಕರಿಗೆ ಅವ್ರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗೊತ್ತಾದ ತಕ್ಷಣ ನಮ್ಮ ಹತ್ರ ಬಂದ್ಬಿಡ್ತಾರೆ, ಸರ್ ಮಗು ಕ್ಲಫುಟ್ ಇದೆ, ಈ ಟ್ರೀಟ್ಮೆಂಟ್ ಆಗುತ್ತಾ ಇಲ್ಲ ಅಂತ. ಅವಾಗ ನಾವು ಇದನ್ನು ಕುತ್ಕೊಂಡು ಆಗಲೇ ಮಾತಾಡಿರ್ತೀವಿ. ಅವಾಗ ಏನು ಮಾಡ್ತಾರೆ ಪೋಷಕರು, ಡೆಲಿವರಿ ಆಗಿದ ತಕ್ಷಣ ಒಂದು ಎರಡು ಅಥವಾ ಮೂರು ದಿವಸದ ಒಳಗಡೆಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ನಾವು 5-7 ದಿನಗಳ ಹೊರಗಡೆ ಕಾಯ್ತೀವಿ. ಪ್ಲಾಸ್ಟರ್ ಹಾಕೋದಕ್ಕೆ ಶುರು ಮಾಡ್ತೀವಿ. ಸಾಮಾನ್ಯವಾಗಿ ಅದು ವಾರಕ್ಕೊಂದ್ಸಲ ಪ್ಲಾಸ್ಟರ್ ಮಾಡ್ತೀವಿ. ಈ ರೀತಿ 5-6 ಪ್ಲಾಸ್ಟರ್ ಬೇಕಾಗ್ಬೋದು. ಪ್ರತಿ ಸಲ ನಾವು ಪ್ಲಾಸ್ಟರ್ ಚೇಂಜ್ ಮಾಡ್ತಿದ್ದಾಗ ಅದನ್ನ ಸ್ವಲ್ಪ ಸ್ವಲ್ಪ ಸರಿ ಮಾಡ್ತಾ ಹೋಗ್ತೀವಿ. ಪಾದ ಒಳಗಡೆ ತಿರುಗಿರುತ್ತೆ, ಅದನ್ನ ನೇರ ತರೋದಕ್ಕೆ ಪ್ರತಿ ಸಲ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸರಿ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಎಳಿತಾ ಹೋಗ್ತೀವಿ. ಈ ಪ್ಲಾಸ್ಟರ್ ಮಾಡುವಾಗ ಮಗುಗೆ ನೋವಾಗೋದಿಲ್ಲ. ಆದ್ರೆ ಹೊಸಬರು ಮತ್ತೆ ಗೊತ್ತಿಲ್ದಿರೋ ಜಾಗಕ್ಕೆ ಹೋದಾಗ ಹೇಗೆ ಮಗು ಗಾಬರಿ ಆಗುತ್ತೆ, ಅದು ಹುಟ್ಟಿದ ಮಗುವಲ್ಲೂ ಆಗಿರ್ಬೋದು. ಅವಾಗ ಇದು ಮಗು ಅವಾಗ ನೋವಾಗದಿರಂತ ಚಿಕಿತ್ಸೆ ಇದು. ಕೆಲವೊಂದ್ಸಲ ಮಕ್ಳು ಅಳ್ತಾರೆ ಪ್ಲಾಸ್ಟರ್ ಮಾಡುವಾಗ, ಅದು ಸಾಮಾನ್ಯವಾಗಿ ಅದು ಪ್ಲಾಸ್ಟರ್ ಮುಗಿದ ತಕ್ಷಣ ಅದು ಕಡಿಮೆ ಆಗೋಗುತ್ತದೆ. ಇದು ಮೊದಲನೇ ಹಂತ. 90% ಅಥವಾ 90% ಮಗುವಿನ ಪಾದ ನಾವು ಕರೆಕ್ಟ್ ಮಾಡಿದ ನಂತರ ಒಂದು ಸಣ್ಣದಾಗಿ ಒಂದು ಟಿನಾಟಮಿ ಬೇಕಾಗತ್ತೆ. ಅದು ಸುಮಾರಿಗೆ ನಮ್ಮ ಟ್ರೀಟ್ಮೆಂಟಲ್ಲಿ, ನಾವು ಪ್ರಾಕ್ಟೀಸ್ ಎಲ್ಲಿ ಮಾಡ್ತಿದ್ದೀವಿ, ನಮ್ಮ ಇದರಲ್ಲಿ ನಾವು 90% ಮಕ್ಕಳಿಗೆ ನಾವು ಆ ಟಿನಾಟಮಿ ಸರ್ಜರಿ ಸೂಜಿ ಮೂಲಕ ಹಿಮ್ಮಡಿ ಮೇಲ್ಗಡೆಗೆ ಒಂದು ಟಿನಾಟಮಿ, ಟೆಂಡೋ ಆಕ್ಲಿಸ್ ಅಂತ ಇರುತ್ತೆ ಒಂದು ಟೆಂಡನ್, ಆ ಟೆಂಡನ್ನು ನಾವು ಅದು ಸೂಜಿ ಮೂಲಕ ನಾವು ಅದನ್ನ ರಿಲೀಸ್ ಮಾಡ್ತೀವಿ.
0: ಸ್ನಾಯುರಜ್ಜು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ.
1: ಆ ಜಾಗನ ನಾವು ಟೆಂಡನ್ ಅಥವಾ ಸಣ್ಣ ಸೂಜಿ ಮೂಲಕ ಅದನ್ನ ಕತ್ತರಿಸಬೇಕಾಗತ್ತೆ. ಅದು ಕತ್ತರಿಸಿದ ನಂತರ ಮತ್ತೆ 3 ವಾರಕ್ಕೆ ಪ್ಲಾಸ್ಟರ್ ಹಾಕ್ತೀವಿ. ಇಲ್ಲಿಗೆ ನಾವು ಕರೆಕ್ಷನ್ ಫೇಸ್ ಮುಗಿಸಿರ್ತೀವಿ. ನಂತರ ನಾವು ಬ್ರೇಸಿಂಗ್ ಫೇಸ್ ಅಥವಾ ಫುಟ್ ಅಬ್ಡಕ್ಷನ್ ಬ್ರೇಸ್ ಯೂಸ್ ಮಾಡಕ್ ಶುರು ಮಾಡ್ತೀವಿ. ಇದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ನಾವು ಪ್ಲಾಸ್ಟರ್ ಕರೆಕ್ಷನ್ ಮಾಡಿರೋದು ಡಾಕ್ಟರ್ಸ್ ಜವಾಬ್ದಾರಿ. ಇದನ್ನ ಮೇಂಟೈನ್ ಮಾಡಬೇಕಾಗಿರೋದು, ಹಾಗೆ ಸರಿಯಾಗಿ ನೋಡ್ಕೊಳ್ಬೇಕಾಗಿರೋದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಇದು ನಾವು ಚಿಕಿತ್ಸೆಯ ಮಹತ್ವದ ಅಂತ. ಯಾಕಂದ್ರೆ ಇಲ್ಲಿ ಪಾದಗಳು ಡೈರೆಕ್ಟ್ ಆಗಿ ಡಾಕ್ಟರ್ಸ್ ಜವಾಬ್ದಾರಿ ಉಳ್ಕೊಳ್ಳೋದಿಲ್ಲ, ಪೋಷಕರು ಸ್ಪ್ಲಿಂಟ್ಸ್ ಹಾಕ್ಬೇಕಾಗತ್ತೆ. ಒಂದು ಪಾದಕ್ಕೆ ತೊಂದರೆ ಆದ್ರೂ ಎರಡೂ ಪಾದಗಳಿಗೆ ನಾವು ಸ್ಪ್ಲಿಂಟ್ಸ್ ಹಾಕ್ಬೇಕಾಗತ್ತೆ. ಹೌದು, ಎರಡು ಪಾದಕ್ಕೆ ಸಮಸ್ಯೆ ಆಗಿದ್ರೆ ಎರಡು ಪಾದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಆದ್ರೆ ಒಂದ್ ಪಾದಕ್ಕಾದ್ರೂ ಎರಡು ಪಾದಕ್ಕೆ ನಾವು ಟ್ರೀಟ್ಮೆಂಟ್ ಹಾಕ್ಬೇಕಾಗತ್ತೆ. ಮೊದಲು 3 ತಿಂಗಳು ನಾವು 23 ಗಂಟೆ ಉಪಯೋಗಿಸ್ತೀವಿ. ನಂತರ 4-5 ವರ್ಷ ತುಂಬವರೆಗೂ ರಾತ್ರಿ ನಿದ್ದೆ ಹೊತ್ತಲ್ಲಿ ಮಾತ್ರ ಉಪಯೋಗಿಸ್ತೀವಿ. ಅಂದ್ರೆ ಮಗು ಸಾಮಾನ್ಯವಾಗಿ 5 ಅಥವಾ 6 ತಿಂಗಳಲ್ಲಿ ಟ್ರೀಟ್ಮೆಂಟ್ ಮುಗ್ದೋಗಿರುತ್ತೆ, ಕರೆಕ್ಟ್ ಫೇಸ್. ಮತ್ತೆ ಈ ಮೇಜರ್ ಸ್ಪ್ಲಿಂಟ್ ಫೇಸ್ ಅಂದ್ರೆ 23 ಗಂಟೆ ಸ್ಪ್ಲಿಂಟ್ಸ್ ಯೂಸ್ ಮಾಡುವಂತ ಟೈಮು ಮುಗ್ದೋಗಿರುತ್ತೆ. ನಮಗೆ ಸಾಮಾನ್ಯವಾಗಿ

0: ಮಗು ನಡೆಯೋ ಟೈಮ್ಗೆ ಒಂದನೇ ವರ್ಷ ಅಥವಾ ಒಂದು ವರ್ಷದ ನಾಲ್ಕು ತಿಂಗಳು ಒಳಗಡೆ ಮಕ್ಕಳು ನಡೆಯುವಾಗ 16ನೇ ತಿಂಗಳಲ್ಲಿ ಹಗಲಲ್ಲಿ ನಾವು ಸ್ಪ್ಲಿಂಟ್ಸ್ ಉಪಯೋಗಿಸೋದೇ ಇಲ್ಲ. ಸೊ ಇದು ಟ್ರೀಟ್ಮೆಂಟ್. ಇದು ಸಾಮಾನ್ಯವಾಗಿ ಮಕ್ಕಳಿಗೆ 5 ವರ್ಷದವರೆಗೂ ನಾವು ಟ್ರೀಟ್ಮೆಂಟ್ ಸ್ಪ್ಲಿಂಟ್ಸ್ ಯೂಸ್ ಮಾಡಿದ್ರೆ ಇದು ವಾಪಸ್ ಬರುವಂತ ಚಾನ್ಸಸ್ ಇರೋದಿಲ್ಲ.
1: ಇದು ಶಸ್ತ್ರಚಿಕಿತ್ಸೆಗೆ ಯಾವ ಹಂತದಲ್ಲಿ ಹೋಗುವಂತದ್ದು ಡಾಕ್ಟರ್?
0: ಕೆಲವೊಬ್ರು ಈ ಟಿನಾಟಮಿನೇ ಶಸ್ತ್ರಚಿಕಿತ್ಸೆ ಅಂತ ನಂಬುತ್ತಾರೆ, ಆದ್ರೆ ನಮ್ಮ ಪ್ರಕಾರ ಅದು ಯೂಶುವಲಿ ಅಲ್ಲ. ಒಂದು 100 ಮಕ್ಕಳಲ್ಲಿ 90% ಮಕ್ಕಳು ನಾವು ಈಗೇನು ಹೇಳಿದ್ದೀವಿ ಪಾನ್ಸಿಟಿವ್ ಟ್ರೀಟ್ಮೆಂಟ್ ಅಲ್ಲಿ ಸರಿ ಹೋಗ್ತಾರೆ. ಒಂದು 10% ಮಕ್ಕಳಿಗೆ ಏನಾಗುತ್ತವೆ, ಅವರು ಸರಿಯಾಗಿ ಸ್ಪ್ಲಿಂಟ್ಸ್ ಉಪಯೋಗಿಸ್ತಿದ್ರೆ ಅಥವಾ ತುಂಬಾ ನಾವು ಆಗ್ಲಿ ಸ್ಪೆಕ್ಟ್ರಮ್ ಅಂತ ಏನ್ ಡಿಸ್ಕ್ರೈಬ್ ಮಾಡಿದ್ವಿ, ತುಂಬಾ ಸ್ಟಿಫ್ ಅಥವಾ ಸಿವಿಯರ್ ಕ್ಲಬ್ ಫುಟ್ ಏನಾದರೂ ಆಗಿದ್ರೆ ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕನೇ ಮಾಡಬೇಕಾಗತ್ತೆ. ನಾವು ಅಲ್ಲಿ ಆಗ ನಾವು ಜೆಸ್ ಫಿಕ್ಸೇಟರ್ ಅಂತ ಏನು ಹೇಳ್ತೀವಿ ಅಥವಾ ಇಲಿಜರಾವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅಲ್ಲಿ ರಿಂಗ್ಸ್ ಹಾಕ್ತೀವಿ, ವೈರ್ಸ್ ಹಾಕ್ತೀವಿ, ಅದೊಂದು 6 ತಿಂಗಳು ಟ್ರೀಟ್ಮೆಂಟ್ ಬೇಕಾಗತ್ತೆ. ಇದು ನಮ್ಮ ನಾನು ಈಗ ಏನ್ ನೋಡಿದೀವಿ ಇಷ್ಟು ವರ್ಷಗಳಲ್ಲಿ, ಕಳೆದ 10-15 ವರ್ಷದಲ್ಲಿ ಈಗ ಇದು ಪಾನ್ಸೆಟಿ ಟ್ರೀಟ್ಮೆಂಟ್ ತುಂಬಾ ಸೂಕ್ತವಾಗಿದೆ ಅಂತ.
1: ಡಾಕ್ಟರ್, ಈಗ ಮಗು ಚಿಕ್ಕದಾಗಿದ್ದಾಗ ಏನೋ ಒಂದು ಕಾರಣಕ್ಕೆ ಅಥವಾ ಅನಿವಾರ್ಯನೋ ಅಥವಾ ಅರಿವಿಲ್ಲದೇನೋ ಚಿಕಿತ್ಸೆಗೆ ಒಳಗಾಗಿಲ್ಲ ಮಗು, ಆದರೂ ಕೂಡ ಅದು ಕ್ಲಬ್ ಫುಟ್ ಅಲ್ಲೇ ಇದೆ. ನಂತರ ಸ್ವಲ್ಪ ಅದು ಬೆಳವಣಿಗೆ ಹೊಂದಿದ ನಂತರ, ಒಂದಷ್ಟು ವಯಸ್ಸಾದ ನಂತರ ಮತ್ತೆ ಚಿಕಿತ್ಸೆ ಕೊಡಿಸಬಹುದಾ?
0: ಹೌದು ಮೇಡಮ್, ಪಾನ್ಸೆಟಿ ಟ್ರೀಟ್ಮೆಂಟ್ ಆ ರೀತಿ ಇದೆ. ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ 9-10 ವರ್ಷದ ಒಳಗಡೆ ಇರೋ ಮಕ್ಕಳಿಗೂ ಈ ಟ್ರೀಟ್ಮೆಂಟ್ ಮಾಡಿದ್ದೀವಿ. ವೆಸ್ಟ್ ಬೆಂಗಾಲ್ ಇಂದ ಒಂದು ಮಗು ಬಂದಿತ್ತು, ಆ ಮಗುಗೆ 9 ವರ್ಷ ಆಗಿತ್ತು. ನಾವು ಪಾನ್ಸೆಟಿನ ಆಲ್ಮೋಸ್ಟ್ 2 ತಿಂಗಳು ಯೂಸ್ ಮಾಡಿ ಅದೇ ರೀತಿ ಟ್ರೀಟ್ಮೆಂಟ್ ಕೊಟ್ವಿ, ಮತ್ತೆ ಮಗು ಸರಿ ಹೋಗಿದೆ. ಆದ್ರೆ ರಿಸರ್ಚ್ ಅಲ್ಲಿ ನಮ್ಮ ಆರ್ಟಿಕಲ್ಸ್ ಏನಿದೆ ನಮ್ಮ ಈಗ ಮೆಡಿಕಲ್ ರಿಸರ್ಚ್ ಅಲ್ಲಿ, the oldest patient to be treated is around 33 ವರ್ಷ ಮೇಡಮ್.
1: 33 ವರ್ಷದವರೆಗೂ ಕೂಡ ನೀವು ಚಿಕಿತ್ಸೆ ಕೊಟ್ಟಿರುವ ಉದಾಹರಣೆಗಳು
0: ಇದೆ. ಪಾನ್ಸೆಟಿ ಮೂಲಕ ಚಿಕಿತ್ಸೆ ಕೊಟ್ಟಿರೋದು, ನಾನು 9 ವರ್ಷದವರೆಗೂ ಟ್ರೀಟ್ಮೆಂಟ್ ಮಾಡಿದ್ದೀನಿ ಮ್ಯಾಕ್ಸಿಮಮ್. ನನಗಿನ್ನು 30 ವರ್ಷದ ಯಾವುದೇ ರೀತಿ
1: ಸರ್ವಿಸ್
0: ಇಲ್ಲ, 33 ವರ್ಷದ ಪೇಷಂಟ್ ಯಾರು ಬಂದಿಲ್ಲ. ಆದ್ರೆ ಈಗಿರೋ ಸ್ಥಿತಿಯಲ್ಲಿ ನಾವು ಬಹುಶಃ 1 ವರ್ಷದೊಳಗಡೆ ತುಂಬಾ ಮಕ್ಕಳನ್ನ ನೋಡ್ಬಿಡ್ತೀವಿ. ಪೋಷಕರಿಗೆ ನಾವು ಹೇಳೋದಿಷ್ಟೇ, ಆದಷ್ಟು ಬೇಗ ನೀವು ಟ್ರೀಟ್ಮೆಂಟ್ಗೆ ಬನ್ನಿ, ಮತ್ತೆ ಇದರ ಫಲಿತಾಂಶನೂ ಹಾಗೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಆರಾಮಾಗಿ ಸಾಮಾನ್ಯವಾಗಿ ನಡೆದಾಡ್ಬೋದು, ಓಡಾಡ್ಬೋದು, ಆಟ ಆಡ್ಬೋದು, ಮತ್ತೆ ಎಲ್ಲಾ ರೀತಿ ಕ್ರೀಡಾ ಚಟುವಟಿಕೆಯಲ್ಲೂ ಭಾಗವಹಿಸ್ತಾರೆ ಅವರು. ಸರಿಯಾದ ಚಿಕಿತ್ಸೆ ಪಡೆದ್ರೆ ಮಗು ಸಾಮಾನ್ಯವಾದ ಜೀವನ ನಡೆಸಬಹುದು ಮುಂದೆ, ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ಚಿಕಿತ್ಸೆ ಪಡೆದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಬೆಳೆಯುವ ಮೂಳೆಗಳು ಚಿಕ್ಕದಾಗಿ ಇದ್ದಾಗ ನಾವು ಆರಾಮಾಗಿ ಚಿಕಿತ್ಸೆ ಮಾಡಬಹುದಾಗುತ್ತೆ.
1: ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಕೊಟ್ಟ ನಂತರ ಬೆಳವಣಿಗೆ ಹಂತದಲ್ಲಿ ಏನು ತೊಂದರೆ ಇರಲ್ವಾ? ಮಾಮೂಲಾಗಿ ಎಲ್ಲ ಮಕ್ಕಳ ಬೆಳವಣಿಗೆ ಹೇಗಾಗುತ್ತೆ, ಮೂಳೆಗಳು ಅದೇ ರೀತಿ ಬೆಳವಣಿಗೆ ಆಗುತ್ತಾ?
0: ಹೌದು, ಪೂರ್ತಿಯಾಗಿ ಸಾಮಾನ್ಯವಾಗಿ ಇರ್ತಾರೆ ಅವರು.
1: ಓಕೆ, ಹಾಗೆ ಈ ಒಂದು ಚಿಕಿತ್ಸೆ ಪಡೆಯೋದು ಅಂತ ಏನು ಹೇಳಿದ್ವಲ್ಲ, ಯಾಕೆ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಬೇಕು ಅಂತ, ಯಾರಾದರೂ ಆಗಬಹುದಾ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಆಗಬೇಕಾ, ಹೇಗೆ ಅಂತ?
0: ಇದು ಆ ರೀತಿ ಅಲ್ಲ, ಯಾಕಂದ್ರೆ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಬೇಕಾಗಿಲ್ಲ. ಒಂದು ರೀತಿಯಲ್ಲಿ ನಮಗೆ ನಾವು ಯಾವಾಗ ಇದು ಓದ್ತಿರ್ತೀವಿ ಅಥವಾ ಆರ್ಥೋಪೆಡಿಕ್ಸ್ ಟ್ರೈನಿಂಗ್ ಅಲ್ಲಿ ಇರ್ತೀವಿ, ಇದು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅನ್ನೋದು ಒಂದು ಸಬ್ಸ್ಪೆಷಾಲಿಟಿ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸಬ್ಸ್ಪೆಷಾಲಿಟಿ ಆಗಿರೋದ್ರಿಂದ ಈ ಬರೀ ವಕ್ರಪಾದ ಮತ್ತೆ ಮಕ್ಕಳ ಮೂಳೆ ಬೆಳವಣಿಗೆ ಬಗ್ಗೆನೆ ನಾವು ಅದ್ರ ಬಗ್ಗೆನೆ ಓದ್ತೀವಿ 3 ವರ್ಷ. ಅದಾದ ನಂತರ ನಾನು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿರೋದು. ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಲ್ವಾ, ನಾವು ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಂತ ಹೇಳಿದ್ರೆ ನಾವು ಈಗ ಅಡಲ್ಟ್ಸ್ ಅಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ, ಮಾತ್ರೆಗಳು ಕೊಡ್ತೀವಿ ಅಥವಾ ಡಯಾಬಿಟೀಸ್ ಏನಾದ್ರು ಪ್ರಾಬ್ಲಮ್,
1: ಇದ್ರ ಬಗ್ಗೆ ಮಾತಾಡೋಣ, ಒಂದು ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಓಕೆ ಡಾಕ್ಟರ್, ಹೇಳ್ತಾ ಇದ್ದೆ.
0: ನಾವೀಗ ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಂತ ಹೇಳಿದ್ರೆ ಈಗ ನಾವು ಅಡಲ್ಟ್ಸ್ ಅಲ್ಲಿ ಕೊಡ್ತಿರೋಂತ ಮಾತ್ರೆಗಳೇ ನಾವು ಮಕ್ಕಳಿಗೂ ಕೊಡಕ್ಕಾಗೋದಿಲ್ಲ. ಆ ರೀತಿ ನಾವು ಹೇಗೆ

0: ಮಕ್ಕಳ ತಜ್ಞರ ಹತ್ರ ಹೋಗ್ತೀವಿ, ಎಲ್ಲ ಮಗುಗೆ ಜ್ವರ ಬಂದ್ರೆ ಅಥವಾ ಏನಾದ್ರು ಬಂದ್ರೆ. ಅದೇ ರೀತಿ ಬಹುಶಃ ಮುಂದೆ
1: ಸಮಸ್ಯೆಗಳಿಗೂ
0: ಮಕ್ಕಳ ಮೂಳೆ ತಜ್ಞರ ಹತ್ರ ಹೋಗ್ಬೇಕು
1: ಇದೆ ಅನ್ವಯಿಸುತ್ತೆ ಅಂತ ಹೇಳಿ ಡಾಕ್ಟರ್. ಈಗ ಈ ನಾವು ಬೇರೆ ಒಂದು ಸಮಸ್ಯೆಗಳ ಬಗ್ಗೆ ನೋಡಿದಾಗ ಹೇಳ್ತೀವಿ, ಕೆಲವೊಂದು ಶಿಬಿರಗಳನ್ನು ಮಾಡುವಂಥದ್ದು ಅಥವಾ ಅದರ ಆ ಒಂದು ಸಮಸ್ಯೆ ಬಗ್ಗೆ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಈ ವಕ್ರಪಾದ ಅನ್ನುವಂಥದ್ದು ಕೂಡ ಸಾಮಾನ್ಯವಾದ ಸಮಸ್ಯೆ ಏನಲ್ಲ, ಯಾಕೆಂದರೆ ಎಲ್ಲ ಸಾಮಾನ್ಯವಾದ ಸಮಸ್ಯೆಗಳು ಅಂದರೆ ಎಲ್ಲಿ ಬೇಕಾದರೂ ಅದಕ್ಕೆ ಚಿಕಿತ್ಸೆ ಸಿಗುತ್ತೆ. ಈಗ ಹೀಗೆ

0: ಹಲೋ. ಓಕೆ, ಅವ್ರು ಲೈನಲ್ಲಿ ಇದ್ದಾರೆ, ಕೇಳಿಸ್ತಾ ಇಲ್ಲ. ಹಲೋ, ನಮಸ್ತೆ, ಮತ್ತೊಂದು ಕರೆ ಮಾತಾಡಿ, ಹೆಸರು ಹೇಳಿ.
1: ಮೇಡಮ್ ಆಕಾಶವಾಣಿ?
0: ಹೌದು, ನಿಮ್ಮ ಹೆಸರು ಹೇಳಿ.
1: ನಮಸ್ತೆ ಮುರಳಿ.
0: ಹೇಳಿ ಮುರಳಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಪರ್ಶಂಪುರದಿಂದ.
0: ಹೇಳಿ, ಪ್ರಶ್ನೆ ಕೇಳಿ. ಮಕ್ಕಳ ಮೂಳೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆಯಾ?
1: ಅಲ್ಲ ಮೇಡಮ್, ಇದು ಆಧಾರ್ ಕಾರ್ಡ್.
0: ಓ, ಇದು SIR ಅಲ್ವಾ? ಅಲ್ಲಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಹಲೋ, ನಮಸ್ತೆ. ನಮಸ್ತೆ ಮಾತಾಡಿ. ನಮಸ್ತೆ ಮಾತಾಡಿ.
2: ಚಿತ್ರದುರ್ಗ ಆಕಾಶವಾಣಿ.
0: ಹೌದು
2: ಮೇಡಮ್, ಈಗ ಪ್ರಶ್ನೆ ಕೇಳಬಹುದಾ?
0: ಕೇಳಿ. ಮಕ್ಕಳ ಮೂಳೆ ಸಂಬಂಧಪಟ್ಟಂತಾನೆ. ಕೇಳಿ.
2: ಡಾಕ್ಟರ್ ನಮಸ್ತೆ.
3: ನಮಸ್ತೆ. ನಮಸ್ತೆ ಮೇಡಮ್.
2: ಅದು ನಮ್ಮ ಮಗಳಿಗೆ ಇದು ಸ್ಕೋಲಿಯಾಸಿಸ್ ಅಂತ ಹೇಳ್ತಾರಲ್ಲ,
3: ಬಾಗಿರೋ ಬೆನ್ನು.
2: ಅದು ಇದೆ, ಅದಿದೆ ಅಂತೇಳಿ ನಮ್ಗೆ ಗೊತ್ತಾಗಿದ್ದು. ಈಗ ಒಂದು ಫಸ್ಟ್ PUC ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು.
3: ಹೌದು.
2: ಆದ್ರೆ ಅವಳು ನಾರ್ಮಲ್ ಆಗಿದ್ದಾಳೆ, ಎಲ್ಲ ಮಕ್ಕಳ ತರ ಆರೋಗ್ಯವಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಎಲ್ಲ ಇದೆ.
3: ಹೌದು.
2: ಯಾರಿಗೂ ಗೊತ್ತಾಗುದಿಲ್ಲ, ನಮ್ಗೆ ಮಾತ್ರ ಗೊತ್ತಾಗುತ್ತೆ. ಅವಳು ಅಂದ್ರೆ ಡೈಲಿ ನೋಡ್ತಿರ್ತೇವಲ್ಲ. ನನ್ ಕ್ವಶನ್ ಏನಂದ್ರೆ, ಮುಂದೆ ಅವಳಿ ಮದುವೆ ಆದ್ಮೇಲೆ ಅವಳಿಗೆ ಮಕ್ಕಳಾಗ್ಲಿಕ್ಕೆ ಏನಾದ್ರು ತೊಂದರೆ ಆಗುತ್ತ ಅದ್ರಿಂದ ಅಂತೇಳಿ ಕೇಳ್ಬೇಕಿತ್ತು.
3: ಮಗು ಹುಟ್ಟಾಗ ಈ ಸಮಸ್ಯೆ ಇರ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಸಮಸ್ಯೆ
2: ಗೊತ್ತಾಗ್ಲಿಲ್ಲ ಡಾಕ್ಟ್ರೆ?
3: ಹೌದು. ಮತ್ತೆ ಈ ಸಮಸ್ಯೆ ನೀವು ಈಗ್ಲೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಮಗು 12ನೇ ಕ್ಲಾಸ್ ಓದುತ್ತಿದ್ದಾಗ, ಇದನ್ನ ಅಡೋಲೆಸೆಂಟ್ ಇಡಿಯೋಪಥಿಕ್ ಸ್ಕೋಲಿಯೋಸಿಸ್ ಅಂತ ಹೇಳ್ಬೋದು. ಈ ಸಮಸ್ಯೆ ಕೆಲವೊಂದ್ಸಲ ಜಾಸ್ತಿ ಆಗ್ಬೋದು. ಇದಕ್ಕೆ ನೀವು ಎಕ್ಸ್ರೇಸ್ ಏನಾದ್ರು ಮಾಡಿಸಿದ್ರೆ, ಎಕ್ಸ್ರೇ ಮೂಲಕ ನಾವು ಎಷ್ಟು ಕಾಬ್ಸ್ ಆ್ಯಂಗಲ್ ಇದೆ ಅಂತ ತಿಳ್ಕೊಂಡು ಆನಂತರ ಅದಕ್ಕೆ ಸೂಕ್ತವಾದ ಸಲಹೆ ಕೊಡ್ಬೋದಾಗ್ಬೋದು. ಆದರೆ ಇದು ಎಷ್ಟು ಸಿವಿಯರ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ಕೆಲವೊಂದ್ಸಲ ನಿಮ್ಮ ಎರಡನೇ ಪ್ರಶ್ನೆ, ಇದು ಹೀಗೆ ಉಳ್ಕೊಳ್ಳುತ್ತಾ ಅಂತ ಹೇಳಿದ್ರೆ, ಹೌದು ಕೆಲವೊಂದ್ಸಲ ಇದು ಹೀಗೆ ಉಳ್ಕೊಳ್ಳುತ್ತೆ, ಕೆಲವೊಂದ್ಸಲ ಜಾಸ್ತಿ ಆಗ್ಬೋದು. ಇದು ಹೌದು, ಇದಕ್ಕೆ ಕೆಲವೊಂದ್ಸಲ ಬ್ರೇಸಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಏನ್ ತಿಳಿಸಿದ್ವಲ್ಲ ಸ್ಪ್ಲಿಂಟ್ಸ್ ಅಂತ, ಪಾದಕ್ಕೆ ಕೊಡ್ತೀವಿ, ಅದೇ ರೀತಿ ಸ್ಪೈನ್ಗೂ ಅದೇ ರೀತಿ ಬ್ರೇಸಸ್ ಕೊಡ್ತೀವಿ. ಎರಡನೇದು, ಇದಕ್ಕೆ ಶಸ್ತ್ರಚಿಕಿತ್ಸೆ ಕೂಡ ಬೇಕಾಗ್ಬಹುದು.
0: ಟ್ರೀಟ್ಮೆಂಟ್
3: ಬೇಕಾಗ್ಬಹುದು, ಅದಕ್ಕೆ ನಾವು ಮೊದಲಿಗೆ ಎಕ್ಸ್ರೇಸ್ ತಿಳ್ಕೊಂಡು ನೋಡ್ಕೊಂಡು ಆನಂತರ ತಿಳಿದ ಇದರ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ಬಹುದು.
0: ಈಗ ಇದುವರೆಗೂ ನೀವು ಎಲ್ಲೂ ತೋರಿಸಿಲ್ವಾ?
2: ಇಲ್ಲ ಇಲ್ಲ ಮೇಡಮ್, ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು ಇವಾಗ ಒಂದು ಅವಳಿಗೆ ಫಸ್ಟ್ PUC ಬಂದ್ಮೇಲೆ ಗೊತ್ತಾಗ, ಈಗ ಒಂದು ಬಲಕಾಲಲ್ಲಿ ನೋವು ಬರ್ತದೆ ಅಂತ ಹೇಳ್ತಾಳೆ ಅವಳು.
3: ಅಂದ್ರೆ ನೀವು ಆದಷ್ಟು ಬೇಗ ಈ ಊರಿನ ಕೀಳು ಮತ್ತೆ ಮೂಳೆ ತಜ್ಞರನ್ನ ಭೇಟಿ ಮಾಡೋದು ಸೂಕ್ತ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸಾಮಾನ್ಯ ಇಂಥ ಸಮಸ್ಯೆ ಬಂದಾಗ ಯಾರನ್ನ ಕಾಣಬೇಕು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ ಜನಸಾಮಾನ್ಯರಲ್ಲಿ. ಡಾಕ್ಟ್ರೆ,
3: ಮೊದಲಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್, ಆನಂತರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಗೊತ್ತಿರುತ್ತೆ ಯಾರು ಯಾರ ಹತ್ರ ಹೋಗ್ಬೇಕಾಗುತ್ತೆ ಅಂತ, ಅವ್ರ ಹತ್ರ
0: ಕಳಿಸ್ಕೊಡ್ತಾರೆ.
3: ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದರೂ ಹತ್ತಿರದಲ್ಲಿ ಆರ್ಥೋಪೆಡಿಕ್ ಡಾಕ್ಟರ್ ಇದ್ರೆ ಮೊದಲು ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಅವ್ರಿಗೂ ಕಷ್ಟ ಆದ್ರೆ ಈ ಸಮಸ್ಯೆನ ಅವರು ಅವಾಗ ಸ್ಪೆಷಲಿಸ್ಟ್ ಹತ್ರ
0: ಕಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ಹೆಸರು ಹೇಳಿ.
4: ಶಶಿಕಲಾ ಅಂತ ಹೇಳಿ.
0: ಕೇಳಿ ಶಶಿಕಲಾ, ಪ್ರಶ್ನೆ ಕೇಳಿ.
4: ಮೇಡಮ್, ನನ್ ಮಗಳಿಗೆ ಇವಾಗ 6th year, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾಳೆ. ಅವಳು ಖಾರನೇ ಊಟ ಮಾಡ್ತಾಳೆ ಮೇಡಮ್, ಬರೀ ಮೊಸರು ತುಪ್ಪ ಇದ್ರಲ್ಲೇ ಇರ್ತಾಳೆ. ಇದು ಇದ್ರಿಂದ ಹೋಮ್ಸಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಡೆವಲಪ್ಮೆಂಟ್ ಅಲ್ಲಿ ಅಂತ?
3: ಖಾರದ ಪದಾರ್ಥ ತಿನ್ನೋದ್ರಿಂದ ಡೆಫಿನೆಟ್ಲಿ ಮೂಳೆಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಅಥವಾ ಮೂಳೆಗಳು ಹೆಚ್ಚಾಗಿ ಶಕ್ತಿಯಿಂದ ಬೆಳೆಯೋದಿಲ್ಲಮ್ಮ. ಮೊಸರು ಮತ್ತು ಹಾಲು ಒಂದು ಸೂಕ್ತವಾದ ಆಹಾರ, ಅದರಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ತತ್ವಗಳಿರೋದ್ರಿಂದ ಆ ಕಣಗಳು ಮೂಳೆ ಬೆಳವಣಿಗೆಗಳು ಇನ್ನೂ ಸೂಕ್ತವಾಗಿ ಬೆಳೆಯುತ್ತೆ. ನೀವು ಗಾಬರಿ ಪಡೆದಿರಾ, ಒಂದು ಸೂಕ್ತವಾದ ಮಟ್ಟಿಗೆ ಮಗುಗೆ ಹಾಲು ಮತ್ತು ಮೊಸರನ್ನು ನೀಡಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದು.
0: ಓಕೆ ಶಶಿಕಲಾ.

0: ಓಕೆ,
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮೂಳೆಗಳ ಒಂದು ಸ್ಟ್ರೆಂತ್ಗೆ ಆಹಾರ ಏನಾದರೂ ಹೇಳ್ಬೋದಾ ವಿಶೇಷವಾಗಿ ಡಾಕ್ಟರ್?
2: ಹೌದು, ನಮ್ಮಲ್ಲಿ ಸಾಮಾನ್ಯವಾಗಿ ಸಿಗುವಂಥ ರಾಗಿಯಲ್ಲಿ ಹೆಚ್ಚಾಗಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಅದರಲ್ಲೇ ಇದೆ. ಮತ್ತು ಎರಡನೇದು ಬಿಸಿಲಿದೆ, ಚಿತ್ರದುರ್ಗದಲ್ಲಿ ಬಿಸಿಲಿಗೆ ಬರೆಯಲ್ಲ. ಸೊ ಬಿಸಿಲಲ್ಲಿ ನಾವು ಆಟೋಮ್ಯಾಟಿಕಲಿ ನಮ್ಮ ಬಾಡಿ ಸ್ಕಿನ್ನಲ್ಲೇ ವೈಟಮಿನ್ D3 ಡೆವಲಪ್ ಆಗೋದ್ರಿಂದ, ಉತ್ಪತ್ತಿ ಆಗೋದ್ರಿಂದ ಅದು ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡಿ ಮತ್ತು ಅದನ್ನು ಬೋನ್ಸ್ ಒಳಗಡೆಗೆ ಹಾಕ್ಬಿಡುತ್ತೆ. ಸೊ ನಮ್ಮಲ್ಲಿ ರಾಗಿ, ಹಾಲು, ಮೊಸರು ಇದೆಲ್ಲ ನಮ್ಮ ಸೌತ್ ಇಂಡಿಯನ್ ಊಟದಲ್ಲಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಆಹಾರದಲ್ಲಿ ಹೆಚ್ಚು ಕೊರತೆ ಇಲ್ಲ. ಸೀತಾಫಲ ಮತ್ತೆ ಸೇಬು, ಗೋವಾ ಅಂತ ಏನು ಹೇಳ್ತೀವಿ, ಈ ಕಿಸಲೆ, ಸಪೋಟ, ಇವುಗಳೆಲ್ಲ ಕ್ಯಾಲ್ಶಿಯಂ ತತ್ವಗಳು ಜಾಸ್ತಿ ಇರೋದ್ರಿಂದ ಪೋಷಕರು ನನ್ಗೆ ಏನಾದ್ರು ಊಟದಲ್ಲಿ ಏನಾದ್ರು ಅಡಿಷನ್ ಏನಾದ್ರು ಬೇಕಂತ ಕೇಳಿದಾಗ ನಾನು ಇದನ್ನ ಸೂಕ್ತವಾಗಿ ತಿಳಿಸ್ಕೊಡ್ತೀನಿ,
1: ಸೇವನೆ ಮಾಡಿ
2: ಅಂತ ಹೇಳ್ತೀನಿ.
1: ಓಕೆ, ಹಾಗಾಗಿ ಊಟದಲ್ಲಿ ಇವೆಲ್ಲ ಸೇರಿಸ್ಕೊಳ್ಳೋದು ಒಳ್ಳೇದು ಕ್ಯಾಲ್ಶಿಯಂಗೆ. ಊಟ ಮಾಡ್ತೀವಿ ಡಾಕ್ಟರ್, ಬಿಸಿಲಿಗೆ ಮೈ ಒಡ್ತೀವ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ, ತುಂಬ ಸಾರಿ ಅದು ಕೊರತೆ ಆಗ್ತಾ ಇದೆ ಇತ್ತೀಚೆಗೆ. ಒಂದು ಕರೆ ಇದೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಹೆಸರು ಹೇಳಿ.
3: ನಾವು
1: ಅಂಜುನಾ.
3: ಹೌದು,
1: ಹೇಳಿ, ಪ್ರಶ್ನೆ ಕೇಳಿ ನಿಮ್ಮದು.
3: ನಮ್ಮ ಅಕ್ಕನ ಮಗಳಿಗೆ 3 ವರ್ಷ ಮೇಡಮ್, ಅವ್ರಿಗೆ ಯಾಕೆ ನಡೆಯೋದೇ ಇಲ್ಲ.
1: ಓಕೆ, ಅವರ ಅಕ್ಕನ ಮಗಳಿಗೆ 3 ವರ್ಷ, ಆದ್ರೆ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ?
2: ಅಮ್ಮ, ಮಗು ತಿಂಗಳು ತುಂಬಿ ಹುಟ್ಟಿತ್ತ? ಅಮ್ಮ, ಮಗು 9 ತಿಂಗಳು ತುಂಬಿ ಹುಟ್ಟಿತ್ತು. ಮತ್ತೆ ಮಗು ಮಗು ಹುಟ್ಟಿದ ತಕ್ಷಣ ಹತ್ತಿತ್ತ?
3: 9 ತಿಂಗಳ ಇದ್ದಾಗ ಯಾರಿಗಾಗಿಲ್ಲ ನಮ್ಮ ಅಕ್ಕ.
2: ಹಾ, ಮಗು ಹುಟ್ಟಿದ ತಕ್ಷಣ ಹತ್ತಿತ್ತ? ಅಮ್ಮ,
1: ಕುತ್ಕೊಂಡು ದೇಕುತ್ತೆ ಮಗು ಅಂತ ಹೇಳ್ತಾರೆ ಡಾಕ್ಟರ್. ಕೇಳ್ತಾ ಇದಾರೆ ಹುಟ್ಟಿದ ತಕ್ಷಣ ಮಗು ಅಳ್ತಾ ಅಂತ ಕೇಳ್ತಾ ಇದಾರೆ. ಅಳ್ತಾ ಮಗು ಹುಟ್ಟಿದಾಗ ಅತ್ತಿದ್ ಗೊತ್ತಿದ್ಯಾ?
2: ಕೆಲವೊಂದ್ಸಲ
1: ಈಗ ಯಾರತ್ರ ತೋರಿಸಿಲ್ವಾ ಇದುವರೆಗೂ ಅಂಜು? ಯಾರಿಗೂ ತೋರಿಸಿಲ್ವಾ? ಓಕೆ, ಡಾಕ್ಟರ್ ಹೇಳ್ತಾರೆ.
2: ಓಕೆ, ಮೊದಲಿಗೆ ನೀವು ನಿಮ್ಮ ಮಕ್ಕಳು ಡಾಕ್ಟರ್ ಇದಾರಲ್ಲಮ್ಮ, ಅವ್ರನ್ನ ಭೇಟಿ ಮಾಡಿ, ಆಯ್ತಾ? ಮಕ್ಕಳ ನಿಮ್ಮ ಮನೆ ಹತ್ರ ಇರೋ ಮಕ್ಕಳು ಡಾಕ್ಟರ್ನ ಭೇಟಿ ಮಾಡಿ. ಈ ಸಮಸ್ಯೆ ತಾಯಿ ಹೇಳ್ತಿದ್ದಂಗೆ ನಾನು ಇದನ್ನ ಸರ್ವಲ್ ಪಾಲ್ಸಿ ಅಂತ ತಿಳ್ಕೊಂತೀನಿ. ಸರ್ವಲ್ ಪಾಲ್ಸಿ ಯಾಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲ ಮೆದುಳಿನ ಸಮಸ್ಯೆ ಸಾಮಾನ್ಯವಾಗಿ ಮಕ್ಕಳಿಗೆ ಹುಟ್ಟಿದ 3 ತಿಂಗಳಲ್ಲಿ ಕುದಿಗೆ ನಿಲ್ಲಕ್ಕೆ ಶುರು ಆಗುತ್ತೆ. ಕುತ್ಕೊಳ್ಳೋದು 6ನೇ ತಿಂಗಳಲ್ಲಿ, ನಿಂತ್ಕೊಳ್ಳೋದು 9ನೇ ತಿಂಗಳಲ್ಲಿ, ಮತ್ತೆ 1ನೇ ವರ್ಷದಲ್ಲಿ ಅಥವಾ 1 ವರ್ಷದ 4 ತಿಂಗಳ ಒಳಗಡೆಗೆ ಮಕ್ಕಳು ನಡೆದಾಡಬೇಕು. ಆದ್ರೆ ಇದಾಗ್ಲಿಲ್ಲ ಅಂತ ಹೇಳಿದಾಗ ನಾವು ಬಹುಶಃ ಮೆದುಳಲ್ಲಿ ಏನಾದ್ರು ಸಮಸ್ಯೆ ಇರ್ಬೋದು ಅಂತ ಹುಡುಕ್ತೀವಿ. ಇದನ್ನ ಸರ್ವಲ್ ಪಾಲ್ಸಿ ಅಂತ ತಿಳಿಸ್ಕೊ ಅರ್ಥ ಮಾಡ್ಕೊಂತಿದ್ದೀನಿ ನಾನು. ಅದಕ್ಕೆ ನಿಮ್ಮ ಮೊದಲಿಗೆ ನೀವು ನಿಮ್ಮ ಮಕ್ಕಳ ಡಾಕ್ಟರ್ನ ಭೇಟಿ ಮಾಡಿ.
1: ಹಲೋ, ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮಕ್ಕಳ ಡಾಕ್ಟರ್ನ ಫಸ್ಟ್ ನೋಡಿ ನಂತರ ಮುಂದಿನ ಒಂದು ಸ್ಟೆಪ್ ತಗೊಳ್ಬಹುದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಡಾಕ್ಟರ್, ಇಂಥ ಒಂದಷ್ಟು ನ್ಯೂನ್ಯತೆಗಳು ಕಾಣಿಸ್ತಾ ಇರುತ್ತೆ ಮಕ್ಕಳಲ್ಲಿ.
2: ಹೌದು,
1: ಹಾಂ, ಅದ್ರ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್?
2: ಮೊದ್ಲಿಗೆ ಶುರು ಮಾಡೋದ್ರಂತ ಹೇಳಿದ್ರೆ ಯಾವ್ದಾದ್ರು ಅಂಗವಿಕರತೆ ಜಾಸ್ತಿ ತಂತಾನಾಗೆ ಸರಿ ಹೋಗುವಂತದ್ದನ್ನ ನಾವೇನು ಮಾಡಕ್ ಹೋಗೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಅದನ್ನ ಪೋಷಕರಿಗೆ ಅದನ್ನ ತಿಳಿಸ್ಕೊಡ್ತೀವಿ, ನಿಮ್ಮ ಮಗು ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ಮುಂದೆ. ಯಾಕಂದ್ರೆ ನಾವ್ ಈಗ ಬಹುಶಃ ಮಗು ಹುಟ್ಟಿದ ನಂತರ ಅಥವಾ ಮಗು ಹುಟ್ಟಿದ 1 ವರ್ಷದಲ್ಲಿ ನಾವು ನೋಡ್ತಿದ್ದಾಗ ಇದನ್ನ ಸಾಮಾನ್ಯವಾಗಿ ನಾವು ಹಾಗೆ ಬಿಟ್ಬಿಡ್ತೀವಿ. ಅದನ್ನ ಡಿಫಾರ್ಮಿಟೀಸ್ ದಟ್ ರಿಸಾಲ್ವ್ ಸ್ಪಾಂಟೇನಿಯಸ್ಲಿ ಅಂತ ಹೇಳ್ತೀವಿ. ಎರಡನೇದು ಡಿಫಾರ್ಮಿಟೀಸ್ ದಟ್ ಟೆಂಡ್ ಟು ಪ್ರೋಗ್ರೆಸ್, ಅಂದ್ರೆ ಈಗ ಅಂಗವಿಕಲತೆ ಹೆಚ್ಚಾಗಬಹುದು ಮಗು ಬೆಳೆದಂಗೆನೆ. ನಾವು ಆ ಸಮಸ್ಯೆನ ಆದಷ್ಟು ಬೇಗ ಸೂಕ್ತವಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ತಿಳಿಸ್ತೀವಿ. ಸಾಮಾನ್ಯವಾದ ಎಕ್ಸಾಂಪಲ್ ಒಂದು ಹೇಳ್ಬೇಕಂತ ಹೇಳಿದ್ರೆ ಕ್ಲಫ್ ಫುಟ್ ಅಥವಾ ವಕ್ರಪಾದ. ಮೂರನೇದು ಡಿಫಾರ್ಮಿಟೀಸ್ ದಟ್ ರಿಮೇನ್ ಸ್ಟಾಟಿಕ್ ಅಂತ, ಸ್ಟಾಟಿಕ್ ಅಂತ ಹೇಳಿದ್ರೆ ಹೀಗೆ ಉಳ್ಕೊಳುತ್ತೆ, ಇದು ಯಾವುದೇ ರೀತಿ ಅಂಗವಿಕಲತೆ ಮಾಡಕ್ ಹೋಗೋದಿಲ್ಲ ಇದು. ಆದ್ರೆ ಮುಂದೆ ಯಾವಾಗಾದ್ರೂ ತೊಂದರೆ ಆಗ್ತಿದ್ರೆ ಅದನ್ನ ಅವಾಗ ನಾವು ಅದನ್ನ ಇಂಟರ್ವೀನ್ ಮಾಡ್ತೀವಿ. ಅಂದ್ರೆ ಒಂದು ಪಾದ ಚಿಕ್ಕದಾಗಿ, ಒಂದು ಕಾಲ್ ಚಿಕ್ಕದಾಗಿರ್ಬೋದು ಮಗು ಹುಟ್ಟಿದಾಗ, ಆದ್ರೆ ಅದು ಹೆಚ್ಚಾಗಿ ಬೆಳೆದಂಗೆನೆ ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಅವಾಗ ನಾವು ಆ ಪಾದನ ಅಥವಾ ಕಾಲ್ನ ಉದ್ದ ಮಾಡಿ ಕೊಡ್ತೀವಿ.
1: ಸಮಸ್ಯೆ ಡಾಕ್ಟರ್, ಈಗ ವಕ್ರಪಾದದ ಬಗ್ಗೆ ಮಾತಾಡ್ತಾ ಇದೀವಿ.

0: ನಾವು ಕೆಲವೊಂದು ಸಾರಿ ಈಗ ಇಲ್ಲ ಪೋಲಿಯೋ ಅನ್ನುವಂಥದ್ದು ಇಲ್ಲ, ಆದರೂ ಕೂಡ ಎಲ್ಲೋ ಅದು ಕನ್ಫ್ಯೂಸ್ ಆಗಬಹುದಾ ಪೋಲಿಯೋನೋ ಅಥವಾ ವಕ್ರಪಾದನೋ ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಅನಿಸುವಂಥದ್ದಿದೆಯಾ?
1: ಹೌದು,
0: ಪೋಷಕರಿಗೆ
1: ಹೌದು. 1996 ನಾವು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ನ ಶುರು ಮಾಡಿದ್ವಿ ಭಾರತ ಸರ್ಕಾರದ ವತಿಯಿಂದ ಮತ್ತು ಹಲವಾರು ಎನ್ ಜಿ ಒಸ್ ಮೂಲಕ. ಆ ನಂತರ ಪೋಲಿಯೋ ಪ್ರಕರಣಗಳು ಆದಷ್ಟು ಕಡಿಮೆ ಆಗೋಗಿದೆ. ಈಗ ಲಾಸ್ಟ್ 30 ವರ್ಷದಲ್ಲಿ ನಾವು ಪೋಲಿಯೋ ಸಮಸ್ಯೆಗಳನ್ನ ಹೆಚ್ಚಾಗಿ ನೋಡ್ತಿಲ್ಲ. ಸೊ ಯಾವುದೇ ರೀತಿ ಪೋಲಿಯೋ ಸಮಸ್ಯೆಗಳು ನೀವು ಪೋಷಕರು ಈಗ ಅದ್ರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿ ಆಯ್ತು. ಆದರೆ ಮುಂದೆ ಹಿಂದೆ ನಾವು ಹಲವಾರು ಮಕ್ಕಳನ್ನ ಪೋಲಿಯೋ ಸಮಸ್ಯೆ ಮೂಲಕ ನೋಡಿದಾಗ ಆ ಪಾದಗಳು ಇದೇ ರೀತಿ ಕಾಣ್ತವೆ, ಆದರೆ ಮಗು ಹುಟ್ಟದಾಗಿರೋದಿಲ್ಲ. ಅದು ಅದು ಮಗು ಹುಟ್ಟಿದ 6 ತಿಂಗಳು 1 ವರ್ಷದಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗ್ತವೆ.
0: ಓಕೆ ಡಾಕ್ಟರ್, ನಾನು ಆಗಲೇ ಒಂದು ಕೇಳ್ತಾ ಇದ್ದೆ, ಈ ಒಂದು ಸಮಸ್ಯೆ ಬಗ್ಗೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರ ಏನಿದೆ, ಯಾಕೆ ಇಲಾಖೆ ಅಂತ ಮಾತ್ರ ಹೇಳಲ್ಲ ನಾನು, ಆರೋಗ್ಯ ಕ್ಷೇತ್ರ ಏನಿದೆ, ಏನೆಲ್ಲ ಬೆಳವಣಿಗೆಗಳಿದೆ ಅಥವಾ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ?
1: ಕರ್ನಾಟಕ ಸರ್ಕಾರದ ವತಿಯಿಂದ ಕ್ಲಬ್ ಫುಡ್ನ ನಾವು ಆಲ್ಮೋಸ್ಟ್ ನಾವು ಈಗ 30,000 to 50,000 ಮಕ್ಕಳು ಕ್ಲಬ್ ಫುಡಲ್ಲಿ ಹುಟ್ಟಿದ್ರೆ ಪ್ರತಿ ವರ್ಷ ಭಾರತದಲ್ಲಿ. ಸರ್ಕಾರದ ವತಿಯಿಂದ ಕ್ಯೂರ್ ಕ್ಲಬ್ ಫುಡ್ ಪ್ರೋಗ್ರಾಮ್ನ ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತಲ್ಲಿ ಮಾಡ್ತಿದ್ದಾರೆ. ಅಲ್ಲೇ ನಾನು ಕಲ್ತಿರೋದ್ರಿಂದ, ನಾನು ಓದಿರೋದ್ರಿಂದ, ನಾನು ಅದ್ರ ಅಲ್ಲೇ ಕಲ್ತಿರೋದ್ರಿಂದ, ಅಲ್ಲಿ ಮಕ್ಕಳಲ್ಲಿ ಬಂದು ಅಲ್ಲೇ ಚಿಕಿತ್ಸೆ ತಗೊಳ್ಳೋದ್ರಿಂದ ಹೆಚ್ಚಾಗಿ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮತ್ತು ಅಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿಂದ ಮತ್ತು ಊರುಗಳಿಂದ ಬೇರೆ ಊರುಗಳಿಂದ ಬಂದ್ಬಿಟ್ಟು ಅಲ್ಲೇ ಟ್ರೀಟ್ಮೆಂಟ್ ತಗೊತಾರೆ. ಇದೇ ಚಿಕಿತ್ಸೆನ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಅದನ್ನು ಈಗ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮೈಸೂರಲ್ಲಿ, ದಾವಣಗೆರೆ ಎಲ್ಲ ಕಡೆಯೂ ಇದು ಸರ್ಕಾರದ ವತಿಯಿಂದ ಮಾಡ್ತಿರೋದು. ಈಗ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿಂದ ಕೆಲಸ ಮಾಡ್ತಿರೋದು, ನಾನು ಖಾಸಗಿ ಇದರಿಂದ ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ ನಾವು ಅಪ್ಪು ಅನಂತ ಜಯಂತ ಪಾದ ಅಂತ ಒಂದು ಫ್ರೀ ಕ್ಲಬ್ ಫುಡ್ ಪ್ರೋಗ್ರಾಮ್ ಮಾಡ್ತೀವಿ. ಇಲ್ಲಿ ಮಕ್ಕಳಿಗೆ ಪೋಷಕರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರೆ ಅಥವಾ ಅವರು ಬಡ ಕುಟುಂಬದಿಂದ ಮತ್ತೆ ರೈತರ ಕುಟುಂಬದಿಂದ ಬಂದ್ರೆ ಇದಕ್ಕೆ ನಾವು ಸಂಪೂರ್ಣವಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ.
0: ಡಾಕ್ಟರ್, ಈ ಒಂದು ಏನು ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರು ಅನ್ನುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಸಂಖ್ಯೆ ಕಡಿಮೆ ಇದೆಯಾ ತಜ್ಞರ ಸಂಖ್ಯೆ ಅಂತ, ಅಥವಾ ಇದೆಯಾ ಇದರ ಹೇಗೆ ಡಾಕ್ಟರ್?
1: ಇದಕ್ಕೆ ಈಗ ಸದ್ಯಕ್ಕೆ ನಾವು ಎಮ್ ಸಿ ಎಚ್ ಪ್ರೋಗ್ರಾಮ್ ಶುರುವಾಗಿದೆ. ಎಮ್ ಸಿ ಎಚ್ ಪ್ರೋಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ವೈದ್ಯರು ಇದಕ್ಕೆ ಅಂತಾನೆ ಕಲಿಯೋದಕ್ಕೆ ಶುರು ಮಾಡಿದ್ದಾರೆ ಎಮ್ ಸಿ ಎಚ್ ಪ್ರೋಗ್ರಾಮ್ ಅಲ್ಲಿ. ಆದ್ರೆ ಸದ್ಯಕ್ಕೆ ಸಂಖ್ಯೆ ಕಡಿಮೆ ಇದೆ, ಆದ್ರೆ ಬರುವ ವರ್ಷಗಳಲ್ಲಿ ಸಂಖ್ಯೆ ಹೆಚ್ಚಾಗಿ ಇದ್ರ ಅರಿವುನು ಜಾಸ್ತಿ ಮೂಡೋಕ್ ಶುರುವಾಗುತ್ತೆ. ಈಗ ಹೇಗೆ ಮಗುಗೆ ಜ್ವರ ಆದ್ರೆ ಅಥವಾ ಮಗುಗೆ ಬೇರೆ ಏನಾದರೂ ಸಮಸ್ಯೆಗಳಿದ್ರೆ
0: ಸುಲಭವಾಗಿ ಚಿಕಿತ್ಸೆ
1: ಸಿಗುತ್ತೆ ಮಕ್ಕಳಲ್ಲಿ, ಮಕ್ಕಳ ತಜ್ಞರಿಂದ. ಹಾಗೇನೆ ಮಕ್ಕಳ ಮೂಳೆ ಮತ್ತು ಕೀಳು ತಜ್ಞರು ಜಾಸ್ತಿ ಆಗ್ತಾ
0: ಹೋಗ್ತಾರೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಾಮಾನ್ಯವಾಗಿ ನಮ್ಗೆ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಕೀಲು ಮತ್ತು ಮೂಳೆ ತಜ್ಞರು ಸಿಗುವಂತದ್ದು ಕಷ್ಟ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಭೇಟಿ ಆಗಬಹುದಾ, ನೀವು ಸಿಗ್ತೀರಾ, ಯಾವ ಮೂಲಕ ಯಾವ ರೀತಿಯಾಗಿ ನೀವು ಸಿಗಬಹುದು ಅಂತ? ಯಾಕೆ ನೀವು ಬೆಂಗಳೂರಿಂದ ಬಂದಿರುವಂಥದ್ದು ಇಲ್ಲಿಗೆ ನಾವು ಹಿಂಗೆ ವಿಶೇಷವಾಗಿ ಸಿಕ್ಕಿದ್ದೀರಿ ಅನ್ನೋವಂಥದ್ದೇ ನಮಗೆ ಖುಷಿ ಕೊಡುವಂಥ ಸಂಗತಿ. ಹಾಗಾಗಿ ಏನಾದರೂ ಇದಕ್ಕೆ ಬೇರೆ ವ್ಯವಸ್ಥೆ ಇದೆಯಾ ನಮ್ಮ ಎಲ್ಲ ಸಾಮಾನ್ಯರಿಗೂ ಸಿಗುವಂಥದ್ದು?
1: ಮೊದಲಿಗೆ ನಾನು ನನ್ನ ಆಕಾಶವಾಣಿ ಚಿತ್ರದುರ್ಗಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ನಾನು ಮೊದಲನೇ ವಂದನೆಗಳ ನಿಮಗೆ ತಿಳಿಸ್ಬೇಕು. ಯಾಕಂದರೆ ಈ ಸಮಸ್ಯೆನ ಒಂದು ವೈದ್ಯರಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಜನಸಂಖ್ಯೆಗೆ ಅರಿವು ಮೂಡಿಸೋದಕ್ಕೆ ಆಕಾಶವಾಣಿ ಒಂದು ಒಳ್ಳೆ ಸೂಕ್ತ ಮಾಧ್ಯಮ ಆಗಿದೆ ನನಗೆ. ಮತ್ತೆ ಶಿವಮೂರ್ತಿ ಅವರು ಮತ್ತೆ ನಿಮಗೆ ಮತ್ತೆ ಶಿವಪ್ರಕಾಶ್ ಸರ್ಗೆ ನನ್ನ ಧನ್ಯವಾದಗಳು ತಿಳಿಸ್ತಿದ್ದೀನಿ.
0: ನಮ್ಮ ಜವಾಬ್ದಾರಿ ಕೂಡ ಡಾಕ್ಟರ್, ಇದು
1: ಎಲ್ಲರ ಜವಾಬ್ದಾರಿ. ಮತ್ತೆ ನನ್ನ ಭೇಟಿ ಮಾಡೋದಕ್ಕೆ ನೀವು ಬೆಂಗಳೂರಿನ ಒಂದು ಮೂಳೆ ಒಂದು ಮಕ್ಕಳ ಆಸ್ಪತ್ರೆ ಇದೆ, ರೈನ್ಬೋ ಮಕ್ಕಳ ಆಸ್ಪತ್ರೆ ಅಂತ, ಅಲ್ಲಿಗೆ ಬಂದು ಭೇಟಿ ಮಾಡಬಹುದು. ನೇರವಾಗಿ
0: ವಾಟ್ಸಪ್ಪಲ್ಲಿ ನೀವು ಒಂದು ಗ್ರೂಪ್ ಇದೆ, ಅಲ್ಲಿ ಕೂಡ ಪ್ರಶ್ನೆಗಳು ಏನಂತ ಸಮಸ್ಯೆಗಳಿದ್ರೆ ಕಳಿಸಬಹುದು ಅಂತ ಹೇಳಿದ್ರಿ.
1: ಹೌದು ಮೇಡಮ್,
0: ಅದಕ್ಕೊಂದು
1: ನೀವೇ ತಿಳಿಸ್ಕೊಡ್ಬೋದು.
0: ಓಕೆ, ಸಂಖ್ಯೆ ಈ ರೀತಿಯಾಗಿದೆ, ಇದು ವಾಟ್ಸಪ್ ಸಂಖ್ಯೆ. ವಾಟ್ಸಪ್ಪಲ್ಲಿ ಮಾತ್ರ ನಿಮ್ಮ ಒಂದು ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಮೆಸೇಜ್ ಮಾಡಬಹುದು, ಡಾಕ್ಟರ್ ಅದನ್ನು ನೋಡ್ತಾರೆ ಅಂತ
1: ನೋಡ್ಬಿಟ್ಟು ನಾವು ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಬೇಕಂದ್ರೆ ನಾವು
0: ತಿಳಿಸ್ತೇವೆ. ಸಂಖ್ಯೆ ಹೇಗಿದೆ ಕೇಳುಗರೆ ಗಮನಿಸಿ, ಈ ಒಂದು ಸಂಖ್ಯೆಯನ್ನು ನೀವು ಸೇವ್ ಮಾಡಿಕೊಳ್ಳಿ. 9875748886 ಈ ಒಂದು ಮತ್ತೊಂದು ಸಾರಿ ನಿಮ್ಗೆ ಇದು ವಾಟ್ಸಪ್ ಗ್ರೂಪ್ ಇರೋದು, ಮತ್ತೊಂದು ಸಾರಿ ನಿಮಗೆ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, ಏಳು ನಾಲ್ಕು ಎಂಟು

0: 86386 ಈ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಮಗುವಿನ ಮೂಳೆ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಕಂಡು ಬಂದರೆ ಇದಕ್ಕೆ ಸಂದೇಶವನ್ನು ಕಳುಹಿಸ್ಬೋದು, ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಡಾಕ್ಟರ್ ಅದಕ್ಕೆ ಸೂಕ್ತವಾದ ಏನು ಮಾತಿದೆ ಅದನ್ನು ಹೇಳ್ತಾರೆ ಅಂತ ಹೇಳ್ತಾ. ಓಕೆ ಡಾಕ್ಟರ್, ಈಗ ವಕ್ರಪಾತದ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋದಾದರೆ, ನೀವಾಗಲೇ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದರೆ, ಅವರು ಸಮಾಜದಲ್ಲಿ ಮುಂದೆ ಎಲ್ಲರ ರೀತಿಯಲ್ಲಿ ಬದುಕಬಹುದಾ ಅಂತ, ಎಲ್ಲ ಆಟ ಪಾಠಗಳಲ್ಲಿ ನಡೆಯೋದು ಇರಬಹುದು, ನೀವು ಹೇಳಿದರೆ ಎಲ್ಲ ರೀತಿಯಾಗಿ ಕೂಡ ಅವರು ಸಮಾಜದಲ್ಲಿ ತೊಡಕೊಳ್ಬಹುದು ಅಂತ, ತೊಂದರೆ ಆಗುವಂಥ ಸಾಧ್ಯತೆಗಳು ಯಾವ ಹಂತದಲ್ಲಿದೆ ಡಾಕ್ಟರ್?
1: ಮೊದಲಿಗೆ ನಾವು ಪಾನ್ಸೆಟಿವ್ ಟ್ರೀಟ್ಮೆಂಟ್ ಮಾಡ್ತಿದ್ದಾಗ ಮಗು ತುಂಬ ಅಳಬಹುದು. ಪೋಷಕರು ಏನು ತಿಳ್ಕೊತಾರೆ, ಅಯ್ಯೋ ಇದು ನನ್ನ ಕರ್ಮವೋ ಅಥವಾ ಮಗುಗೆ ಯಾಕೆ ಇರ್ತೀರ, ನೋವು ಮಾಡ್ತಿದ್ದೀವಿ ಅಂತ. ಮೊದಲು ಪ್ಲಾಸ್ಟರ್ ಹಾಕ್ಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಾವು ಮೂರು ಫೇಸಲ್ಲಿ ಆಗಲೇ ಹೇಳ್ತಿದ್ವಿ, ಅಕ್ಸೆಪ್ಟೆನ್ಸ್ ಬರೋದಿಲ್ಲ ಅವ್ರಿಗೆ, ಮೊದಲಿಗೆ ಸಮಸ್ಯೆ ಇಲ್ಲ ಅಂತ. ಈಗ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಟ್ರೀಟ್ಮೆಂಟ್ ಶುರು ಮಾಡಿ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿದ ನಂತರ ಮಗು ಅಳ್ತಿದೆ ಅಂತ ಪ್ಲಾಸ್ಟರ್ ತೆಗೆದ್ಬಿಟ್ರೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಮುಗ್ದಿರೋದಿಲ್ಲ, ಅದಕ್ಕೆ ಮಗು ಪಾದ ವಕ್ರವಾಗಿ ಉಳಿದು ಬಿಡುತ್ತೆ.
0: ಡಾಕ್ಟರ್, ಆ ಟ್ರೀಟ್ಮೆಂಟ್ ಸಮಯದಲ್ಲಿ ಮಗು ಹೇಗೆ ಇರುತ್ತೆ ಮನೆಯಲ್ಲಿ ಅಂತ ಅಂದ್ರೆ, ಅದನ್ನ ಹಾಗೆ ಇಟ್ಕೊಂಡಿರ್ಬೇಕು ಅಥವಾ ಮಾಮೂಲಾಗಿರುತ್ತಾ ಹೇಗೆ?
1: ಸಾಮಾನ್ಯವಾಗಿ ಹೇಗೆ ಬೇರೆ ಮಕ್ಕಳನ್ನ ನೋಡ್ಕೊಂತಾರೋ ಅದೇ ರೀತಿ ಪೋಷಕರು ಈ ಮಗುನ ಆರೈಸಬಹುದು, ಆರೈಕೆ ಮಾಡಬಹುದು. ಮತ್ತೆ ವಾರಕ್ಕೊಂದ್ಸಲ ಬರೋದು ಅಷ್ಟೇ ಅಲ್ಲ, ಸೊ ಬರೋ ದಿವಸ ನೀವು ಪ್ಲಾಸ್ಟರ್ನ ಮನೆಯಲ್ಲೇ ಬಿಚ್ಚಿಸ್ಕೊಂಡು ಮಗುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ಬೇಕಾಗುತ್ತೆ. ಸಮಸ್ಯೆಗಳಾಗೋದು ಇದರಿಂದ. ಮತ್ತೆ ಪೂರ್ತಿಯಾಗಿ ಚಿಕಿತ್ಸೆ ಮುಗಿದ ನಂತರ ಪಾದಗಳು ಒಂದೇ ರೀತಿ ಕಾಣಿಸೋದ್ರಿಂದ, ಎಲ್ಲ ನಾರ್ಮಲ್ ಆಗಿ ಕಾಣಿಸೋದ್ರಿಂದ, ಸಾಮಾನ್ಯವಾಗಿರೋದ್ರಿಂದ ಪೋಷಕರಿಗೆ ಒಂದ್ಸಲ ಯೋಚನೆ ಬರ್ಬೋದು, ಬ್ರೇಸಸ್ ಯಾಕೆ ಉಪಯೋಗಿಸ್ಬೇಕು ಅಂತ. ಸ್ಪ್ಲಿಂಟ್ಸ್ ಉಪಯೋಗಿಸೋದನ್ನ ನಿಲ್ಲಿಸ್ಬಿಟ್ರೆ ಮತ್ತೆ ಇದು 100% ವಾಪಸ್ ಬಂದ್ಬಿಡುತ್ತೆ.
0: ಅಂದ್ರೆ ಇದು ಚಿಕಿತ್ಸೆ ಪೂರ್ತಿ ಮುಗ್ದಿಲ್ಲ, ಆದ್ರೆ ಚೆನ್ನಾಗಿ ಕಾಣಿಸ್ತಿದೆ, ಚಿಕಿತ್ಸೆ ಮುಗ್ದಿಲ್ಲ, ಇನ್ನು ಅದನ್ನ ಮುಂದುವರಿಸಬೇಕು. ಓಕೆ, ಸುಮಾರು ಸರಿ ಹಾಗೆ ಮಾಡ್ತೀವಲ್ವಾ ನಾವು, ಸರಿ ಹೋಯ್ತು ಅಂದ್ರೆ ಬಿಟ್ಬಿಡು ಅಂತದ್ದು.
1: ಎರಡು ಮಾತ್ರೆ ತಗೊಂಡು ಎರಡು ದಿನ, ಮೂರನೇ ಮಾತ್ರೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಆಗೋಗುತ್ತೆ. ಇದು ಸಕ್ಕರೆ ಕಾಯಿಲೆಗೂ ಆಗ್ಬೋದು ಅಥವಾ
0: ವಕ್ರಪಾತಕ್ಕೂ ಆಗಬಹುದು.
1: ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ, ಎಲ್ಲ ಸಮಸ್ಯೆಗಳಿಗೂ
0: ಇದು ಅನ್ವಯಿಸುತ್ತೆ. ಓಕೆ ಡಾಕ್ಟರ್,
1: ಇದು ಎರಡನೇ ಸಮಸ್ಯೆ ಆಗ್ಬೋದು. ಮತ್ತೆ ಮಗು 5 ವರ್ಷಕ್ಕೆ ಮುಗ್ದೋಗಿರೋದಿಲ್ಲ ಈ ಚಿಕಿತ್ಸೆ. ಮಗು 18 ವರ್ಷ ತುಂಬೋವರೆಗೂ ನೀವು ವರ್ಷಕ್ಕೊಂದ್ಸಲ ವೈದ್ಯರನ್ನ ಭೇಟಿ ಮಾಡಿದ್ರೆ ಸಾಕಾಗತ್ತೆ. ಯಾಕಂದ್ರೆ ಈ ರಿಲ್ಯಾಪ್ಸ್ ಚಾನ್ಸಸ್ ಕ್ಲಬ್ ಫುಟಲ್ಲಿ ಜಾಸ್ತಿ ಇರುತ್ತೆ. ರಿಲ್ಯಾಪ್ಸ್ ಕ್ಲಬ್ ಫುಟಲ್ಲಿ ಏನಾದ್ರು ಸಮಸ್ಯೆಗಳಿರೋದನ್ನ ನಾವು ವರ್ಷದಲ್ಲಿ ಒಂದ್ಸಲ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಇಷ್ಟು ಟ್ರೀಟ್ಮೆಂಟ್ ಬೇಕಾಗ್ಬೋದು,
0: ಒಂದಿಷ್ಟು ಫಾಲೋ ಅಪ್ ಆಗಬೇಕಾಗುತ್ತೆ. 18 ವರ್ಷದವರೆಗೆ ಮಗು, 18 ವರ್ಷದಾಗವರೆಗೂ ಅಂತ
1: ತುಂಬವರೆಗೂ. ಹೌದು.
0: ಓಕೆ ಡಾಕ್ಟರ್, ಈಗ ಏನು ಈ ಒಂದು ವಕ್ರಪಾದದ ಬಗ್ಗೆ ನೀವು ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಹೋದರೂ ಕೂಡ ಕೆಲವೊಂದು ಸಾರಿ ಉಪೇಕ್ಷೆ ಮಾಡುವಂಥದ್ದು ಅಂದರೆ ನಿರ್ಲಕ್ಷ್ಯ ಮಾಡುವಂಥದ್ದು ಕೂಡ ಇರುತ್ತೆ. ಅಂಥ ಸಂದರ್ಭಗಳನ್ನು ನೀವು ಎದುರಿಸಿದ್ದೀರಾ? ನಿಮ್ಮ ಒಂದು ಸರ್ವಿಸಲ್ಲಿ ಏನೆಲ್ಲ ಸಕ್ಸಸ್ ಸ್ಟೋರಿಗಳಿದೆ ಡಾಕ್ಟ್ರಿ, ಈ ವಕ್ರಪಾದದಿಂದ ಬಂದಂಥ ಮಗುವಿನ ಸರಿ ಮಾಡಿರುವಂಥ ಸ್ಟೋರಿಗಳೆಲ್ಲ ಏನೆಲ್ಲ ಇದೆ ಹೇಳಿ ಡಾಕ್ಟ್ರಿ.
1: ಹಲವಾರು ಬಾರಿ ನಾವು ನಮ್ಮ ಚಿಕಿತ್ಸೆ ನೀಡ್ತಿದ್ದಾಗ ನಾವು ಯೋಚನೆ ಮಾಡೋದು, ಎಲ್ಲ ಸಲ ನಾವು ಕಾನ್ಸ್ಟೆಂಟ್ ಆಗಿ ಭಿನ್ನ ಆಗ್ತೀವ ಇಲ್ಲ ಅಂತ.
0: ಒಂದು ಸಣ್ಣ
1: ಯೋಚನೆ ಇದ್ದೇ ಇರುತ್ತೆ ಪ್ರತಿದಿನ. ಪ್ರತಿ ಸಲ ಯಾವ್ದಾದ್ರು ಆಪರೇಷನ್ ಹೋಗ್ತಿದ್ದಾಗ ಅಥವಾ ಮಗು ವಕ್ರಪಾದ, ಈ ನಮ್ಮ ಪ್ರಕಾರ ಪಾನ್ಸೆಟಿ ಟ್ರೀಟ್ಮೆಂಟಲ್ಲಿ 99% ಅಂದ್ರೆ 99% ಸಕ್ಸಸ್ ಇಸ್ ಗ್ಯಾರಂಟೀಡ್. ವಕ್ರಪಾದದಲ್ಲಿ ಪಾನ್ಸೆಟಿಯಲ್ಲಿ ನಾವು ಫೇಲ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ವಕ್ರಪಾದ ತುಂಬ ಸಿವಿಯರ್ ಆಗಿದ್ರೆ ಆವಾಗ ನಾವು ಟ್ರೀಟ್ಮೆಂಟ್ ಪಾನ್ಸೆಟಿ ಜೊತೆಗೆ ಬೇರೆ ಏನೋ ಟ್ರೀಟ್ಮೆಂಟ್ ಮಾಡಬೇಕಾಗಿ ಬರ್ಬೋದು. ಯಾಕಂದರೆ ಪಾನ್ಸೆಟಿ ಒಂದೇ ಟ್ರೀಟ್ಮೆಂಟ್ ವಕ್ರಪಾದನ 100% ಸರಿ ಮಾಡುತ್ತೆ.
0: ಓಕೆ, ಯಾವುದಾದ್ರೂ ಸಕ್ಸಸ್ ಸ್ಟೋರಿ ಹೇಳಬಹುದು ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು?
1: ಹಲವಾರು ಮಕ್ಕಳು, ನಾವು ಪ್ರತಿ ವರ್ಷ ನಾವು 100 ರಿಂದ 125 ಮಕ್ಕಳಿಗೆ ಕ್ಲಬ್ ಫುಡ್ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಕಳೆದ 10 ರಿಂದ 15 ವರ್ಷದಲ್ಲಿ ಅದರ ಸಂಖ್ಯೆ 1000 ಆಗಿ ಹೋಗಿರುತ್ತೆ. ಸೊ ಪ್ರತಿ ಒಬ್ಬರು ನಾವು ಯಾವುದೇ ರೀತಿ ಸಕ್ಸಸ್ ಸ್ಟೋರೀಸ್ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಲ್ಲೂ ನಾವು ಸಕ್ಸಸ್ ಏನು ನೋಡಿರ್ತೀವಿ. ನಮ್ಮ ಪ್ರಕಾರ ಒಂದು ನಮ್ಮ ಟ್ರೀಟ್ಮೆಂಟಲ್ಲಿ ಈಗ 1000 ಮಕ್ಕಳಲ್ಲಿ ಒಂದು 100 ಮಕ್ಕಳಲ್ಲಿ 100ಗಿಂತ ಕಡಿಮೆ ಅಂದರೆ ಬಹುಶಃ 10 ರಿಂದ 20 ಮಕ್ಕಳಲ್ಲಿ ರಿಲ್ಯಾಪ್ಸ್ ಆಗಿರೋಂಥ ಚಾನ್ಸಸ್ ಇರುತ್ತವೆ. ಹೆಣ್ಮಕ್ಳಲ್ಲಿ ಕ್ಲಬ್ ಫುಟ್ ಆದಾಗ ಈ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ, ಅವರಲ್ಲಿ ಕ್ಲಬ್ ಫುಡ್ ರಿಲ್ಯಾಪ್ಸ್ ಚಾನ್ಸಸ್ ಜಾಸ್ತಿ.
0: ಅಂದ್ರೆ ಅವರಿಗೆ ಆಗೋದು ಕಡಿಮೆ, ಗಂಡ್ಮಕ್ಳಿಗೆ ಆಗೋದು ಜಾಸ್ತಿ, ಹೆಣ್ಮಕ್ಳಿಗೆ ಆಗೋದು ಕಡಿಮೆ, ಆದ್ರೆ ಮತ್ತೆ ಬರುವ ಸಾಧ್ಯತೆ ಅದ.

0: ಒಂದು ತೀವ್ರತೆ ಹೆಚ್ಚಾಗಿರುತ್ತೆ ಅಂತ. ಏನ್ ಕಾರಣ ಇರಬಹುದು ಡಾಕ್ಟರ್ ಇದಕ್ಕೇನಾದ್ರೂ? ಇದನ್ನ
1: ಕಾರ್ಟರ್ ಎಫೆಕ್ಟ್ ಅಂತ ಹೇಳ್ತೀವಿ. ಈಗ ನಾವು ರಕ್ತ ಒತ್ತಡ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಗಂಡಸರಲ್ಲಿ, ಎರಡನೇದು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಗಂಡಸರಲ್ಲಿ. ಇದು ನಾರ್ಮಲ್ ಆಗಿ ಅವ್ರು ಜೆನೆಟಿಕಲಿ ಹೆಣ್ಮಕ್ಳು ಪ್ರೊಟೆಕ್ಟ್ ಆಗಿರ್ತಾರೆ 40 ವರ್ಷದವರೆಗೂ ಅವ್ರ ಹಾರ್ಮೋನ್ಸಿಂದ. ಅದಾದ ನಂತರ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು, ಅದಕ್ಕಿಂತ ಒಳಗಡೆ ಕಾಣಿಸ್ಕೊಳ್ಳೋದು ಇದು ಗಂಡಸರಲ್ಲಿ ಕಡಿಮೆ. ಅದೇ ರೀತಿ ಕಾರ್ಟರ್ ಎಫೆಕ್ಟ್ ಅನ್ನೋದು ಏನು ತಿಳಿಸುತ್ತೆ ಅಂದರೆ, ಹೆಣ್ಮಕ್ಳಲ್ಲಿ ತಂತಾನಾಗಿ ಅವ್ರು ಪ್ರೊಟೆಕ್ಟ್ ಆಗಿರ್ತಾರೆ ಈ ಕ್ಲಬ್ ಫುಟ್ ಪ್ರಾಬ್ಲಮ್ ಇಂದ. ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಬೇಕಾದ್ರೆ ಈ ಕ್ಲಬ್ ಫುಟ್ ಜೀನ್ಸ್ ಏನಿರ್ತವೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು. ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕಂತ ಹೇಳಿದ್ರೆ ಅವರಲ್ಲಿ ಪ್ರಾಬ್ಲಮ್ ಜಾಸ್ತಿನೇ ಇರುತ್ತೆ. ಅದಕ್ಕೆ ಹೆಣ್ಮಕ್ಳಲ್ಲಿ ಕ್ಲಬ್ ಫುಟ್ ಪ್ರಾಬ್ಲಮ್ ಇದ್ರೆ ಅದನ್ನ ಇನ್ನೂ ಹೆಚ್ಚಾಗಿ ನಿಖರವಾಗಿ ಟ್ರೀಟ್ಮೆಂಟ್ ಮುಗಿಸ್ಬೇಕು, ಜೊತೆಗೆ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡಬೇಕು, ರಿಲ್ಯಾಪ್ಸ್ ಆಗಬಾರ್ದು ಅಂತಾರೆ.
0: ಓಕೆ, ಬೇರೆ ಸಮಸ್ಯೆಗಳಲ್ಲಿ ನಾವು ಕೇರ್ ತಗೊಳ್ಬಹುದಿತ್ತು, ಪ್ರಿಕಾಷನ್ ತಗೊಳ್ಬಹುದಿತ್ತು, ಸಮಸ್ಯೆ ಬರಲ್ಲ, ಬರ್ತಾ ಇರಲಿಲ್ಲ ಅಂತ ಕೂಡ ಎಲ್ಲ ಹೇಳ್ತೇವೆ. ಹಾಗೆ ಈ ವಕ್ರಪಾದದಲ್ಲಿ ಆ ರೀತಿ ಏನಾದರೂ ನಾವು ಪ್ರಿಕಾಷನ್ ತಗೊಳ್ಳೋದು ಆ ಥರ ಏನಾದರೂ ಇದೆಯಾ ಡಾಕ್ಟ್ರೆ?
1: ಇಲ್ಲ, ಇದು ಬಹುಶಃ ನಾವು ಆವಾಗಲೇ ತಿಳಿಸ್ದಂಗೆ ವೆಸ್ಟರ್ನ್ ಕಲ್ಚರಲ್ಲಿ ಇವರು ಸ್ಮೋಕಿಂಗ್ ಒಂದು ರಿಸ್ಕ್ ಫ್ಯಾಕ್ಟರ್, ಧೂಮಪಾನ ಮಾಡೋದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರೋದ್ರಿಂದ, ನಮ್ಮ ಕಡೆ ಅದು ತುಂಬ ಕಡಿಮೆ ಇರೋದ್ರಿಂದ ಅದನ್ನು ನಾವು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಹೆಚ್ಚಾಗಿ ಅದ್ರ ಬಗ್ಗೆ ರಿಸರ್ಚ್ ಆಗಿಲ್ಲ.
0: ಓಕೆ, ಆದ ನಂತರನೇ ಗೊತ್ತಾಗುವಂಥದ್ದು. ಈಗ ಅನುವಂಶೀಯವಾಗಿ ಬರುತ್ತೆ ಅಂತ ಹೇಳಿದಾಗ, ಹೌದು ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ತಗೊಂಡು ಅಲ್ಲಿ ಏನಾದರೂ ಒಂದಿಷ್ಟು ಕೇರ್ ತಗೊಳಕ್ಕಾಗುತ್ತಾ? ಅದು ಸಾಧ್ಯತೆ ಇಲ್ಲ.
1: ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಹೇಳ್ತೀವಿ. ಈಗ ನಮ್ಮ ಕಡೆಗೆ ಹೇಗೆ ಮದುವೆಗಳು ಒಂದೇ ಕುಟುಂಬದಲ್ಲಿ ಆಗ್ತಿರ್ತವೆ, ಅದನ್ನು ನಾವು ಕಡಿಮೆ ಮಾಡೋದ್ರಿಂದ ಅಥವಾ ತಡೆಗಟ್ಟೋದ್ರಿಂದ ಈ ಸಮಸ್ಯೆಗಳಿಗೆ ಕಡಿಮೆ ಆಗುತ್ತೆ. ಈಗ ಎರಡೂ ಕಡೆ ಗಂಡು ಮತ್ತು ಹೆಣ್ಣು ಎರಡೂ ಕಡೆಯಲ್ಲಿ ಯಾವುದಾದ್ರೂ ವೈದ್ಯಕೀಯ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಉಲ್ಬಣಗೊಡುತ್ತವೆ ಮುಂದಿನ ಜನರೇಷನ್ಸಲ್ಲಿ, ಅದನ್ನು ಕಡಿಮೆ ಮಾಡ್ಬೋದು.
0: ಆದಷ್ಟು ಸಂಬಂಧಗಳಲ್ಲೇ ಹೆಚ್ಚು ಹೆಚ್ಚು ಮದುವೆ ಮಾಡ್ಕೊಳ್ಳೋಂಥದ್ದನ್ನ ಮಾಡದೇ ಇರೋದೇ ಒಳ್ಳೆಯದು ಅಂತ ಹೇಳ್ತೀರಿ ಡಾಕ್ಟ್ರೆ. ಈ ಒಂದು ವಕ್ರಪಾದ ಇರುವಂಥ ಮಗುವಿನ ಬೇರೆ ದೇಹದ ಒಂದು ಚಟುವಟಿಕೆ ಇರಬಹುದು ಅಥವಾ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ಳುತ್ತಾ ಅಥವಾ ಕಾಲಿಗೆ ಮಾತ್ರನೇ ಒಂದು ಸೀಮಿತ ಆಗಿರುವಂಥ ಸಮಸ್ಯೆಯಾಗಿ ಉಳ್ಕೊಳ್ಳುತ್ತಾ ಡಾಕ್ಟ್ರೆ? ಇದು
1: 80% ಭಾಗದಲ್ಲಿ ಮಕ್ಕಳಲ್ಲಿ ಇದು ಇಡಿಯೋಪತಿ ಕ್ಲಬ್ ಫುಟ್ ಆಗಿ ಉಳ್ಕೊಳ್ತವೆ, ಅಂದರೆ ಯಾವುದೇ ರೀತಿ ಬೇರೆ ಸಮಸ್ಯೆ ಉಳ್ಕೊಳ್ಳೋದಿಲ್ಲ, ಬರೀ ಒಂದು ಪಾದಕ್ಕೆ ಮತ್ತು ನಾನು ಆಗಲೇ ತಿಳಿಸ್ದಂಗೆ ಮಂಡಿ ಕೆಳಗಡೆ ಇರುವಂಥ ಸಮಸ್ಯೆಗಳಷ್ಟೇ ಕಾಣಿಸ್ಕೊಳ್ತವೆ. 20% ಮಕ್ಕಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ನಾವು ಮೊದಲನೇ ಪ್ರಶ್ನೆಗೆ ಬಂದಾಗ ನಾವು ಮಗುವಿನ 34ನೇ ದಿನದಲ್ಲಿ ಮಗುವಿನ ದೇಹದಿಂದ ಒಂದು ಸಣ್ಣದಾಗಿ ಮಗು ಬೆಳ್ಕೊಳ್ಳುತ್ತೆ, ಅದು
0: ಕೈಗಳು
1: ಮತ್ತು ಕಾಲುಗಳು ಬೆಳ್ಕೊಳ್ತವೆ. ಸೊ ಅದೇ ಸಮಯದಲ್ಲಿ ಮಗುವಿನ ಹೃದಯ ಮತ್ತು ಕಿಡ್ನಿ ಭಾಗದಲ್ಲಿ ಮತ್ತು ಬೆನ್ನುರಿ ಬೆನ್ಮೂಳೆ ಈ ಎಲ್ಲ ಸಿಸ್ಟಮ್ಸು ಡೆವಲಪ್ ಆಗ್ತಿರೋದ್ರಿಂದ ಆ ಸಮಯದಲ್ಲಿ ಇದ್ರ ಜೊತೆಗೆ ಅದು ವಕ್ರಪಾದದ ಜೊತೆಗೆ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರ್ತವೆ.
0: ಡಾಕ್ಟರ್ ಒಂದು ಕರೆ ಇದೆ. ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ.
2: ಹೆಸರು
0: ಹೇಳಿ. ರೇಖಾ, ಪ್ರಶ್ನೆ ಇದೆಯಾ? ಕೇಳಿ. ಹೇಳಿ.
2: ಅವನಿಗೆ ಫಸ್ಟ್ ಕೈ ಆಗಿರ್ಲಿಲ್ಲ.
1: ಹುಟ್ಟಿದ ತಕ್ಷಣ ಮಗು ನಿಮ್ಮ ಮಗು ಅಳ್ಲಿಲ್ಲ
2: ಅಂತ ಡಾಕ್ಟರ್ ಹೇಳಿದ್ರು.
1: ಓಕೆ.
2: ಮತ್ತೆ ವೆಯ್ಟ್ ಎಲ್ಲ ಚೆನ್ನಾಗೇ ಇದೆ ಸರ್.
1: ಅವನ
2: 3800 ಇದ್ದ.
1: ಈಗ ಮಗು ಓಡಾಡ್ತಿದ್ದಾನ?
2: ಇಲ್ಲ ಸರ್, ಅಂದ್ರೆ ಸೈಕಲ್ ಓಡಿತಾನೆ. ಆಮೇಲೆ ವಿಂಡೋ ಇದನ್ನ ಇಟ್ಕೊಂಡು ಒಬ್ಬನೇ ಹತ್ತಾನೆ.
1: ಓಕೆ. ಸೈಕಲ್ ತುಳಿತಾನಂದ್ರೆ ಸೈಕಲ್ ತಂತಾನೆಗೆ ತುಳಿಬಹುದು ಇಲ್ಲ ಬರೀ ನಿಂತಿರೋ ಸೈಕಲ್ ಸೈಕಲ್ ತುಳಿತಿದ್ದಾನೆ ಅಂತ ಹೇಳಿದ್ರ ನೀವು?
2: ಸೈಕಲ್ ತುಳಿತಾನೆ
1: ಸರ್. ಓಕೆ. ಓಡಾಡೋದ್ರಲ್ಲಿ ಏನ ಸಮಸ್ಯೆ ಇದೆಯಾ?
2: ಓಡಾಡೋದ್ರಲ್ಲಿ ಒಬ್ಬನೇ ನಿಂತಾನಲ್ಲ. ಅಂದ್ರೆ ಎಲ್ಲ ಹಿಡ್ಕೊಂಡು ಒಬ್ಬನೇ ನಿಲ್ಲೋದು, ಹಿಡ್ಕೊಂಡು ಸೋಫಾ ನಡೆಯೋದು, ಮತ್ತೆ ಕಾಟ್ ಎಲ್ಲ ಒಬ್ಬನೇ ಹತ್ತಾನೆ. ಅದು ಒಬ್ಬನೇ ನಿಂತ ಇಲ್ಲ, ಅದೇ ಒಬ್ಬನೇ ಸ್ಟೆಪ್ ಬಿಡ್ತಾ ಇಲ್ಲ.
1: ಓಕೆ. ಬಹುಶಃ ಅದೇ ನಿಮ್ ಇದಕ್ಕಿಂತ

0: ಮುಂಚೆ ಒಬ್ರು ಫೋನ್ ಮಾಡಿದ್ರು, ಅದೇ ಸಮಸ್ಯೆ ಇರಬಹುದಿತ್ತು. ಅಂಜು ಅವರು ಫೋನ್ ಮಾಡಿದಂಗೆ ನಿಮ್ಮ ಮಗುಗೂ ಸರ್ವೆಲ್ ಪಾಲ್ಸಿ ಸಮಸ್ಯೆ ಇರುವಂತ ಸಾಧ್ಯತೆ ಇದೆ ಅಮ್ಮ.
1: ಇದುವರೆಗೂ ಎಲ್ಲೂ ನೀವು ತೋರಿಸಿಲ್ವಾ ರೇಖಾ? ಏನ್ ಟ್ರೀಟ್ಮೆಂಟ್ ಅಂದ್ರೆ ಸಿಎಂಬಿ ಅಂತ
0: ಫಿಸಿಯೋಥೆರಪಿ ಮಾಡಿಸ್ಬೇಕಾಗುತ್ತೆ. ಹೌದು
2: ಸರ್, ಆಲ್ರೆಡಿ ನಾನು ಮನೆಯಲ್ಲಿ ತುಂಬಾನೇ ಮಾಡಿಸ್ತಾನೇ ಇರ್ತೀನಿ. ಆಮೇಲೆ ಅದು ಈಗ ಒಂದ್ 6 ಮಂತ್ ಅಲ್ಲಿ ಸ್ಟೇ ಮಾಡಿ ಮಾಡಬೇಕು.
0: ಹೌದು, ನಿಮ್ಮ ಮಗುಗೆ ಏನಾದ್ರು ಬ್ರೈನ್ ಅಲ್ಲಿ ಏನಾದ್ರು ಸ್ಕ್ಯಾನಿಂಗ್ ಏನಾದ್ರು ಮಾಡಿದ್ರ?
2: ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಸರ್.
0: ಹೌದು, ಅದ ಸಮಸ್ಯೆ ಏನಾದ್ರು ಹೇಳಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ?
2: ಅದೇ ಸರ್, ಅವನಿಗೆ ಇದ್ರಲ್ಲಿ ಬೆಂಗಳೂರಲ್ಲಿ ಹೋದ ಸರ್ತಿ 1 ಮಂತ್ ಇದ್ರಿ, ಅವರು ಸರ್ಜರಿ ಮಾಡೋಣ ಅಂತ ಹೇಳಿದ್ರು.
0: ಹೌದು,
2: ಫಸ್ಟ್ ಅವನಿಗೆ ಏಜ್ 5 ಇಯರ್ಸ್ ಆಗ್ಲಿ ಅಂತ ಅಂದ್ರು. ಸರ್ಜರಿಗೆ ಇದ್ ಮಾಡಿದ್ರು.
0: ಆಯ್ತಮ್ಮ.
2: ಅದಕ್ಕೆ ಮತ್ತೆ ನೆಕ್ಸ್ಟ್ ಇನ್ನ ಮತ್ತೆ ಬೆಂಗಳೂರಲ್ಲಿ ಬೇರೆ ಕಡೆ ತೋರಿಸಿದ್ವಿ, ಅವರು ಇದ್ಬೇಕು, ಇಲ್ಲ ಸರ್ಜರಿ ಬೇಕಿಲ್ಲ, ಒಂದ್ ಇಯರ್ 6 ಮಂತ್ ಬೇಕಾಗತ್ತೆ. ಈಗ ಈ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಒಂದ್ 6 ಮಂತ್ 1 ಇಯರ್ ಅಲ್ಲೇ ವಾಕ್ ಮಾಡ್ತಾರೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ.
0: ಹೌದಮ್ಮ, ಇದು ನಿಮ್ಮ ಮಗುಗೆ ಸರ್ಬ್ರಲ್ ಪಾಲ್ಸಿ ಅಂತ ಏನಾದ್ರು ಸಮಸ್ಯೆ ಅಂತ ಹೇಳಿದಾರ?
2: ಆತರ ಅಂತ ಏನು ಇದ್ ಮಾಡಿಲ್ಲ ಸರ್ ಅವರು.
0: ಹೌದು, ಓಕೆ. ನೀವು ಮಗುನ್ ಕರ್ಕೊಂಡ್ಬಂದು ಒಂದ್ಸಲ ತೋರಿಸಿ, ಹೇಗಿದ್ರು ಬೆಂಗಳೂರಿಗೆ ಬರ್ತಿದ್ರೆ ಟ್ರೀಟ್ಮೆಂಟ್ಗೆ,
2: ನೀವು
0: ರೈನ್ಬೋ ಮಕ್ಕಳ ಆಸ್ಪತ್ರೆಗೆ ಒಂದ್ಸಲ ಬಂದು ತೋರಿಸಿ ಅಮ್ಮ, ಅದ್ ನೋಡಿ ನಾವು ನಿಮ್ಗೆ ಸೂಕ್ತವಾದ ಮಾರ್ಗದರ್ಶನ ನೀಡ್ತೀವಿ.
1: ಡಾಕ್ಟರ್ ಹೇಳ್ತಾ ಇದ್ದಾರೆ, ಬಂದು ಭೇಟಿಯಾಗಿ ಡಾಕ್ಟರ್ನ ನೋಡಿದ್ರೆ ಅದಕ್ಕೇನು ಸರಿಯಾದ ಸೂಕ್ತ ಚಿಕಿತ್ಸೆನೋ ಏನ್ ಹೇಳ್ಬೇಕು ಅದನ್ನ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ನಂಬರ್ ಕೊಟ್ಟಿದ್ದೆ ಅಲ್ವಾ ನಾನು ವಾಟ್ಸಪ್ ಅಲ್ಲಿ, ಒಂದು ವಾಟ್ಸಪ್ ಸಂದೇಶ ಕಳುಹಿಸಬಹುದು ಅಂತ. ಬೇಕಾದ್ರೆ ಮತ್ತೊಂದ್ಸರಿ ಹೇಳ್ತೇನೆ, ನೀವು ನಂಬರ್ ಅನ್ನ ನೋಡ್ಕೊಳ್ಬಹುದು. ಓಕೆನಾ? ಹೇಳ ನಂಬರ್ ಹೇಳ ಮೊಬೈಲ್ ನಂಬರ್, ಇದಕ್ಕೆ ವಾಟ್ಸಪ್ ಅಲ್ಲಿ ವಾಟ್ಸಪ್ ಸಂದೇಶ ಮಾತ್ರ ಕಳುಹಿಸ್ಬೇಕು. ಓಕೆ, ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಅಥವಾ ಸೇವ್ ಮಾಡ್ಕೊಳ್ಳಿ, ಹೇಳ್ತೇನೆ. 9 8 5 7 4 8 8 6. ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಸಮಸ್ಯೆ ಎಲ್ಲಿಂದ ಏನು ಎಲ್ಲ ಹೇಳಿ. ಓಕೆ ರೇಖಾ, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ಓಕೆ
1: ಡಾಕ್ಟ್ರಿ, ಈ ವಕ್ರಪಾದದಲ್ಲಿ ಮತ್ತೊಂದು ಪ್ರಶ್ನೆ ಈಗ ನನಗೆ ಕೇಳಬೇಕು ಅನಿಸಿದ್ದು ಅಥವಾ ನೆನಪಾಗಿದ್ದು. ಮೊದಲನೇ ಮಗು, ನೀವು ಗಂಡು ಮಕ್ಕಳು ಮಾತ್ರ ಹೇಳಿದ್ರೆ ಹಾಗೆ ಮೊದಲನೇ ಮಗುಗೂ ಮಾತ್ರನೇ ಇದು ಸಾಧ್ಯತೆ ಬರುವಂತದ್ದು, ಹೌದಾ? ಹೇಗೆ ಡಾಕ್ಟ್ರಿ?
0: ಹೆಚ್ಚಾಗಿ ಮೊದಲನೇ ಮಗುಗೆ, ಮೊದಲನೇ ಗಂಡ್ ಮಗುಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೋಬಹುದು. ಅದೇ ರೀತಿ ಎರಡನೇ, ಈಗ ತುಂಬಾ ಎರಡನೇ ಮಕ್ಕಳು ಮಾಡ್ಕೊಳ್ಳೋದೇ ತುಂಬಾ ಕಡಿಮೆ ಆಗಿದೆ ಭಾರತದಲ್ಲಿ ಮತ್ತೆ ಬೆಂಗಳೂರಂತ ನಗರಗಳಲ್ಲಿ. ಎರಡನೇ ಮಗುಗೆ ಆದ್ರೆ 30% ಚಾನ್ಸ್ ಇರ್ಬೋದು ಆ ಮಗು ಹುಟ್ಟೋಂಗೆ.
1: ಓಕೆ, ಆ ರೀತಿಯಾಗಿ ಬರಬಹುದು ಅಂತ ಹೇಳ್ತೀವಿ. ಓಕೆ ಡಾಕ್ಟ್ರಿ, ಈಗ ನೀವು ವಕ್ರಪಾದ ಏನು ಈ ಒಂದು ಸಮಸ್ಯೆ ಇದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದ್ರಿ. ನಮ್ಮ ಜನರಲ್ಲಿ ಕೂಡ ಇಂಥದ್ದೊಂದು ಸಮಸ್ಯೆ ಇದೆ ಅನ್ನುವಂಥದ್ದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲೋ ಸ್ವಲ್ಪ ಜನಕ್ಕೆ ಅದು ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುವಂಥ ಸಾಧ್ಯತೆ ಕಡಿಮೆ ಇರುವಂಥದ್ದು. ಅದು ತುಂಬ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಹಾಗೆ ಏನು ಹೇಳ್ತೀರಿ ಈ ವಕ್ರಪಾದದ ಬಗ್ಗೆ ಕಾರ್ಯಕ್ರಮ ಮುಗಿಸುವಂಥ ಹಂತದಲ್ಲಿ ನಮ್ಮ ಜನಗಳಿಗೆ ಏನೆಲ್ಲ ಹೇಳ್ತೀರಿ ಕೇಳುಗರಿಗೆ?
0: ಒಂದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಈ ಬೇಗ ಸೂಕ್ತವಾಗಿ ನಾನಾಗಲೇ ಹೇಳ್ದಂಗೆ 3 ಸ್ಟೇಜಲ್ಲಿ ಪೋಷಕರು ಇದರ ಮೂಲಕ ನಡೀತಾರೆ. ಮೊದಲಿಗೆ ಮಗುಗೇನು ಸಮಸ್ಯೆ ಇಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ಮೊದಲನೇ ಫೇಸಲ್ಲಿ ನಾವು ಅಕ್ಸೆಪ್ಟೆನ್ಸ್ ಅಂತ ಏನು ಅದನ್ನು
1: ಕಂಡಿಡ್ಕೊಳ್ಳೋದು,
0: ಒಪ್ಕೊಳ್ಳೋದು ಮೊದಲಿಗೆ. ಎರಡನೇದರಲ್ಲಿ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಹುಡ್ಕೊಳ್ಳೋದು. ಆನಂತರ 3ನೇ ಸ್ಟೇಜಲ್ಲಿ ಅದನ್ನು ಅದ್ರ ಜೊತೆಗೆ ಬಾಳೋದು. ಈಗ ನಾವು ವಕ್ರಪಾದದಲ್ಲಿ ಏನು ಚಿಕಿತ್ಸೆ ನಾವು ಸದ್ಯಕ್ಕೆ ನೀಡ್ತಿದ್ದೀವಿ, ಇಗ್ನೇಸಿಯೊ ವಾನ್ ಪಾನ್ಸೆಟ್ಟಿ ಈ ಅಮೆರಿಕನ್ ವೈದ್ಯರು ಏನು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಅದ್ಭುತವಾದ ಒಂದು ಸರಳವಾದ ಶಸ್ತ್ರಚಿಕಿತ್ಸೆ ರಹಿತವಾದ ಚಿಕಿತ್ಸೆನ ಪೋಷಕರು ಪಡ್ಕೊಂಡು ಅದರಿಂದ ಅವ್ರ ಮಕ್ಕಳನ್ನ ಸೂಕ್ತವಾಗಿ ಅವ್ರನ್ನ ಮಕ್ಕಳನ್ನ

0: ಆರಾಮಾಗಿ ಬೆಳೆಯಂಗೆ ದಾರಿಯಲ್ತಾರೆ.
1: ಎಲ್ಲ ಸಾಮಾನ್ಯ ಮಕ್ಕಳ ಹಾಗೆ ಈ ವಕ್ರಪಾದಕ್ಕೆ ಸಮಸ್ಯೆಗೆ ಒಳಗಾದ ಮಕ್ಕಳು ಕೂಡ ಸಾಮಾನ್ಯ ಜೀವನವನ್ನ ನಡೆಸೋ ಅಂತ ಒಂದು ಸಾಧ್ಯತೆಗಳಿದೆ, ಅವುಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ಬಹುದಲ್ವಾ ಡಾಕ್ಟರ್?
0: ಹೌದು.
1: ಓಕೆ, ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ನೀವೊಂದು ಈ ಮಕ್ಕಳಲ್ಲಿ ಕಂಡುಬರುವಂತ ಕೀಲು ಮತ್ತು ಮೂಳೆ ಈ ಒಂದು ಸಮಸ್ಯೆಯಲ್ಲಿ ಹೆಚ್ಚಾಗಿ ನಾವು ವಿಶೇಷವಾಗಿ ವಕ್ರಪಾದದ ಬಗ್ಗೆನೇ ಮಾತಾಡಿದ್ದು ಡಾಕ್ಟ್ರೆ. ಧನ್ಯವಾದಗಳು ಎಲ್ಲ ಮಾಹಿತಿಗಾಗಿ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಧನ್ಯವಾದಗಳು.
1: ಥ್ಯಾಂಕ್ ಯು ಡಾಕ್ಟ್ರೆ. ಹೌದು, ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಲಭ್ಯ ಆಗಿದ್ದಕ್ಕಾಗಿ, ವಿಶೇಷವಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೆ ಆಕಾಶವಾಣಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೀಲು ಮತ್ತು ಮೂಳೆ ಸಮಸ್ಯೆ ಹಾಗೆ ಚಿಕಿತ್ಸೆ ಪರಿಹಾರ ಜೊತೆಗೆ ವಕ್ರಪಾದದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಟ್ಟದ್ದು ಡಾಕ್ಟರ್ ಗಿರೀಶ್ ಕುಮಾರ್ ಎಎಂರು, ಬೆಂಗಳೂರಿನ ಪ್ರಸಿದ್ಧ ಕೀಲು ಮತ್ತು ಮೂಳೆ ತಜ್ಞರು, ಮಕ್ಕಳ ವಿಶೇಷ ತಜ್ಞರು ಕೂಡ ಹೌದು. ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್, ತಾಂತ್ರಿಕ ಸಹಕಾರ ತ್ಯಾಗರಾಜ್ ಪಿ. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:11. ಇನ್ನೀಗ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗಿರೋದಿಕ್ಕೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನಪದ ಗೀತೆಗಳನ್ನು

ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆ ಸುಮಾರು 5.4 ಅಡಿ ಎತ್ತರವಿರುತ್ತಾರೆ. ತೆಳುವಾದ ಮೈಕಟ್ಟು, ಗೋಧಿ ಬಣ್ಣ, ಕೋಲು ಮುಖ ಹೊಂದಿರುತ್ತಾರೆ. ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಹಸಿರು ಬಣ್ಣದ ಸೀರೆ ಹಾಗೂ ಕುಪ್ಪಸ ತೊಟ್ಟಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ತಿಮ್ಮಪ್ಪ ಎಂಬ 45 ವರ್ಷದ ವ್ಯಕ್ತಿ ದಿನಾಂಕ ಏಪ್ರಿಲ್ 29, 2026 ಕಾಣೆಯಾಗಿರುತ್ತಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಹುಟ್ಟಿನಿಂದಲೇ ಮಾತು ಬರುವುದಿಲ್ಲ ಹಾಗೂ ಕಿವಿನೂ ಕೇಳಿಸೋದಿಲ್ಲ. ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿರುವ ಇವರು ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ.

ಕಾಣೆಯಾದಾಗ ಬಿಳಿ ಬಣ್ಣದ ನೀಲಿ ಬಣ್ಣದ ತುಂಬುತೋಳಿನ ಶರ್ಟ್ ನೀಲಿ ಕಲ್ಲರ್ ಪಂಚೆ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಮಹಲಿಂಗಪ್ಪ ಎಂಬ ವ್ಯಕ್ತಿ May 6, 2026 ಕಾಣೆಯಾಗಿರುತ್ತಾರೆ. 68 ವರ್ಷದ ಈ ವ್ಯಕ್ತಿ 5.4 ಅಡಿ ಎತ್ತರವಿರುತ್ತಾರೆ. ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ತೆಳ್ಳನೆಯ ಮೈಕಟ್ಟು ಹೊಂದಿರುವ ಇವರು ಮನೆಯಿಂದ ಕಾಣೆಯಾದಾಗ ಬಿಳಿ ಬಣ್ಣದ ಪಂಚೆ, ಬಿಳಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಆನಂದಪ್ಪ ಎಂಬ 68 ವರ್ಷದ ವ್ಯಕ್ತಿ ಕಾಣೆಯಾಗಿರುತ್ತಾರೆ. ಮೇ 1, 2026 6.2 ಅಡಿ ಎತ್ತರವಿದ್ದಾರೆ. ಉಪ್ಪಿರೆಗೇನಹಳ್ಳಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ದೃಢಕಾಯ ಶರೀರ ಹೊಂದಿರುವ ಇವರು ಬಲಕಾಲಿನ ಮೊಣಕಾಲಿನ ಹತ್ತಿರ ದೊಡ್ಡ ಗಾತ್ರದ ಕಪ್ಪು ಮಚ್ಚೆ ಇರುತ್ತದೆ. ಮನೆಯಿಂದ ಹೊರಡುವಾಗ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:30:10. ಇನ್ನೀಗ ಕೇಳೋಣ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕ ಪರಿಚಯ. ಯಾವ ಪುಸ್ತಕವನ್ನ ಪರಿಚಯಿಸ್ತಾ ಇದ್ದೀನಿ ಅಂತ ಕುತೂಹಲದಿಂದ ತಾವೆಲ್ಲ ಕೇಳ್ತಾ ಇದ್ದೀರಿ ಅಂತ ಗೊತ್ತು. ಇವತ್ತಿನ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯದಲ್ಲಿ ಅಪ್ಪ ಎಂದರೆ ಆಕಾಶ. ಈ ಪುಸ್ತಕವನ್ನು ಕಳೆದ 2 ವಾರದ ಹಿಂದೆ ಪರಿಚಯ ಮಾಡಿಕೊಟ್ಟಿದ್ದೆ. ಆದರೆ 1/2 ಗಂಟೆ ಸಮಯದಲ್ಲಿ ಪುಸ್ತಕವನ್ನು ಪೂರ್ತಿಯಾಗಿ ಪರಿಚಯಿಸುವ ಸಾಧ್ಯತೆ ಆಗಲಿಲ್ಲ. ಹೀಗಾಗಿ ನಮ್ಮ ಕೇಳುಗರು ಕೂಡ ಕೇಳ್ಕೊಂಡಿದ್ರು, ಮತ್ತೊಮ್ಮೆ ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡಿ, ತುಂಬ ಚೆನ್ನಾಗಿದೆ ಅಂತ. ಹೀಗಾಗಿ ಮತ್ತೊಂದಷ್ಟು ವಿಷಯಗಳು ಈ ಪುಸ್ತಕಗಳಲ್ಲಿ ಇರುವುದರಿಂದ ಮತ್ತೆ ಇದನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಪುಸ್ತಕ ತುಂಬ ಚೆನ್ನಾಗಿದೆ. AR ಮಣಿಕಾಂತ್ ಅವರು ಬರೆದಿರುವಂತಹ ಪುಸ್ತಕ ಇದು. ಪುಸ್ತಕದ ಮುಂಭಾಗದಲ್ಲಿ ಒಬ್ಬ ತಂದೆ ಒಬ್ಬ ಮಗನನ್ನ ಕೂಸುಮರಿ ರೀತಿಯಲ್ಲಿ ಬೆನ್ನ ಮೇಲೆ ಹೊತ್ಕೊಂಡಿರುವಂತಹ ಚಿತ್ರವಿದೆ. 95,000 ಪ್ರತಿಗಳು ದಾಖಲೆಯ ಮಾರಾಟವಾಗಿರುವಂತಹ ಪುಸ್ತಕ ಇದು. ಪುಸ್ತಕದಲ್ಲಿ ಸಣ್ಣ ಸಣ್ಣ ಕಥೆಗಳಿವೆ. ಸಾಕಷ್ಟು ಕಥೆಗಳು ತುಂಬ ಮನಮುಟ್ಟುವಂತಿರುವಂತಹ ಕಥೆಗಳು. ಅದರಲ್ಲಿ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಕಥೆಯ ಶೀರ್ಷಿಕೆ 1 ಮಾವಿನ ಮರ, 1 ಹುಡುಗ ಮತ್ತು ನಾವು ನೀವು. ಏನು ಇದು ಶೀರ್ಷಿಕೆ ಹೀಗಿದೆಯಲ್ಲ ಅಂತ ಅನ್ಕೊಂಡ್ರ, ಒಂದು ಕಥೆಯನ್ನು ಬರಿತಾ ಹೋಗ್ತಾರೆ. ಒಂದು ಊರು, ಅಲ್ಲೊಂದು ಮಾವಿನ ಮರವಿತ್ತು. ಅದೇ ಊರಲ್ಲಿ ಒಬ್ಬ ಪುಟ್ಟ ಬಾಲಕನಿದ್ದ. ಅವನಿಗೆ ಈ ಮರವೆಂದರೆ ತುಂಬ ಅಚ್ಚುಮೆಚ್ಚು. ಮರಕ್ಕೂ ಅಷ್ಟೇ, ಈ ಹುಡುಗ ಇಡೀ ದಿನ ಮರದ ಬಳಿಯೇ ಇರುತ್ತಿದ್ದ. ಎಲೆಗಳನ್ನು ಕಿತ್ತು ಗಿರಿಗಿಟ್ಲೆ ಮಾಡಿಕೊಂಡು ಆಟಾಡ್ತಿದ್ದ, ಪೀಪಿ ಮಾಡಿ ಊತ್ತಾ ಇದ್ದ, ಕೊಂಬೆಗಳಿಗೆ ಹಗ್ಗ ಕಟ್ಟಿ ಉಯ್ಯಾಲೆ ಆಡ್ತಿದ್ದ. ಕಡೆಗೊಮ್ಮೆ ಸುಸ್ತಾದಾಗ ಅದೇ ಮರದ ನೆರಳಿನಲ್ಲಿ ಮಲಗಿ ವಿಶ್ರಾಂತಿ ಕೂಡ ಪಡಿತಿದ್ದ. ಹಣ್ಣಿನ ಸೀಸನ್ ಶುರುವಾದ್ರಂತೂ ಈ ಹುಡುಗನಿಗೆ ಸಂಭ್ರಮವೋ ಸಂಭ್ರಮ. ಹೀಗಾಗಿ ಸಡಗದಿಂದ ಹಣ್ಣು ಕಿತ್ತು ತಿಂತಾ ಇದ್ದ, ಖುಷಿ ಪಡ್ತಿದ್ದ, ಹೂವಿನ ಘಮಕ್ಕೆ ಮೂಗು ಅರಳಿಸುತ್ತಿದ್ದ,

ಕೇಳ್ತಿದ್ದ, ರೆಂಬೆ ತುದಿಯಲ್ಲಿದ್ದ ಹಣ್ಣಿಗೆ ಕಲ್ಲು ಹೊಡಿತಿದ್ದ. ಹುಡುಗನ ಈ ಬಗೆಯ ಆಟದಿಂದ ಮರಕ್ಕೆ ತುಂಬಾ ಖುಷಿಯಾಗ್ತಿತ್ತಂತೆ. ಹೀಗೆ ಒಂದೊಮ್ಮೆ ಅತಿರೇಕದಿಂದ ವರ್ತಿಸಿದ್ರೂ ಕೂಡ ಮರ ಬೇಸರ ಮಾಡ್ಕೊಳ್ತಿರ್ಲಿಲ್ಲ, ಸುಮ್ಮನಿರ್ತಿತ್ತು. ಹೀಗೆ ಸ್ವಲ್ಪ ದಿನ ಕಳೀತು. ಈ ವೇಳೆಗೆ ಹುಡುಗ ಸ್ವಲ್ಪ ಬೆಳೆದಿದ್ದ. ಅವನ ಬಾರಿಗೆಯವರೊಂದಿಗೆ ಗೆಳೆಯ ಗೆಳತಿಯರೊಂದಿಗೆ ಆಟಾಡೋದಕ್ಕೆ ಶುರು ಮಾಡ್ದ. ಆಟಾಡ್ತಾ ಅವನಿಗೆ ಈ ಮರದ ನೆನಪೇ ಬರಲಿಲ್ಲ. ಮರದ ಹತ್ರ ಬರೋದನ್ನು ಕಡಿಮೆ ಮಾಡಿಬಿಟ್ಟ. ಆದರೆ ಈ ಮರ ಮಾತ್ರ ಕ್ಷಣಕ್ಷಣವೂ ಅವನನ್ನು ನೆನಪಿಸ್ಕೊಳ್ತಾನೆ ಇತ್ತು. ಅವನು ಈಗ ಏನು ಮಾಡ್ತಿರಬಹುದು, ಬಿಸಿಲಲ್ಲಿ ಆಡಿ ಆಡಿ ಸುಸ್ತಾದ್ನೇನೋ, ಏನಾದರೂ ತಿನ್ನೋ ಇಲ್ವೋ, ಹೀಗೆಲ್ಲ ಯೋಚನೆ ಮಾಡ್ತಾ ಇತ್ತು ಮರ. ಕಡೆಗೂ ಒಂದಿನ ಈ ಬಾಲಕ ಅವನನ್ನು ಆ ಮರದ ಹತ್ರ ಕಾಣ್ತು. ಮರಕ್ಕೆ ತುಂಬ ಖುಷಿಯಾಯಿತು. ಅಂತೂ ಬಂದಿಯಲ್ಲ, ಬಾ ಮಗು, ಮೊದಲಿನಂತೆ ಮರ ಹತ್ತು, ಆಟ ಆಡು, ಆಯಾಸವಾಗಿದ್ರೆ ಉಯ್ಯಾಲೆ ಕಟ್ಕೋ, ಗಾಳಿ ಬೀಸ್ತೀನಿ ಅಂತೆಲ್ಲ ಹೇಳ್ತು ಮರ. ಆಗ ಆ ಹುಡುಗ ಹೇಳ್ತಾನೆ, ನಿನ್ನ ಜೊತೆ ಆಡುತ್ತಾ ಕೂತಿರಲು ನಾನು ಸಣ್ಣ ಮಗುವಲ್ಲ, ನನಗೀಗ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಗೆಳೆ ಗೆಳತಿಯರಿದ್ದಾರೆ, ನಾನು ಅವ್ರ ಜೊತೆಲೇ ಆಟಾಡ್ತೀನಿ ಅಂತ. ಜೊತೆಲಿ ಪಾಠ ಓದೋದು ಕೂಡ ಇರುತ್ತೆ, ನಾನೀಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೀಗಾಗಿ ಆಟ ಆಡೋದಕ್ಕೆ ನನಗೆ ಆಟ ಸಾಮಾನು ಬೇಕಾಗಿದೆ, ಗೊಂಬೆಗಳು ಬೇಕು, ಆದರೆ ತರೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾನೆ. ಆಗ ಮರ ಹೇಳುತ್ತೆ, ನನ್ನ ಕೆಲವೊಂದಷ್ಟು ಹಣ್ಣುಗಳನ್ನು ಕಿತ್ಕೊಂಡು ಹೋಗಿ ಮಾರ್ಕೆಟ್ನಲ್ಲಿ ಮಾರು, ಆವಾಗ ಅದರಿಂದ ಬಂದಂತಹ ದುಡ್ಡಲ್ಲಿ ನೀನು ಗೊಂಬೆಗಳನ್ನು ಖರೀದಿಸಬಹುದು ಅಂತ ಹೇಳುತ್ತೆ ಮರ. ಸರಿ ಆಯಿತು, ಖುಷಿ ಆಯಿತು ಹುಡುಗಂಗೂ. ಪುಟ್ಟಿ ತುಂಬ ಹಣ್ಣುಗಳನ್ನು ಕಿತ್ಕೊಂಡು ಅದನ್ನು ಹೋಗಿ ಮಾರಾಟ ಮಾಡಿ ಸಡಗರದಿಂದ ಗೊಂಬೆ ಖರೀದಿ ಮಾಡ್ದ. ಆದರೆ ಮರಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಹಾಗೆ ಹೋಗ್ಬಿಟ್ಟ. ಹೋಗಲಿ ಬಿಡು, ಏನೋ ಗೊತ್ತಾಗ್ಲಿಲ್ವೇನೋ ಹುಡುಗಂಗೆ ಅಂತ ಮರ ಕೂಡ ತುಂಬ ಸುಲಭವಾಗಿ ತಗೊಳ್ತು, ಅದನ್ನು ಸುಮ್ಮನಾಯ್ತು. ಮತ್ತೆ 15 ವರ್ಷ ಆ ಹುಡುಗ ಆ ಮರದ ಹತ್ರ ಬರಲೇ ಇಲ್ಲ. ಅದೊಂದಿನ ಬೆಳಿಗ್ಗೆಯೇ ಮರದ ಬಳಿ ಬಂದ. ಅವನನ್ನು ನೋಡಿ ತುಂಬ ಖುಷಿಯಾಯಿತು. ಎತ್ತರಕ್ಕೆ ಬೆಳೆದಿದ್ದಾನೆ, ಮೈಕೈ ತುಂಬಿಕೊಂಡಿದ್ದಾನೆ, ಧ್ವನಿಗೆ ಗಡಸ್ತನ ಬಂದಿದೆ. ಹುಡುಗನನ್ನು ಹೊಸದೊಂದು ವೇಷದಲ್ಲಿ ಕಂಡು ಮರ ತುಂಬ ಸಂಭ್ರಮದಿಂದ ಹೇಳ್ತು, ಬಾ ಮಗು, ಈಗಲಾದರೂ ನನ್ನ ನೆನಪಾಯ್ತಲ್ಲ ನಿನಗೆ, ಬಾ ಸುಮ್ಮನೆ ನನ್ನನ್ನು ಒಂದು ಬಾರಿ ತಬ್ಬಕೋ, ಆಯಾಸವಾಗಿದ್ರೆ ನೆರಳಲ್ಲಿ ಕೂತು ವಿಶ್ರಾಂತಿ ತಗೋ ಅಂತ ಹೇಳ್ತು. ಆಗ ಆ ಹುಡುಗ ಹಸಿವೆಯಾಗಿದ್ರೆ ಹಣ್ಣುಗಳನ್ನು ತಿನ್ನು ಅಂತೆಲ್ಲ ಹೇಳ್ತು ಮರ. ಮರದ ಮಾತನ್ನ ಮುಗಿಯೋಷ್ಟರಲ್ಲೇ ಆಗಲೇ ಹುಡುಗ ಮುಖ ಸಿಂಡ್ರಿಸ್ಕೊಂಡು, ಅಯ್ಯೋ ನಿಂಗೆ ಗೊತ್ತಾಗಲ್ವಾ, ನಾನೀಗ ಮದುವೆ ಆಗಿದ್ದೀನಿ, ಮನೇಲಿ ಹೆಂಡತಿ ಮಕ್ಕಳು ಇದ್ದಾರೆ, ಜವಾಬ್ದಾರಿ ಹೆಚ್ಚಿದೆ, ಖರ್ಚುಗಳು ಕೂಡ ಜಾಸ್ತಿ ಇದೆ, ಆದಷ್ಟು ಬೇಗ ಮನೆ ಕಟ್ಟಿಸಿ ಲೈಫ್ನಲ್ಲಿ ಸೆಟ್ಲಾಗಬೇಕಿದೆ ನಾನು, ಆದರೆ ಹಣಕಾಸಿನ ಕೊರತೆ ಇದೆ, ಹೀಗಾಗಿ ಏನು ಮಾಡೋದು ಯೋಚನೆ ಮಾಡ್ತಿದ್ದೀನಿ, ಮನೆ ಕಟ್ಟೋದಕ್ಕೆ ನನಗೆ ಹೇಗಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತಾ ನಿನಗೆ ಅಂತ ಕೇಳ್ದ. ಮಗು ಕ್ಷಮಿಸು, ನನ್ನದು ಅಂತ ಒಂದು ಮನೆ ಇದ್ದಿದ್ರೆ ಅದನ್ನು ನಾನು ಖಂಡಿತ ನಿನಗೆ ಕೊಟ್ಬಿಡ್ತಿದ್ನೇನೋ ಉಡುಗೊರೆಯಾಗಿ, ಆದರೆ ಹಾಗೇನಿಲ್ಲ, ಹೀಗಾಗಿ ನಿನ್ನ ಮನೆ ಕಟ್ಟೋದಕ್ಕೆ ಮರ ಮುಟ್ಟು ಬೇಕಾದರೆ ನನ್ನ ಕೊಂಬೆಗಳನ್ನು ಕಡ್ಕೊಂಡು ಹೋಗಿ ಅದರಲ್ಲಿ ಕಿಟಕಿ ಬಾಗಿಲು ಮಾಡಿಸ್ಕೋ, ಸೋಫಾ ಮಂಚ ತಗೋ, ಹೀಗಾಗಿ ನನ್ನ ಮರವಂದ ಕೊಂಬೆಗಳನ್ನೇ ಬಳಸ್ಕೋ ಅದಕ್ಕೆ ಅಂತ ಮರ ಹೇಳ್ತು. ಸರಿ ಆಯಿತು ಅಂತ ಕೆಲಸಗಾರನ್ನ ಕರ್ಕೊಂಡು ಬಂದ. ಸರಸನೆನೆ ಎಲ್ಲದನ್ನು ಕಟ್ ಮಾಡಿಕೊಂಡು ಖುಷಿಯಿಂದ ತಗೊಂಡು ಹೋಗಿ ಮನೆ ಕಟ್ಕೊಂಡ. ಆದರೆ ಒಂದು ಮಾತು ಕೂಡ ಹೇಳಲಿಲ್ಲ, ಹೋಗಿ ಬರ್ತೀನಿ ಅಂತನೂ ಹೇಳಿಲ್ಲ, ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಮರಕ್ಕೆ, ಹಾಗೆ ಹೋಗ್ಬಿಟ್ನಲ್ಲ ಅಂತ ಹೇಳಿ ಮರ ಸ್ವಲ್ಪ ಬೇಸರ ಮಾಡಿಕೊಳ್ತು. ಮುಂದೆ ಮತ್ತೂ 15 ವರ್ಷಗಳು ಕಳೆದವು. ಅದೊಂದು ಬಿರು ಬಿಸಿಲ ಮಧ್ಯಾಹ್ನ ಅದೇ ಮನುಷ್ಯ ಮತ್ತೆ ಬಂದ. ಅವನ ತಲೆ ಕೂದಲು ಬೆಳ್ಳಗಾಗಿತ್ತು, ಕಣ್ಣಿಗೆ ಕನ್ನಡಕ ಬಂದಿತ್ತು, ವಯಸ್ಸಾಗಿದೆ ಎಂಬುದನ್ನು ಸೂಚಿಸುವಂತೆ ಚರ್ಮ ಸುಕ್ಕುಗಟ್ಟಿತ್ತು. ಅವನನ್ನು ಎಷ್ಟೋ ದಿನಗಳ ನಂತರ ಕಂಡಿದ್ದಕ್ಕೆ ಮರಕ್ಕೆ ತುಂಬ ಖುಷಿ. ಇನ್ನಾದರೂ ಬಂದಲ್ಲ ಅಂತ ಹೇಳಿ ತುಂಬ ಸಂತೋಷ ಪಡ್ತು ಮರ. ಹೀಗೆ ಸಂತೋಷ ಪಡ್ತಾ ಮರ ಹೇಳುತ್ತೆ, ಅಂತೂ ಬಂದ್ಯಲ್ಲ, ತುಂಬ ದಿನ ಆಗಿತ್ತು, ಈಗ ಬಂದ್ಯಾ, ಇವತ್ತಾದರೂ ನನ್ನ ಜೊತೆ ಆಟಾಡು, ಮನಸ್ಸು ಬಿಚ್ಚಿ ಮಾತಾಡು, ಇಡೀ ದಿನ ಇಲ್ಲೇ ಇರು ನನ್ನ ಜೊತೆ ಅಂತ ಕೇಳ್ತು ಮರ. ಅದು ಸಾಧ್ಯವಿಲ್ಲ ಎಂಬಂತೆ ತಲೆ ಅಲ್ಲಾಡಿಸ್ದ ಹುಡುಗ. ನೋಡ್ತಿದೀಯಲ್ಲ, ನಂಗೂ ವಯಸ್ಸಾಯ್ತು, ಈಗ ಆಟವಾಡುವ ಉತ್ಸಾಹವೂ ಇಲ್ವ, ದೇಹದಲ್ಲಿ ಚೈತನ್ಯವೂ ಇಲ್ಲ, ಹೀಗೆ ಇನ್ನೇನು ವಯಸ್ಸಾಗ್ತಿದೆ, ಒಂದ್ಸಲ ದೇಶ ಸುತ್ತಬೇಕನ್ನೋ ಆಸೆ,
ಒಂದು ದೋಣಿ ತಯಾರಿಸಿ ಅದರಲ್ಲಿ ಯಾತ್ರೆ ಹೋಗುವ ಆಸೆ ಇದೆ ಅಂತ ಹೇಳ್ತಾನೆ. ಆಗ ಅವನ ಧ್ವನಿ ಕೇಳಿಕೊಳ್ಳೋ ರೀತಿ ಇತ್ತು. ಹೀಗಾಗಿ ಮರಕ್ಕದ ಅರ್ಥ ಆಯಿತು, ಗಾಬರಿಯಾಗಬೇಡ, ನಿನ್ನ ಸಹಾಯಕ್ಕೆ ನಾನಿದ್ದೀನಿ, ನನಗೂ ವಯಸ್ಸಾಯಿತು, ಯಾರಿಗಾಗಿ ಬದುಕಬೇಕಿದೆ ಹೇಳು, ಒಂದು ಕೆಲಸ ಮಾಡು, ನನ್ನ ಕಾಂಡದ ಭಾಗ ಇದೆಯಲ್ಲ ಅದನ್ನು ದೋಣಿ ಮಾಡಲು ಉಪಯೋಗ ಮಾಡ್ಕೋ, ಕತ್ತರಿಸ್ಕೊಂಡು ಹೋಗು, ನಿನ್ನ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತು. ಈ ಮನುಷ್ಯ ಹಾಗೆ ಮಾಡ್ದ. ಈ ಬಾರಿಯೂ ಅವನು ಥ್ಯಾಂಕ್ಸ್ ಹೇಳಲೇ ಇಲ್ಲ ಮರಕ್ಕೆ. ಹೀಗೆ ವರ್ಷಗಳು ಕಳೆದವು, ಭೂಮಿ ದುಂಡಾಗಿದೆ ಅಲ್ವಾ. ಮತ್ತೆ ಆ ಮರದ ಹತ್ರ ಬಂದ ಅವನು. ಮರ ಅದೇ ಹಳೆಯ ಪ್ರೀತಿಯಿಂದ ಅವನನ್ನು ಸ್ವಾಗತ ಕೊಡ್ತು. ಸಾರಿ ಕಣೋ, ಈಗ ನನ್ನ ಬಳಿ ಹಣ್ಣುಗಳಿಲ್ಲ, ನೆರಳು ನೀಡುವಂತಹ ರೆಂಬೆ ಕೊಂಬೆಗಳೂ ಇಲ್ಲ, ಹಾಗಾಗಿ ಈಗ ನನ್ನ ಕೈ ಖಾಲಿಯಾಗಿದೆ, ತಪ್ಪು ತಿಳ್ಕೊಳ್ಬೇಡ, ಏನಾರು ಕೇಳಿದ್ರೆ ಕೊಡೋಕ್ಕೇನೂ ಇಲ್ಲ ಅಂತ ಹೇಳ್ತು ಮರ. ಮರದ ಮಾತನ್ನ ಅಷ್ಟಕ್ಕೆ ತಡೆದ ಮನುಷ್ಯ ಹೇಳ್ತಾನೆ, ಅದ್ಯಾವುದೂ ಈಗ ಅಗತ್ಯವಿಲ್ಲ, ಹಣ್ಣು ತಿನ್ನಲು ನನಗೆ ಆಸೆ ಇದೆ ನಿಜ, ಆದರೆ ಹಲ್ಲುಗಳೇ ಇಲ್ಲ ಬಾಯಲ್ಲಿ, ಮರ ಹತ್ತಿ ಕೂರುವ ವಯಸ್ಸೂ ಇದಲ್ಲ, ಈವರೆಗಿನ ಬದುಕಲ್ಲಿ ವಿಪರೀತ ಹೆಣಗಿದ್ದೀನಿ, ಶ್ರಮ ಪಟ್ಟಿದ್ದೀನಿ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು, ದೇಹಕ್ಕೆ ವಿಶ್ರಾಂತಿ ಬೇಕು, 5-6 ಗಂಟೆಗಳ ಕಾಲ ಎಲ್ಲವನ್ನು ಮರೆತು ನಾನು ಸುಖ ನಿದ್ರೆ ಮಾಡಬೇಕು, ರೆಸ್ಟ್ ತಗೊಳ್ಬೇಕಾಗಿದೆ ಅಂತ ಅಂತಾನೆ. ಅದಕ್ಕೆ ಜಾಗ ತೋರಿಸ್ತೀಯಾ ಅಂತ ಕೇಳ್ತಾನೆ. ಈ ಮರ ಆಗಲೂ ಹ್ಞೂ ಅನ್ನಲಿಲ್ಲ, ಅದಕ್ಕೂ ಒಪ್ಕೊಳ್ತು. ಅದಕ್ಕೆ ಯಾಕಪ್ಪ ಚಿಂತೆ, ನೋಡೋ ನನ್ನ ಬೊಡ್ಡೆ ಇದೆ, ಈ ಹಿಂದೆ ದೋಣಿ ತಯಾರಿಸುವ ಆಸೆಯಿಂದ ಕಾಂಡವನ್ನು ನೀನು ಗರಗಸದಿಂದ ಕೊಯ್ದು ಬಿಟ್ಟಿದ್ಯಲ್ವಾ, ಹೀಗಾಗಿ ಅದು ಒಳ್ಳೆಯದೇ ಆಯಿತು, ಅಲ್ಲಿ ಸಮತಟ್ಟಾಗಿರುವಂತಹ ಸ್ವಲ್ಪ ಒರಟಾಗಿರುವಂತಹ ಜಾಗ ಇದೆ, ನಿನಗೆ ನಿದ್ರೆ ಮಾಡುವಷ್ಟು ಜಾಗ ಇದೆ, ಮಲ್ಕೊಳ್ಳಪ್ಪ, ಸುಖ ನಿದ್ರೆ ಮಾಡು ಅಂತ ಹೇಳುತ್ತೆ ಮರ. ಇಂಥದೊಂದು ಮಾತಿಗೆ ಕಾದಿದ್ನೇನೋ ಮನುಷ್ಯ ಅನ್ನೋ ಹಾಗೆ ಮರದ ಬೊಡ್ಡೆಯ ಮೇಲೆ ಮುದುರಿಕೊಂಡು ಮಲಗ್ತಾನೆ. ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಗಾಢ ನಿದ್ರೆ ಬರುತ್ತೆ. ತನ್ನ ಕಣ್ಮುಂದೆಯೇ ಬಾಲ್ಯ ಯೌವನ ಮುಪ್ಪು ಕಂಡ ವ್ಯಕ್ತಿ ಏನೋ ಗೊತ್ತಿಲ್ಲದವನಂತೆ ಮಲಗಿರುವುದನ್ನು ಕಂಡು ಈ ಮರಕ್ಕೆ ಖುಷಿಯಾಯಿತು. ಹಿಂದೆಯೇ ಅವನ ಬದುಕಲ್ಲಿ ಬಂದಿರಬಹುದಾದಂತಹ ಕಷ್ಟಗಳು ಕೂಡ ನೆನಪಾಯಿತು. ಮರ ಮೌನವಾಗಿ ಕಂಬನಿ ಬಿಡಿತು. ಇದಿಷ್ಟನ್ನು ಒಂದು ಕಥೆ ಅಥವಾ ಒಂದು ಪ್ರಸಂಗ ಅಂತ ಓದ್ಕೊಂಡವರಿಗೆ ಒಂದು ಸಂಗತಿಯನ್ನು ಹೇಳ್ಬಿಡಬೇಕು ಅಂತ ಬರೀತಾರೆ. ಏನೆಂದರೆ ಈವರೆಗೂ ಓದಿದ್ದು ಕಥೆಯಲ್ಲ, ವಾಸ್ತವ. ಈ ಕಥೆ ಅಥವಾ ಪ್ರಸಂಗದ ಹೀರೋ ಇದ್ದಾನಲ್ಲ ಆ ಮನುಷ್ಯ, ಅವನ ಪಾತ್ರದಲ್ಲಿ ನಾವಿದ್ದೇವೆ. ಅವನ ಸಂತೋಷಕ್ಕಾಗಿ ಅವನ ಬೆಳವಣಿಗೆಗಾಗಿ ಹಂಬಲಿಸುವ ಮರದ ಪಾತ್ರದಲ್ಲಿ ನಮ್ಮ ತಂದೆ ತಾಯಿಯರಿದ್ದಾರೆ. ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಗಮನಿಸೋಣ ಬನ್ನಿ. ಹೌದಲ್ವಾ, ಬಾಲ್ಯದ 1-2 ವರ್ಷಗಳ ಮಕ್ಕಳಿಗೆ ತಾಯಿ ತಂದೆಯೇ ಸರ್ವಸ್ವ. 5 ವರ್ಷ ತುಂಬಿದರೆ ಸಾಕು, ಮಕ್ಕಳ ವರಸೆ ಬದಲಾಗುತ್ತದೆ. ಮನೆಯಲ್ಲೇ ಇರು, ಇಲ್ಲೇ ಆಟವಾಡು ಅಂದರೆ ಅವರು ಒಪ್ಪುವುದಿಲ್ಲ, ಗೆಳೆಯರ ಬಳಿಗೆ ಹಾರಿ ಹೋಗ್ತಾರೆ. ಸ್ವಲ್ಪ ಮಾತಾಡೋಕಿದೆ ಬಾರೋ, ಒಂದು ಮುತ್ತು ಕೊಡ್ತೇನೆ ಬಾರೋ ಅಂತ ತಂದೆಯೋ ತಾಯಿಯೋ ಕರೆದ್ರೆ ಆಮೇಲೆ ಬರ್ತೀನಿ ಅಂತ ಹೇಳಿ ಪರಾರಿಯಾಗ್ತಾರೆ. ಮಕ್ಕಳ ಈ ನಿರ್ಲಕ್ಷ್ಯದ ಮಾತು ಕೇಳಿ ಅದೆಷ್ಟೋ ಬಾರಿ ಹೆತ್ತವರ ಕಂಗಳು ಒದ್ದೆಯಾಗುತ್ತೆ. ಹ್ಞೂ, ಅದನ್ನು ಯಾರೂ ಗಮನಿಸೋದಿಲ್ಲ. ಮಗ ಅಥವಾ ಮಗಳು ಯೌವನಕ್ಕೆ ಬರ್ತಾರಲ್ಲ, ಆಗ ತಾಯಿ ತಂದೆಯರ ಸಂಭ್ರಮಕ್ಕೆ ಕೊನೆಯೇ ಇರೋದಿಲ್ಲ. ಮಗ ಕೈಗೆ ಬಂದ, ಮಗಳು ಮದುವೆಗೆ ಬಂದ್ಲು ಎಂದೆಲ್ಲ ಅವರು ಯೋಚಿಸ್ತಿರ್ತಾರೆ. 10-6 ಜನರಿಗೆ ಸಮಾಲೋಚಿಸಿ ಮಕ್ಕಳ ಮದುವೆ ಮಾತಾಡ್ತಾರೆ, ನೌಕರಿಗೆ ಸೇರಿಸ್ತಾರೆ. ಆಗಲಾದರೂ ತಾಯಿ ತಂದೆಯರಿಗೆ ಕೃತಜ್ಞತೆ ತೋರಿಸಬೇಕು ತಾನೇ? ಅಂಥದೊಂದು ವಿವೇಕವೇ ಮಕ್ಕಳಿಗೆ ಇರುವುದಿಲ್ಲ. ನಮಗೆ ಏನು ಮಹಾ ಮಾಡಿದ್ದಾರೆ, ತಂದೆ ತಾಯಿಯಾಗಿ ಅವರ ಕರ್ತವ್ಯ ಮಾಡಿದ್ದಾರೆ ಅಷ್ಟೇ ಅಂತ ಉಡಾಫೆ ಮಾತಾಡ್ತಾರೆ. ಕೂತ್ಕೋ ಬಾ, ಒಂದಿಷ್ಟು ಮಾತಾಡು, ಹೇಗಿದೆ ಹೊಸ ಬದುಕು ಅಂತ ಕೇಳಿದ್ರೆ ನೀವೇ ನೋಡ್ತಾ ಇದ್ದೀರಲ್ಲ, ಹೀಗೇ ಸಾಕ್ತಾ ಇದೆ ಅಂತ ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾರೆ. ಇವ್ರದ್ದೊಳ್ಳೆ ರಗಳೆ, ಫ್ರೀ ಆಗಿರೋದಕ್ಕೆ ಬಿಡೋದಿಲ್ವಲ್ಲ ಅಂತ ಮಾತಾಡ್ಕೊಳ್ತಾರೆ. ವಯಸ್ಸು 40 ದಾಟುತ್ತಿದ್ದಂತೆಯೇ ಎಲ್ರಿಗೂ ಮನೆ ಕಟ್ಟುವ ಆಸೆಯಾಗುತ್ತೆ. ಇರುವ ಬಂಡವಾಳ ಸಾಲದು ಅನ್ನಿಸಿದಾಗ ತಕ್ಷಣ ತಾಯಿ ತಂದೆಯರ ಅವರ ಹೆಸರಿನಲ್ಲಿರುವ ಆಸ್ತಿ ನೆನಪಾಗುತ್ತೆ. ಮಕ್ಕಳು ಮುಲಾಜು ನೋಡುವುದಿಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳರು ಯೋಚಿಸ್ತಾರೆ. ಊರಿಗೆ ಬರುವ ದಿನವನ್ನು ಮುಂಚೆಯೇ ತಿಳಿಸಿರ್ತಾರೆ. ಮಗ ಮಗಳು ಬರ್ತಿದ್ದಾರಲ್ಲ ಅಂತ ಹೇಳಿ ಥರಾವರಿ ತಿಂಡಿಗಳನ್ನು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪೋಷಕರು ಕಾಯ್ತಾರೆ. ಆದರೆ ಮನೆಗೆ ಬಂದ ಮಕ್ಕಳು ಅತ್ತ ತಿರುಗು ಕೂಡ ನೋಡಲ್ಲ, ನೇರವಾಗಿ ವಿಷಯಕ್ಕೆ ಬರ್ತಾರೆ.
ನಾನೀಗ ತೊಂದರೆಯಲ್ಲಿದ್ದೀನಿ, ಎಷ್ಟು ಕೊಡಲು ಸಾಧ್ಯ ತಿಳಿಸಿ ಅಂತ ಪ್ರಶ್ನೆ.

ಪ್ರಶ್ನೆ ಹಾಕ್ತಾರೆ. ಮೊದಲು ಊಟ ಮಾಡು, ಆಮೇಲೆ ಮಾತಾಡೋಣ ಅಂದರೆ ಊಟದ ಮನೆ ಹಾಳಾಗ್ಲಿ, ಅಲ್ಲಿ ಕೆಲಸ ನಿಂತು ಹೋಗಿದೆ, ಮೊದಲು ಕಾಸು ಕೊಡಿ, ಬೇಗ ವಾಪಸ್ ಹೋಗಬೇಕು ಅಂತ ಸಿಡುಕ್ತಾರೆ. ಮಕ್ಕಳು ಊಟ ಮಾಡದೆ ಹೋಗ್ತಾರಲ್ಲ ಅಂತ ತಿಳಿದಾಗ ತಾಯಿ ತಂದೆಯರು ಕಣ್ಣೀರು ಹಾಕ್ತಾರೆ. ಮಕ್ಕಳೇ ಊಟ ಮಾಡಲಿಲ್ಲ ಅಂದರೆ ಇನ್ನು ಅವರು ಉಪವಾಸ ಇರ್ತಾರೆ. ಆಸೆ ಎಂಬ ಬಿಸಿಲು ಕುದುರೆ ಹಿಂದೆ ಹೊರಟ ಮಕ್ಕಳಿಗೆ ಇದು ಯಾವುದು ಕಾಣಿಸೋದೇ ಇಲ್ಲ. ಸಂಕಟ ಬಂದಾಗ ಮಾತ್ರ ಅವರಿಗೆ ಹೆತ್ತವರ ನೆನಪಾಗುತ್ತೆ, ಅವರಿಂದ ನೆರವು ಸಿಕ್ಕಿದೆ, ಮರುಕ್ಷಣವೇ ಮರೆತು ಹೋಗುತ್ತೆ. ಅದೆಷ್ಟೋ ವರ್ಷಗಳವರೆಗೂ ಹೀಗೆಯೇ ಸಾಗುತ್ತೆ ಬದುಕು. ಕಡೆಗೊಂದು ದಿನ ಕಣ್ಣು ಮಂಜಾಗಿ ಬೆನ್ನುಬಾಗಿ ಧ್ವನಿ ಕುಗ್ಗುತ್ತಲ್ಲ, ಆಗ ನಡೆಯುವುದೇ ಕಷ್ಟ ಎಂಬ ಸ್ಥಿತಿ ತಲುಪಿದಾಗ ಒಂದು ಕಾಲದ ಮಕ್ಕಳಿಗೆ ತಾಯ್ತನ ಎಷ್ಟು ದೊಡ್ಡದೆಂದರೆ ಮಕ್ಕಳ ಕೃತಜ್ಞತೆಯನ್ನು ಅವರು ಅಪ್ಪಿತಪ್ಪಿ ಕೂಡ ನೆನಪಿಸಿಕೊಳ್ಳೋದಿಲ್ಲ. ಬದಲಿಗೆ ಅವರ ಒಳಿತನ್ನಷ್ಟೇ ಬಯಸಿ ತಲೆನೇವರಿಸಿ ಸಮಾಧಾನ ಹೇಳ್ತಾರೆ. ನಿಜ, ಇವತ್ತು ಎಲ್ಲರೂ ಬ್ಯುಸಿ ಆಸಾಮಿಗಳೇ, ಹಾಗಂತ ತಾಯಿ ತಂದೆಯರನ್ನು ನಿರ್ಲಕ್ಷಿಸುವುದು ಒಳಿತಲ್ಲ. ಎಲ್ಲ ಬ್ಯುಸಿ ಮಧ್ಯೆಯೂ ಒಂದು ಪುಟ್ಟ ವಿರಾಮ ಸಿಕ್ಕೇ ಸಿಗುತ್ತೆ ಅಲ್ವಾ? 5 ನಿಮಿಷದ ಮಟ್ಟಿಗಾದರೂ ಹೆತ್ತವರೊಂದಿಗೆ ಇದ್ದು ಬನ್ನಿ. ಹಾಗೆ ಮಾಡದೆ ಹೋದರೆ ಈ ಕಥೆಯಲ್ಲಿ ಬಂದ ಬಾಲಕ ಮತ್ತು ಮಾವಿನ ಮರದ ದುರಂತ ಕತೆ ನಮ್ಮದು ಆಗಿಬಿಡಬಹುದು. ಅಂಥದೊಂದು ದುರ್ಬರ ಪ್ರಸಂಗ ನಮ್ಮದಾಗೋದು ಬೇಡ ಅಂತ ಬರೀತಾರೆ AR ಮಣಿಕಾಂತ್ ಅವರು ಅಪ್ಪ ಎಂದ್ರೆ ಆಕಾಶ ಅನ್ನೋ ಪುಸ್ತಕದಲ್ಲಿ. ನಾವೀಗೊಂದು ಗೀತೆಯನ್ನು ಕೇಳಿ ಬರೋಣ, ಪುಸ್ತಕದ ವಿಷಯವನ್ನು ಮತ್ತೆ ಮುಂದುವರಿಸ್ತೀನಿ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮ. ಮಾಹಿತಿ ಕಣಜದಲ್ಲಿ ಪುಸ್ತಕಗಳ ಪರಿಚಯ. ಇವತ್ತು ಯಾವ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ, ಎ.ಆರ್. ಮಣಿಕಾಂತ್ ಅವರು ಬರೆದಿರುವಂತಹ ಅಪ್ಪ ಅಂದರೆ ಆಕಾಶ. ನಿಜ, ಅಪ್ಪ ಅಂದರೆ ಆಕಾಶ. ಅದರಲ್ಲಿ ಒಂದು ಕಥೆ ಬರುತ್ತೆ,

ಇಂದ ಅನಿಷ್ಟ ಅನಿಸ್ಕೊಂಡವಳು ಮಿಸ್ ಇಂಡಿಯಾ ಆದ್ಲು. ಹೇಗಾಯ್ತು ಇದು ಮಿಸ್ ಇಂಡಿಯಾ ಕಥೆ ಏನು ಅನ್ನೋದಾದ್ರೆ, ಮಿಸ್ ಇಂಡಿಯಾ ಆಗಿದ್ದಾದ್ರೂ ಹೇಗೆ ಅನ್ನೋದಾದ್ರೆ, ಮಿಸ್ ಇಂಡಿಯಾ ಕಾಂಟೆಸ್ಟ್ ಎಲ್ರಿಗೂ ಗೊತ್ತೇ ಇದೆ. ಅದು 2009 ಫೆಬ್ರವರಿ 17 ಮಂಗಳವಾರ ಕೋಲ್ಕತ್ತಾದ ಹೋಟೆಲ್ನಲ್ಲಿ ತೀರ್ಪುಗಾರರ ಪಟ್ಟಿಯಲ್ಲಿ ಬಾಲಿವುಡ್ನ ಘಟಾನುಘಟಿಗಳು ಕೂತಿರ್ತಾರೆ. ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಮಿಸ್ ಇಂಡಿಯಾ ಆಗಿದ್ದವಳ ಮಾತಿಗಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಮೈಕ್ ಮುಂದೆ ಬಂದು ನಿಂತಹ ಮಿಸ್ ಇಂಡಿಯಾ 4 ನಿಮಿಷ ಏನೋ ಹೇಳೋಕ್ಕಿದೆ ನನಗೆ ಅಂತ ಹೇಳ್ತಾಳೆ. ಅದನ್ನು ಯಾರೂ ನಿರಾಕರಿಸಲ್ಲ, ಒಪ್ಕೊಂಡು ಎಲ್ಲರೂ ಮಾತಾಡಲಿ ಅಂತ ಬಿಡ್ತಾರೆ. ಅವಳು ಹೇಳ್ತಾ ಹೋಗ್ತಾಳೆ, ಅದು ಕಲ್ಕತ್ತಾದ ತುಂಬ ಹತ್ತಿರವಿದ್ದಂತಹ ಊರು. ಅಲ್ಲಿಗೆ ಮದುವೆಯಾಗಿ ಬಂದಂತಹ ನೀರಾ, ಆಕೆಯ ಗಂಡ ಸರ್ಕಾರಿ ನೌಕರಿಯಲ್ಲಿದ್ದ, ಪಿತ್ರಾರ್ಜಿತ ಆಸ್ತಿ ಕೂಡ ತುಂಬ ಇತ್ತು, ಆರ್ಥಿಕವಾಗಿ ತುಂಬ ಸುಸ್ಥಿರವಾಗಿದ್ರು. ಹೀಗಾಗಿ ನಾನು ಇಲ್ಲಿ ತುಂಬ ಸಂತೋಷವಾಗಿರ್ತೀನಿ ಅಂತ ನೀರಾ ಮದುವೆಯಾಗಿ ಬರ್ತಾಳೆ. ಮದುವೆಯಾಗಿ ಬಂದ 4ನೇ ದಿನದಲ್ಲಿ ಅತ್ತೆ ಬಂದು ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ, ನೋಡು ಹೆಣ್ಣು ಅಂಗೈನ ಹುಣ್ಣು ಎಂಬ ಮಾತು ಇದೆ. ನಮ್ಮ ಮನೆಯಲ್ಲಿ ಯಾರೊಬ್ರು ಹೆಣ್ಣು ಮಗುನ ಇಷ್ಟಪಡೋದಿಲ್ಲ, ಹೀಗಾಗಿ ಈ ವರ್ಷದೊಳಗೆ ಗಂಡು ಮಗು ಬೇಕು ಈ ಮನೆಗೆ ಅಂತ ಹೇಳ್ತಾಳೆ. ಸರಿ ಆಯಿತು. ಕೆಲವು ವರ್ಷಗಳ ನಂತರ ನೀರಾ ಒಂದು ಮಗುವನ್ನು ಜನ್ಮ ಕೊಡ್ತಾಳೆ, ಅದು ಹೆಣ್ಣು ಮಗು ಆಗಿರುತ್ತೆ. ಹೀಗಾಗಿ ಹೆಣ್ಣು ಮಗುನ ಎಲ್ಲರೂ ಅಸಡ್ಡೆ ಪಡ್ತಾರೆ, ಹೆಣ್ಣು ಹೆತ್ತಿದೀಯಲ್ಲ ಶನಿ ಅಂತ ಎಲ್ಲ ಬೈತಾರೆ, ಹೇಗೋ ನಾಮಕರಣ ಕೂಡ ಮಾಡ್ತಾರೆ ಆ ಮಗುಗೆ. ಎಲ್ಲ ಆಗುತ್ತೆ, ಆದರೆ ತುಂಬ ಅಸಡ್ಡೆಯಿಂದ ನೋಡ್ತಾ ಇರ್ತಾರೆ. ಕೆಲ ವರ್ಷಗಳ ನಂತರ ಮತ್ತೊಂದು ಮಗುವಿಗೆ ಜನ್ಮ ನೀಡೋಕ್ಕೆ ಸಿದ್ಧಳಾಗ್ತಾಳೆ ನೀರಾ. ಆಗ ಕೂಡ ಅವಳು ಬ್ಯಾಡ್ ಲಕ್ ಅನ್ನೋ ಹಾಗೆ ಅದು ಕೂಡ ಹೆಣ್ಮಗುನೇ ಆಗುತ್ತೆ. ಆಗ ಅವಳ ಅತ್ತೆ ಮಾವ ಜೊತೆನಲ್ಲಿ ಗಂಡ ಕೂಡ ಅವಳನ್ನು ತುಂಬ ನಿಕೃಷ್ಟವಾಗಿ ಕಾಣ್ತಾರೆ. ಇದನ್ನೆಲ್ಲ ಕಂಡು ತುಂಬ ಬೇಸರದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ಅಂತಹ ಪರಿಸ್ಥಿತಿಗೆ ಹೋದಾಗ ಬೇಡ, ಮಗುವಿನ ಮುಖ ನೋಡಿ ಮತ್ತೆ ಬದುಕುವ ಆಸೆ ಪಡ್ತಾಳೆ. ಇವತ್ತಲ್ಲ ನಾಳೆ ನನ್ನ ಗಂಡ ನನ್ನನ್ನು ಸ್ವೀಕರಿಸಬಹುದು, ಒಪ್ಕೊಳ್ಬಹುದು ಈ ಮಗುನ ಅಂತ ಆಸೆಯಿಂದನೇ ಬದುಕ್ತಾಳೆ. ಆದರೆ ಗಂಡ ಬದಲಾಗಲಿಲ್ಲ, ಆತನ ಮನಸ್ಥಿತಿಯೂ ಕೂಡ ಬದಲಾಗಲಿಲ್ಲ. ಅವನು ಮತ್ತೊಂದು ಮದುವೆಯನ್ನು ಮಾಡ್ಕೊಳ್ತಾನೆ. ಆಗ ಇವಳಿಗೆ ತುಂಬ ಬೇಸರ ಆಗುತ್ತೆ. ಜೊತೆನಲ್ಲಿ ಹೇಳ್ತಾನೆ, ಈ ಮಗುಗೆ ಹಾಲಿನಲ್ಲಿ ವಿಷ ಬೆರೆಸಿ ಕೊಟ್ಬಿಡು, ಈ ಮಗು ನನಗೆ ಬೇಡ, ನಾನು ಇಬ್ಬರು ಹೆಣ್ಣು ಮಕ್ಕಳನ್ನು ಸಾಕೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಾನೆ. ಹೀಗಿದ್ದಾಗ ತುಂಬ ಧೈರ್ಯ ಮಾಡಿ ಮನೆ ಬಿಟ್ಟು ಆಚೆ ಬರ್ತಾಳೆ. ತಂದೆ ಇಲ್ಲದೇ ಇರೋದ್ರಿಂದ ತಾಯಿ ಹಾಗೂ ತಮ್ಮನ ಆಶ್ರಯದಲ್ಲಿ ನೀರಾ ಬದುಕೋದಕ್ಕೆ ತಯಾರಾಗ್ತಾಳೆ. ಹಾಗೆ ಒಂದು ಹೋಟೆಲ್ನಲ್ಲಿ ಸಣ್ಣ ಕೆಲಸಕ್ಕೂ ಕೂಡ ಸೇರ್ಕೊಳ್ತಾಳೆ. ಇಬ್ಬರು ಹೆಣ್ಮಕ್ಕಳ ಜವಾಬ್ದಾರಿ ಇದ್ದಿದ್ರಿಂದ ಇವರನ್ನು ತುಂಬ ಚೆನ್ನಾಗಿ ಓದಿಸ್ಬೇಕು, ಒಂದು ಒಳ್ಳೆಯ ಉತ್ತಮ ಭವಿಷ್ಯವನ್ನು ಕೊಡಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾಳೆ. ಹೀಗೆ ಕಷ್ಟಪಡ್ತಾ ಇದ್ದಾಗ ಗೋವಾದಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಸಿಗುತ್ತೆ, ಉತ್ತಮವಾದಂತಹ ಸಂಬಳ ಕೂಡ ಇರುತ್ತೆ. ಹೀಗಾಗಿ ತಾಯಿಯ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಕಳನ್ನು ಬಿಟ್ಟು ತಾನು ಗೋವಾಗ ಹೋಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾಳೆ. ಹೀಗೆ ಸಂಪಾದನೆ ಮಾಡುವಾಗ ಹೋಟೆಲ್ನ ಮಾಲೀಕ ಒಂದು ದಿನ ಇವಳ ಕೆಲಸವನ್ನು ಗುರುತಿಸಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯಾ, ವೆರಿ ಗುಡ್ ಅಂತ ಹೇಳಿ ಇವಳ ಕಷ್ಟವನ್ನು ಕೇಳಿ, ಸರಿ ಹಾಗಾದರೆ ಪುಣೆನಲ್ಲಿ ಒಂದು ಮನೆ ತಗೋ, ನಾನು ಸಾಲವನ್ನು ಕೊಡ್ತೀನಿ, ದುಡಿದು ಆ ಸಾಲವನ್ನು ತೀರಿಸು ಅಂತ ಹೇಳ್ತಾನೆ. ಹೀಗಾಗಿ ಆ ಸಾಲವನ್ನು ಪಡೆದುಕೊಂಡು ಒಂದು ಮನೆಯನ್ನು ಮಾಡಿಕೊಳ್ತಾಳೆ. ಅಷ್ಟೊತ್ತಿಗಾಗಲೇ ಇಬ್ಬರು ಹೆಣ್ಮಕ್ಕಳು ಕಾಲೇಜಿಗೆ ಹೋಗುವಂಥ ವಯಸ್ಸಿಗೆ ಬಂದಿರ್ತಾರೆ. ತುಂಬ ಗಾಬರಿಯಿಂದನೇ ಕಾಲೇಜಿಗೆ ಕಳಿಸ್ತಾ ಇರ್ತಾಳೆ. ಹೀಗಿದ್ದಾಗ ಒಂದಿನ ಇಬ್ಬರು ಹೆಣ್ಮಕ್ಕಳು ಕೇಳ್ತಾರೆ, ಯಾಕೆ ನಮಗೆ ತಂದೆ ಇಲ್ಲ ಅಂತ. ಆಗ ಇನ್ನೂ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿ ಇಬ್ಬರು ಹೆಣ್ಮಕ್ಳಿಗೂ ಇರುವ ವಿಷಯವನ್ನೆಲ್ಲ ಹೇಳ್ತಾಳೆ ನೀರಾ. ಹೇಳಿದಾಗ ಎರಡನೇ ಹೆಣ್ಮಗಳು ಹೇಳ್ತಾಳೆ, ನನ್ನನ್ನು ಯಾರು ಅನಿಷ್ಟ ಅಂದಿದ್ರೋ ಅವ್ರ ಮುಂದೆ ನಾನು ಬೆಳೆದು ತೋರಿಸ್ತೀನಿ, ನಾನು ಏನಾದರೂ ಸಾಧಿಸಿ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆಗ ತುಂಬ ಖುಷಿಯಾಗುತ್ತೆ ತಾಯಿಗೂ ಕೂಡ. ಹೀಗೆ ಮುಂದುವರಿತಾಳೆ, ಕಾಲೇಜಿಗೆ ಹೋಗ್ತಿರ್ತಾಳೆ. ಇಷ್ಟೆಲ್ಲ ಆಗುವ ಹೊತ್ತಿಗೆ ಮಗಳು ಬೆಳೆದು ದೊಡ್ಡವಳಾಗ್ತಾಳೆ. ಅವಳು ಕಾಲೇಜಿಗೂ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಮೊದಲನೇ ಮಗಳು ಒಂದು ಒಳ್ಳೆಯ ನೌಕರಿಯನ್ನು ಕೂಡ ಪಡ್ಕೊಳ್ತಾಳೆ. ಎರಡನೇ ಮಗಳು ತುಂಬ ಚುರುಕು, ಹೀಗಾಗಿ ನೃತ್ಯಾಭ್ಯಾಸ, ಮಾಡ್ಲಿಂಗ್ ಎಲ್ಲ ಮಾಡ್ಕೊಳ್ತಾ ಅವಳು ಮುಂದುವರೆದು ಉತ್ತಮವಾದಂಥ ಭವಿಷ್ಯವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ನನ್ನ ಮಗಳು ಮುಂದೊಂದಿನ ದೊಡ್ಡ ಹೆಸರು ಮಾಡ್ತಾಳೆ ಅಂದಿದ್ದ ಅಮ್ಮನ

ಮುಖ ಅವಳಿಗೆ ನೆನಪಾಗುತ್ತೆ. ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಹೋದಾಗ ಕಾಲು ಉಳುಕುತ್ತೆ ಅವಳಿಗೆ. ಉಳುಕಿದ ಕಾಲಿನಲ್ಲಿ ಹೇಗೆ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಅಂತ ಯೋಚನೆ ಮಾಡಿದಾಗ ಅಪ್ಪ ಅಂದಿದ್ದ ಆ ಮಾತುಗಳು, ಅಮ್ಮನ ಕನಸನ್ನ ನಾನು ಈಡೇರಿಸಲೇಬೇಕು, ಹೀಗಾಗಿ ಅವಳಿಗೆ ಅಮ್ಮನ ಮುಖ ಕಣ್ಮುಂದೆ ಬರುತ್ತೆ, ಹೀಗಾಗಿ ಅವಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ, ಹಾಗೆ ಗೆಲ್ತಾಳೆ ಕೂಡ. ಹೀಗೆ ಮಿಸ್ ಇಂಡಿಯಾ ಕಾಂಟೆಸ್ಟಲ್ಲಿ ಗೆದ್ದು ಅಪ್ಪನಿಂದ ಅನಿಷ್ಟ ಇದು, ಈ ಮಗು ಬೇಡ ಅನಿಸ್ಕೊಂಡಂತಹ ವ್ಯಕ್ತಿ ಮಿಸ್ ಇಂಡಿಯಾನಲ್ಲಿ ಫಸ್ಟ್ ಬರ್ತಾಳೆ. 2009 ಮಿಸ್ ಇಂಡಿಯಾ ಆಗಿ ಜನಮನ ಗೆದ್ದಂತಹ ಪೂಜಾ ಅದೇ ವರ್ಷ ಮಿಸ್ ವರ್ಲ್ಡ್ ಸ್ಪರ್ಧೆಗೂ ಕೂಡ ಹೋಗ್ತಾಳೆ. ಬ್ಯಾಡ್ಲಕ್ ಪೂರ್ವಭಾವಿ ಸ್ಪರ್ಧೆಯಲ್ಲಿ ಮೆಟ್ಟಿಲೇರುವಾಗ ಜಾರಿ ಬಿದ್ದು ಹಿಮ್ಮಡಿ ಮೂಳೆ ಮುರ್ಕೊಳ್ತಾಳೆ. ಹೀಗಾಗಿ ಮಿಸ್ ಇಂಡಿಯಾ ಆಗಿ ಉಳಿತಾಳೆ. ಅನುಮಾನವೇ ಬೇಡ, ಕೀಳರಿಮೆಯ ಮಧ್ಯೆಯೇ ಕಳೆದು ಹೋಗುವ ಎಲ್ಲರಿಗೂ ಪೂಜಾ ಮತ್ತು ಆಕೆಯ ತಾಯಿ ನೀರಾ ರೋಲ್ ಮಾಡೆಲ್ಗಳು. ಹೀಗಾಗಿ ಇಂತಹ ಸಾಧನೆ ಮಾಡಿದಂತಹ ನೀರಾ ಹಾಗೆ ಅವರ ಮಗಳು ಪೂಜಾ ಚೋಪ್ರಾ ಕೂಡ ನಮ್ಮ ಕಣ್ಮುಂದೆ ಇವತ್ತು ಕಾಣಿಸ್ತಾರೆ ಅಂತ ಬರೀತಾರೆ ಈ ಬುಕ್ಕಲ್ಲಿ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯ. ಎಆರ್ ಮಣಿಕಾಂತ್ ಅವರು ಬರೆದಿರುವಂತಹ ಅಪ್ಪ ಅಂದ್ರೆ ಆಕಾಶ ಅನ್ನುವ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟೆ. ಈ ಪುಸ್ತಕ ನೀಲಿಮಾ ಪ್ರಕಾಶನದ ಅಡಿಯಲ್ಲಿ ಬಂದಿರುವಂತಹ ಪುಸ್ತಕ.

ಪುಸ್ತಕದ ಹಿಂಭಾಗದಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರು ಲೇಖಕರ ಬಗ್ಗೆ ಹಾಗೆ ಈ ಪುಸ್ತಕದ ಬಗ್ಗೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನು ಬರೀತಾ ಹೋಗಿದ್ದಾರೆ. ಸಾಧ್ಯವಾದರೆ ಈ ಪುಸ್ತಕವನ್ನ ಕೊಂಡು ಒಮ್ಮೆ ಓದುವ ಪ್ರಯತ್ನ ನಮ್ಮ ಕೆಳಗರು ಕೂಡ ಮಾಡ್ತಾರೆ ಅಂತ ಅನ್ಕೊಳ್ತಾ ಒಂದಷ್ಟು ಸಂದೇಶಗಳು ಬಂದಿದೆ ಇಂದಿನ ಕಾರ್ಯಕ್ರಮದ ಬಗ್ಗೆ ನೋಡ್ತಾ ಹೋಗೋಣ. ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ಕನ್ನಡದ ಖ್ಯಾತ ಲೇಖಕ ಅಂಕಣಕಾರ ಎಆರ್ ಮಣಿಕಾಂತ್ ಅವರು ಬರೆದಿರುವ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ರಿ. ಮಾವಿನ ಮರ ಕಥೆ ತುಂಬ ಚೆನ್ನಾಗಿತ್ತು. ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಹಾಗೆಯೇ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ಬರೀತಾರೆ. 11 ಗಂಟೆಯಲ್ಲಿ ಪ್ರಸಾರವಾದ ಜನಪದ ಗೀತೆಗಳು, ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ಪುಟ್ಟ ಪುಟ್ಟ ಕಥೆಗಳುಳ್ಳ ಅಪ್ಪ ಅಂದ್ರೆ ಆಕಾಶ ಪುಸ್ತಕದಲ್ಲಿನ ಮುಂದುವರಿದ ಭಾಗದಲ್ಲಿ ನೀವು ಹೇಳಿದ ಪುಟ್ಟ ಕಥೆ ಮನಮುಟ್ಟುವ ಹಾಗಿತ್ತು, ಮಾಹಿತಿ ಕೊಟ್ಟ ನಿಮಗೆ ಧನ್ಯವಾದಗಳು ಅಂತಿದ್ದಾರೆ. ತಮಗೂ ಕೂಡ ಧನ್ಯವಾದ. ಒಂದು ಸುದೀರ್ಘ ಸಂದೇಶ ಬಂದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಬರೆದಿದ್ದಾರೆ ಇದನ್ನ. ನಮಸ್ತೆ ಮೇಡಮ್, ಪ್ರಸಾರವಾದಂತಹ ಜನಪದ ಗೀತೆಗಳನ್ನ ಕೇಳುವುದು ಎಂದಿಗೂ ಸಂತಸದ ಅನುಭವ. ಪ್ರಸಾರವಾದ ಜನಪದ ಗೀತೆಗಳು ಬಹಳ ಮನಮೋಹಕವಾಗಿದ್ವು. ನಮ್ಮ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಗ್ರಾಮೀಣ ಸೊಗಡನ್ನ ಅದ್ಭುತವಾಗಿ ಪರಿಚಯಿಸಿದವು. ಇಂತಹ ಸುಮಧುರ ಜನಪದ ಗೀತೆಗಳು ಕೇಳುಗರ ಮನಸ್ಸಿಗೆ ನೆಮ್ಮದಿ, ಸಂತಸ, ಚೈತನ್ಯ ಕೊಡುತ್ತೆ. ಅದೇ ರೀತಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದ ಪರಿಚಯವನ್ನ ಅತ್ಯಂತ ಸುಂದರವಾಗಿ ಹಾಗೂ ಸ್ಪಷ್ಟವಾಗಿ ನೀಡಿದ್ರಿ. ಆ ಪುಸ್ತಕದ ಕುರಿತು ತಿಳಿಸಿದ ಮಾಹಿತಿಯು ಬಹಳ ಉಪಯುಕ್ತ, ಆಸಕ್ತಿದಾಯಕ ಹಾಗೂ ಜ್ಞಾನವರ್ಧನೆಯಾಗಿತ್ತು. ಮನರಂಜನೆಯ ಜೊತೆಗೆ ಉತ್ತಮ ಸಾಹಿತ್ಯ ಪರಿಚಯ ಮತ್ತು ಅಮೂಲ್ಯ ಮಾಹಿತಿಯನ್ನು ನೀಡುತ್ತಿರುವ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯ. ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದ. ಹಾಗೆ ಮತ್ತೊಂದು ಸಂದೇಶ, ಚಿತ್ರದುರ್ಗದ ಪಣ್ಣರಹಳ್ಳಿ ರವಿಯವರು ಬರೆದಿದ್ದಾರೆ. ಈ ಸಂದೇಶವನ್ನ ಮುಂದಿನ 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಮುಂದುವರೆಸ್ತೀನಿ ಅಂತ ಹೇಳ್ತಾ, ಇದುವರೆಗೂ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯ ಕಾರ್ಯಕ್ರಮ ಪ್ರಸಾರ ಆಯಿತು. ಸಮಯ ಆಗ್ತಿದೆ 12 ಗಂಟೆ. ಇನ್ನೀಗ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪಿ ಮೂವರು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಮೂವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡೋ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು ಮತ್ತು

0: ಕಾವಲುಗಾರರು ಇರಬೇಕು, ನಾಮ ಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
1: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು ಜೊತೆಗೆ ಆಸಕ್ತರು ಅಂತ ತುಂಬಾ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ

ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿ ಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ 1 ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು 2 ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು 2 ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬಾ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು 2 ಕೈಗಳಿಗೆ ಬರೀ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ 1 ಬಹುಮಾನ ಅಂದಾಗ ದಿವ್ಯಳ 2 ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್ ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬಾ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂತ ಸಂದರ್ಭ. ಆದ್ರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ತರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೆ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ
ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು

0: ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿ ದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನು ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತ

ಆಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು.

0: ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿ ಬಿಟ್ಟಿರುತ್ತಲ್ವಾ? ಆಕೆಯು ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬಾ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
1: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ. ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
6: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
8: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
9: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

ಇದೇ ಶನಿವಾರ ಅಂದರೆ 11/7/2026 ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟೀಯ ಬಾಲ ನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರ ಆಗ್ತಾ ಇದೆ. ಕೇಳುಗರು ಅಂದು ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕೂಡ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9448640473.

ಕೇಳುಗರೆ ಗಮನಿಸಿ, ದಿನಾಂಕ 10/7/2026 ಶುಕ್ರವಾರ, ಅಂದರೆ ನಾಳೆ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮವಿದೆ. ಇದರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣಾ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 12:35 ಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ. ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
2: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದ್ರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದ್ರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
1: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
2: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತ ಸೊಳ್ಳೆ ಕಚ್ಚುವುದರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒನ್ ಡೆಂಗ್ಯೂ, ಮತ್ತೆ ಮೂರನೇದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚುವುದರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
1: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
2: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು. ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಇವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವ ಸರ್. ಒಂದರಿಂದ ಎರಡು ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
1: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ

0: ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
1: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್, ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಅಥವಾ ಇವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನ ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು. ಅದು ಬಿಟ್ಟು ಲಾರ್ವಿಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್, ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರ್ ನಿಂತಿದ್ರೆ, ದೊಡ್ಡ ತೆಗ್ಗದ ನೀರ್ ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿಸೈಡಲ್ ಕೆಮಿಕಲ್ ಸಿಗುತ್ತೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನ ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
0: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
1: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
0: ಈಗ ತಾವಾಗ್ಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದ್ರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
1: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಡ್ತದ. ನೆಕ್ಸ್ಟ್ ಹೆಡ್ ಏಕ್ ಇರ್ತದೆ, ಇದ್ರ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ನಾವು ಅಷ್ಟೇ. ನೋವಿಗೆ ನೋವಿನಿವಾರಕ ಇದನ್ನ ಕೊಡಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫುಡ್ಸ್ ಸಲೈನ್ ಹಚ್ತೀವಲ್ಲ, ಆತರ ನೀರ್ ಪೇಷಂಟ್ ಗೆ ನೀರ್ ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್.
0: ಬಿಳಿ ರಕ್ತ ಕಣಗಳು
1: ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
0: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು
1: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 1 ಒಳಗಡೆ ಬಂದು ಕೌಂಟ್ 1 ಲಕ್ಷ ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ

0: ಪೇಷಂಟ್ ಇನ್ ಐ ಸಿ ಯು, ಅವಾಗೆಲ್ಲ ಐ ವಿ ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂಥ ಒಂದು ವಾತಾವರಣದಿಂದನೂ ಕೂಡ ಬರುವಂಥ ರೋಗಗಳು ಇದ್ದಾವೆ ಅಂತ ಹೇಳಿ
0: ಸರ್.
1: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂಥ ಆಹಾರದಿಂದ ಬರುವಂಥ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್ ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಬೇಕಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೊನೆಲ್ಲಾ ಟೈಫಿ ಮತ್ತು ಸಾಲ್ಮೊನೆಲ್ಲಾ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ, ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ ಇಂದ, ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದೆ ಅವಂಗ, ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್, ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದೆ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತೇನು ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರಿ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದಂದ್ರೆ, ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು, ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು ಲಕ್ಷಣಗಳು ಸರ್.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲ್ರಾ
0: ಅಂತ ಹೇಳ್ಬೋದು ಸರ್.
1: ಹೇಳ್ಬೋದು. ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಬಹುದಲ್ಲ ಸರ್?
0: ಸರ್, ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡುತ್ತೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ, ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದ್ದೆ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟೇಜಿಯಸ್, ಕಂಟೇಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ, ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ ಸಿಡಿಲು, ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರು ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತೆ

0: ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಅದಕ್ಕೆ ಮನುಷ್ಯನಿಗೆ ತಾಕ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು ರೈತರು ಸತ್ರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಲಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತವೆ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವೆ. ಲೈಟ್ ಕಂಬಗಳು ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತಿರ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರೇ ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿಲ್ಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸ್ ಸಹಕಾರ ಸಿಗ್ಬಹುದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ನೋಡ್ತೀವಿ ಸರ್. ಕ್ಯಾಜುವಲ್ಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು 2-wheelers ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಚಬಹುದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಳೆದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈಗ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬಹುದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನು ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನ್ ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ, ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರು ತಿಳ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೇ ಹೋಗಿರ್ತಿತ್ತು ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡು ವಿಷಯ ತುಂಬಾ ಅಪಾಯಕಾರಿ ವಿಷಯ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಳೆದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ ಹೊಲದಲ್ಲೇ ಮನೆಯನ್ನ ಕಟ್ಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನ ವಹಿಸ್ಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಬದುಕುವುದು ಕಷ್ಟ ಇತ್ತು, ಊಟಾನೇ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸ್ಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷಯ ಜಂತು ಎಲ್ಲಿ ಕುಂತಿರ್ತಾವ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು, ಹಾಗೆ ಹೋಗೋದ್ ಬದ್ಲಿ ಸ್ವಲ್ಪ ಅವರು ಮೊದಲಲ್ಲಿ ಅಲ್ಲೊಂದು ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವ ಕಾಣಿಸ್ತದ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದ, ನೀರ್ ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದ ಅವಾಗ ಅವ್ರು ಹೋಗ್ಬೇಕಾಗ್ತದ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಇಡ್ಕೊಂಡೆ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನ್ ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನೋ

0: ವೇಳೆಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್. ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು. ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡೆದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟರ್ ಚಾಲು ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವ್ ಎಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ ಈಗ ನೀವು ಹೇಳಿದ್ರೆ ಒಂದಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂತೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ?
0: ಗುಡ್ ಕ್ವಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವ್ರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವೆ ಸರ್, ಎಲ್ಲ ಊರಾಗ ನಿಮ್ಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದ್ರೆ ಅದು ಆಲ್ಮೋಸ್ಟ್ ಮೊಣಕಾಲ್ತನ ಕವರ್ ಮಾಡುವಂತ ಒಂದು ಇದು ಸರ್, ಶೂಸ್ ಅದು. ಅದನ್ನ ಹಾಕೊಂಡ್ರೆ ಅವರು ಹಾವು ಕಡಿತದನ್ನ ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡಬಹುದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್. ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದ. ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್,
1: ಹ್ಯಾಂಡ್
0: ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕು ಇದರಿಂದ ಬಚಾವ್ ಆಗ್ಬಹುದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ ವಿದ್ಯುತ್ ಪಾಸ್
0: ಆಗೋದಿಲ್ಲ ಸರ್. ಎಸ್,
1: ಇದರಿಂದನು ಜೀವನ
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವ, ಅದನ್ನು ಬಳಸ್ಬಹುದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವ್ರು ಶೆಕೆ ಆಗ್ತದೆ ಅಂತ ಹೇಳಿ ಏನ್ ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರೆ. ಅದು ಅದನ್ನ ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕ್ಬೇಕು. ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬಹುದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದ್ ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿ ಇದನ್ನೇ ನಾವು ಊಟ ಮಾಡೋದು ಒಳ್ಳೇದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡು ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರ್ಲಿ, ಸಾಹಿತ್ಯ ಇರ್ಲಿ, ನಾಟಕ ಇರ್ಲಿ, ಚಿತ್ರಗೀತೆ ಆಗ್ಲಿ, ಪ್ರಧಾನಿಗಳ ಭಾಷಣ ಆಗ್ಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರ್ಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
2: ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡಿ, ಈಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
3: ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
2: ಹೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ. ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬದು ಅಂತ ಹೇಳಿ ವಿಚಾರವಾಗಿ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕ್ಕೂ ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತ ಬಂದೆ. ಈಗ ನೋಡು, ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
3: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅನ್ಕೊಂಡು,
2: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದೇನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರು ಅಂತ.
3: ಬದಲಾವಣೆ ಮಾಡಿದ್ರು, ಅಯ್ಯೋ ಆಗ್ಲೇ ಅಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನೋ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ,
2: ಅದೇ 1ನೇ ತಾರೀಕಿಂದ ಅಂತವ,
3: 1ನೇ ತಾರೀಕಿಂದ ಅನುಷ್ಠಾನವೇ ಆಗ್ಬಿಟ್ಟು.
2: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
3: ಹೌದು,
2: ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದು ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನನ್ನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
3: ನೋಡು, ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನಾನು ಅಪ್ಡೇಟ್ ಹಾಕಲ್ಲ ನೋಡು. ಹಳೆದ್ರಲ್ಲೂ
2: ಏನಾಗ್ಬಿಡ್ತು ಅಂತಂದ್ರೆ, ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗೆ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ,
3: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
2: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ವಸಿ ಕಣ್ಣಾಡಿಸಿದ್ನ. ಹಂಗೆ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ, ಗೊತ್ತಿರ್ತದೆ.
3: ನೋಡು, ನಾನು ಅವಾಗ ತೋಟ ಮಾಡಿದ್ನ, ಅದ್ರಲ್ಲೇ ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
2: ಹೌದೌದು,
3: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟವ್ರು.
2: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
3: ಆಗ
2: ಒಂದಿನಕ್ಕೆ. ಆಗ ನೋಡು, ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
3: 100 ದಿವಸ ಪಂಚಾಯತಿ ವರ್ಷದಲ್ಲಿ,
2: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡ್ ಬಂದ್ರು. ಆದ್ರೆ ನೋಡಿ, ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
3: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಹೊಸದ್ ಮಾಡಿದ್ ಒಂಥರ ಅನುಕೂಲ ಆಯ್ತು.
2: ಹೌದೌದು, ಈಗ

0: ಇದನ್ನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ ಎರಡು ಮುಖ್ಯವಾದ ಬದಲಾವಣೆಗಳು. ಒಂದು 100 ದಿನ ಇದ್ದಿದ್ದು 125 ದಿನ
1: ಆಯ್ತು. 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು, ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
0: ಆಮೇಲೆ ನೋಡು, ನೆನಪು ಮಾಡಿದ್ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆ ಕೊಡ್ತಾರ ಅಂತ ನೋಡು.
1: ಓ ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
0: ಹೌದೌದೌದೌದು,
1: ಯಾಕೆಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು ಇದೈತಲ್ಲ, ಇದು ಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದ್ ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
0: ಕೌಶಲ್ಯ ತಿಳ್ಕೊಂಡಿರಂತ,
1: ಈಗೊಂದು ಬಡಿಗೆ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು, ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲರೂ ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕಲ್ವಾ? ಇದು ಒಂಥರ ಹೆಂಗೆ ಅಂತ ಅಂತಾರೆ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
0: ಅಂದ್ರೆ. ನನಗೆ ಯಾವ್ದೇ ತರದ ಕೆಲಸ
1: ಗೊತ್ತಿಲ್ಲದಿದ್ರು
0: ನಾನು ಏನ್ ಕೆಲಸ ಮಾಡ್ತೀನಿ, ಆ ಕೆಲ್ಸಕ್ಕೆ
1: ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದಾರೋ ಆಗಿರ್ಬೋದು, ಸಮಾಜದಾರೋ ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇಯ ಹೊಲದಲ್ಲೇಯ ಅಲ್ಲೇನಾದ್ರು ಕೆಲ್ಸ ಇದ್ದೋ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
0: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
1: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದೆಲ್ಲ ಸೇರ್ಸೋರೀಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲ್ಸದ ದಿವಸನೂ ಜಾಸ್ತಿ ಮಾಡಿದ್ರು. ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದ ಕೂಲಿನೂ ಜಾಸ್ತಿ ಮಾಡಿದ್ರು. 300 ರೂಪಾಯಿ ಇದ್ದಿದ್ದ
0: 327 ರೂಪಾಯಿ
1: ಮಾಡಿದ್ರು.
0: 27 ರೂಪಾಯಿ ಜಾಸ್ತಿ ಆಯ್ತು.
1: ಹೌದು,
0: 25 ದಿನ ಹೆಚ್ಚಿಗೆ ಕೆಲಸ ಸಿಕ್ತು. ಇದ್ರ ಜೊತೆಗೆ ಇನ್ನೊಂದ್ ಏನ್ ಬದಲಾವಣೆ ಅಂತಂದ್ರೆ, ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದ್ರಲ್ಲಿ ಇದ್ರು ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ. ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು
1: ಸೇರಿಸಿ
0: ನಮ್ಗೆ ಒಟ್ಟು ಉದ್ಯೋಗ ಭದ್ರತೆ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
1: ಇದು ನನ್ನಂತರ ನಿನ್ನಂತರಗಂತವೇ ಶಂಕರಣ, ಹೇಳಿ ಮಾಡಿಸ್ದಂಗ ಐತ್ ನೋಡು. ನಮಗೆ ಬೇರೆ ಯಾವ್ದು ಕೆಲಸ ಬರಕಲ್ವಾ? ಆಯ್ತಾ, ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ, ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತ ಅಂದ್ರೆ ನೇಗಿಲು ಕೆಲಸ. ಈಗ ನೇಗಿಲುಗಳು ಇಲ್ಲ, ಯಾಕಂದ್ರೆ ಆ ಕೆಲಸಕ್ಕೆಲ್ಲವಾ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ ವಿ ಬಿ ಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು, ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೆ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡಿ, ಒಳ್ಳೆ ಅನುಕೂಲ ಆಯ್ತದ.
0: ಈಗ ಮೊದ್ಲು ಏನಾಗೋದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ ಅದು ಸ್ವಲ್ಪ ವ್ಯತ್ಯಾಸ ಆಗೋದು, ಅಂದ್ರೆ ಒಂದು 15 ದಿನಕ್ಕೋ 20 ದಿನಕ್ಕೋ ಈ ದಪ್ಪ ಇದ್ರಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು.
1: ಬಂದೇ ಬರ್ತದೆ.
0: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಗೈತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ, ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು, ಈಗ 125 ಫಿಕ್ಸು, ಮತ್ತೆ ದುಡ್ಡು ಫಿಕ್ಸು. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು, ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರುವೆ ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗ ಈ ವಿ ಬಿ ಜಿ ರಾಮ್ಜಿ ಐತಲ್ಲ,
1: ಒಳ್ಳೆ ಯೋಜನೆ ಮಾಡೋರ ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು.
0: ಹೌದು,
1: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾರು ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
0: ಶಂಕರಣ್ಣ.
1: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ, ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೆ ಸರಿಯಾ.
0: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕಲ್ವ?
1: ಅಂದ್ರೆ ಬೇರೆ ಬೆಳೆಗಳನ್ನ ಬೇರೆ ಬೇರೆ ಮಾಡ್ತವ್ರೆ, ಬೇರೆ ಮಾಡದೇ ಇರೋದ್ ನಾನು ಮಾಡ್ಬೇಕಲ್ಲ, ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು. ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಳಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ, ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡಂಬಿಡು.
0: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
1: ಮಾಡ್ಕೊಂಡು
0: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
1: ಮಾಹಿತಿ ತಿಳ್ಕೊಂಡೆ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡಕ್ ಹೋಗ್ಬಿಟ್ಟು ಕೊಟ್ಬಿಡಕ್ಲ, ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
0: ಹಂಗಂತ್ಯಾ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗ್ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾರೆ ಐತೆ, ನನಗೆ ಉಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಉಸಿ ಮಧ್ಯಾಹ್ನ ಟೈಮ್ನಾಗೆ?

0: ಮಧ್ಯಾಹ್ನ ಟೈಮಾಗಿ ಅದೇ ಕಾಪಿ ಒಳ್ಳೆ ಕಾಪಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ ಇವತ್ತಾದ್ರೆ ಇವತ್ತು ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ
1: ಸರಿ ಸರಿ ಆಯ್ತು ನಡಿ
0: ನಡಿ
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಎಂದೆಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022ರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು.

0: ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರಿ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ದ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ದವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೆ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್ ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ

0: ಪರಸ್ಪರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 1:28. ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಲ್ಲಾಸ.
2: ಬಿಎಸ್ ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು, ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದ್ದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ: ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
3: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856.
1: 102.6 MHz ಎಲ್ಲ ಕೇಳುಗರಿಗೂ ಇಂದಿನ ಉಲ್ಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದು ಬೆಳಿಗ್ಗೆ 11 ಗಂಟೆಗೆ ಹಾಗೂ 11:30ಕ್ಕೆ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಸಂದೇಶ ಬಂದಿದೆ. ಕೆಲವೊಂದು ಸಂದೇಶಗಳನ್ನು 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಓದಿದ್ದೆ, ಮತ್ತೊಂದಷ್ಟು ಸಂದೇಶಗಳು ಬಂದಿವೆ, ನೋಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಪಣ್ಣರಹಳ್ಳಿ ರವಿ ಅವರು ಬರೀತಾರೆ, ಇವತ್ತಿನ ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ಎಆರ್ ಮಣಿಕಾಂತ್ ಅವರು ಬರೆದಿರುವ ಅಪ್ಪ ಅಂದ್ರೆ ಆಕಾಶ ಎಂಬ ಪುಸ್ತಕ ಮಕ್ಕಳ ಮೇಲೆ ಇರುವ ಕಾಳಜಿ ಮತ್ತು ಪರಿಸರದ ಮೂಲಕ ಮನುಷ್ಯನಿಗೆ ಆಕಾಶವು ಹೇಗೆ ಮಳೆ, ಗಾಳಿ, ಬಿಸಿಲು, ನಕ್ಷತ್ರಗಳು ಸೇರಿದಂತೆ ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಂಡಿರುತ್ತದೆಯೋ, ಹಾಗೆಯೇ ಅಪ್ಪನೂ ಸಹ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು, ಕಷ್ಟ ಸುಖಗಳನ್ನು ಮೌನವಾಗಿ ಸಹಿಸಿಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಡುತ್ತಾನೆ. ಈ ಭಾವನೆಯನ್ನು ಸಾಂಕೇತಿಕವಾಗಿ ಅಪ್ಪ ಅಂದ್ರೆ ಆಕಾಶ ಎಂದು ತಿಳಿಸಿ, ಹಾಗೂ ಜೊತೆಗೆ ವೀರ ಹಾಗೂ ಪೂಜಾ ಅವರ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ತಿಳಿಸಿ ಸುಮಧುರ ಗೀತೆಗಳ ಮೂಲಕ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಸಂದೇಶ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಬರೀತಾರೆ. ಮೇಡಮ್, ಇಂದಿನ ಜನಪದ ಗೀತೆಗಳು ಅರ್ಥಪೂರ್ಣವಾಗಿತ್ತು, ಆಯ್ಕೆಗೆ ಧನ್ಯವಾದ. ಮಾಹಿತಿ ಕಣಜದಲ್ಲಿ ಇಂದಿನ ಪುಸ್ತಕ ಪರಿಚಯದಲ್ಲಿ ಎಆರ್ ಮಣಿಕಾಂತ್ ಅವರ ಅಪ್ಪ ಅಂದ್ರೆ ಆಕಾಶ ಪುಸ್ತಕದ ಪರಿಚಯ ಚೆನ್ನಾಗಿ ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಬರೆದಿದ್ದಾರೆ. ನಿರೂಪಕರಿಗೆ ನಮಸ್ಕಾರಗಳು, ಮಾಹಿತಿ ಕಣಜದ ಕಾರ್ಯಕ್ರಮದಲ್ಲಿ ಪುಸ್ತಕದ ಪರಿಚಯ ಚೆನ್ನಾಗಿತ್ತು ಅಂತ ಬರೆದಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾವೀಗ ಪ್ರಶ್ನೆ ಅತ್ತ ಗಮನ ಹರಿಸೋಣ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಹಾಗೆ ಎರಡು ಭಾವಗೀತೆಗಳ ಕಾಲಾವಕಾಶವನ್ನು ಕೂಡ ಕೊಡ್ತೀನಿ ಅಲ್ವಾ. ಹಾಗೆ ಇವತ್ತಿನ ಪ್ರಶ್ನೆ ಒಂಚೂರು ಟ್ರಿಕ್ಕಿ ಆಗಿದೆ, ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. 10 ಮೀಟರ್

ಇದೆ, ಒಂದು ಮೀಟರ್ ಕಟ್ ಮಾಡೋಕ್ಕೆ ಒಂದು ನಿಮಿಷ ಬೇಕು, ಹಾಗೆ 10 ಮೀಟರ್ ಬಟ್ಟೆ ಕಟ್ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕು ಅನ್ನೋದು ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ, 10 ಮೀಟರ್ ಬಟ್ಟೆ ಇದೆ, 1 ಮೀಟರ್ ಬಟ್ಟೆ ಕಟ್ ಮಾಡೋದಕ್ಕೆ ಒಂದು ನಿಮಿಷ ಬೇಕಾದರೆ 10 ಮೀಟರ್ ಬಟ್ಟೆ ಕಟ್ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕು ಅನ್ನೋದು ಪ್ರಶ್ನೆ. ನೀವು ನಮಗೆ ಈ ಉತ್ತರಗಳನ್ನು ವಾಟ್ಸಪ್ ಮುಖೇನ ಕಳಿಸ್ಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಎರಡು ಭಾವಗೀತೆಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೀನಿ. ಎರಡು ಭಾವಗೀತೆಗಳು ಮುಗಿಯೋದ್ರೊಳಗಾಗಿ ನಿಮ್ಮ ಸಂದೇಶಗಳು ನನ್ನನ್ನು ತಲುಪಬೇಕು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಕೆಳಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಪ್ರಶ್ನೆ ಹೀಗಿತ್ತು 10 meter ಬಟ್ಟೆ ಇದೆ 1 meter ಕಟ್ ಮಾಡಲು 1 ನಿಮಿಷ ಹಾಗೆ 10 meter ಬಟ್ಟೆ ಕಟ್ ಮಾಡಲು ಎಷ್ಟು ನಿಮಿಷ ಬೇಕಾಗುತ್ತೆ ಎನ್ನುವುದು ಪ್ರಶ್ನೆಯಾಗಿತ್ತು ಒಂದು ಭಾವಗೀತೆ ಮುಗಿದಿದೆ ಇನ್ನೊಂದು ಭಾವಗೀತೆಯ ಕಾಲಾವಕಾಶವನ್ನ ಕೊಡ್ತಾ ಇದ್ದೀನಿ ಈ ಭಾವಗೀತೆ ಮುಗಿದರೊಳಗಾಗಿ ನಿಮ್ಮ ಸಂದೇಶಗಳು ವಾಟ್ಸಪ್ ಮುಖೇನ ನನ್ನನ್ನು ತಲುಪಬೇಕು ನಮ್ಮ ವಾಟ್ಸಪ್ ಸಂಖ್ಯೆ 9448647243

0: 6.6 MHz ಗಳಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ. 10 ಮೀಟರ್ ಬಟ್ಟೆ ಇದೆ, 1 ಮೀಟರ್ ಕಟ್ ಮಾಡೋದಿಕ್ಕೆ 1 ನಿಮಿಷ, ಆದ್ರೆ 10 ಮೀಟರ್ ಬಟ್ಟೆ ಕಟ್ ಮಾಡೋದಿಕ್ಕೆ ಎಷ್ಟು ನಿಮಿಷ ಬೇಕಾಗತ್ತೆ ಎನ್ನುವುದು ಪ್ರಶ್ನೆ ಆಗಿತ್ತು. ನಮ್ಮ ಕೇಳುಗರು ಸಾಕಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸಂದೇಶದ ಮುಖೇನ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ನಳಿನಿ ಸತೀಶ್ ಚಿತ್ರದುರ್ಗ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ, ಸಿಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಹೊನ್ನೂರಲ್ಲಿ ಹನುಮಂತಾಪುರ, ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ, ಸುಮಾ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಆರ್ಜೆ ಮನಃಸ್ಫೂರ್ತಿ ಜಗದೀಶ್ ಕುಮಾರ್ ಮಂಜುನಾಥ್ ನಗರ ಕೊಂಡ್ಲಹಳ್ಳಿಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕಿನಿಂದ, ಹಾಗೇನೇ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಅಂಚೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಚಿನ್ಮಯ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ, ಲತಾ ಸುಹಾಸ್ ಹೊಸಕೋಟೆಯಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆ, ರಾಯಭಾಗ ತಾಲೂಕು ಮುಗುಳಕೊಡುವಿನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಹಾಗೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಪ್ರಭಾಕರಯ್ಯ ಮಠದ ಚೈತ್ರ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ, ಅಂಜಿನಪ್ಪ ಗಂಗಮ್ಮ ಸುಟ್ಟಕಾರನಹಟ್ಟಿಯಿಂದ, ಬೂಕನಕೆರೆ ವಿಜಯೇಂದ್ರ ಮೈಸೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್, ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕು ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ, ಬಿಂದು ಪ್ರಕಾಶ್ ಬೆಂಗಳೂರು, ಎನ್ಜಿ ಬಸವರಾಜ್ ಅನ್ನಪೂರ್ಣ ಯುಡಿಪಿ ಲೇಔಟ್ ಚಿತ್ರದುರ್ಗ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಮಾಣಿಕ್ಯ ಬುರುಜನರೊಪ್ಪದಿಂದ ಸಂದೇಶ ಕಳಿಸುತ್ತಿದ್ದಾರೆ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ವಿಜಯಪುರದಿಂದ, ವಿಜಯಪುರ ಸಂಗಮೇಶ್ವರ ಬಡಾವಣೆ ಗುರುರಾಜ್ ಕಾವೇರಿ ಪ್ರವೀಣ ಹಾಗೂ ಸಮರ್ಥ್ ಕುಲಕರ್ಣಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಶ್ವಿನಿ ರಾಜು, ಕೆ ಬಿ ರಾಜು, ಆನಂದ್ ಭಾಸ್ಕರ್, ಅಚ್ಯುತಾ ಸೂರ್ಯ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶರತ್ ಎನ್ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಕಳಿಸುತ್ತಿದ್ದಾರೆ ಸಂದೇಶವನ್ನು. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕು, ಹಾಗೆಯೇ ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶ ಬಂದಿದೆ. ಮಂಜುಳಾ ಕೆಜಿ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ, ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ, ಗಂಗಮ್ಮ ಮಲ್ಲೂರಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ಲರಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರ ಹಾಗೆ ಸುಧಾ ತಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ವಿಭಾದೀಪಕ್ ಬೆಂಗಳೂರು, ಯಶೋಧ ಎರಳನಾಯ್ಕ ಚಿರತಗೊಂಡುವಿನಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದ ಅಂತ ಹೇಳ್ತಾ, ಈ ಪ್ರಶ್ನೆ ಹೀಗಿತ್ತು. 10 ಮೀಟರ್ ಬಟ್ಟೆ ಇದೆ, 1 ಮೀಟರ್ ಕಟ್ ಮಾಡೋದಿಕ್ಕೆ 1 ನಿಮಿಷ ಬೇಕಾದರೆ 10 ಮೀಟರ್ ಕಟ್ ಮಾಡೋದಿಕ್ಕೆ ಎಷ್ಟು ನಿಮಿಷ ಬೇಕಾಗತ್ತೆ ಅನ್ನೋದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 9 ನಿಮಿಷ. ಹೇಗೆ 9 ನಿಮಿಷ ಅಂತಂದರೆ, 10 ಮೀಟರ್ ಬಟ್ಟೆಯನ್ನು ಕಟ್ ಮಾಡೋದಿಕ್ಕೆ 9 ನಿಮಿಷಗಳು ಬೇಕಾಗತ್ತೆ. 1 ಮೀಟರ್ ಬಟ್ಟೆಯನ್ನು ಬೇರೆ ಮಾಡೋದಿಕ್ಕೆ ಒಂದು ಕಟ್ ಸಾಕು, ಅಂದರೆ ಒಂದು ಸಲ ಕಟ್ ಮಾಡ್ತೀವಿ, ಆ ಲಾಸ್ಟ್ ಪೀಸ್ನ ನಾವು ಕಟ್ ಮಾಡೋದಿಲ್ಲ ಅಲ್ವಾ. ಹೀಗಾಗಿ 9 ನಿಮಿಷ ಸಾಕು, 9 ಬಾರಿ ಕಟ್ ಮಾಡೋದ್ರಿಂದ 9 ನಿಮಿಷ ಸಾಕು ಅನ್ನೋದು ಇದಕ್ಕೆ ಉತ್ತರ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಮತ್ತೊಮ್ಮೆ ಅಂತ ಹೇಳ್ತಾ ಉಲ್ಲಾಸ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್.

0: ಸೈಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
2: ಕೆಳಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಕಲಿಯುಗ ಚಿತ್ರದಿಂದ ಎಂದೆಂದೂ ಹೀಗೆ ನಗಬೇಕು, ಮನೆಯೇ ಮಂತ್ರಾಲಯ ಚಿತ್ರದಿಂದ ಎಂದೆಂದೂ ಬಾಳಲಿ ಹೀಗೆ ಆನಂದ, ಮುನಿಯನ ಮಾದರಿ ಚಿತ್ರದಿಂದ ಇಂದಿಗಿಂತ ಅಂದೇನೆ ಚಂದವು. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640233 ಈ ಸಂಖ್ಯೆಗೆ 4 ಗಂಟೆಯ ನಂತರ ಕಳಿಸಿಕೊಡಿ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಅದೊಂದು ಮೂರ್ಖರ ರಾಜ್ಯ ಅಂತ ಹೇಳ್ಬೇಕು. ಅವ್ರಿಗೆ ಹೊರಗಿನ ಜಗತ್ತಿನ ಅರಿವೇ ಇಲ್ಲ, ಹೊರಗಿನ ಜಗನ್ ಕಂಡೇ ಇಲ್ಲ. ಅವರು ತಮ್ಮದೇ ಒಂದು ದ್ವೀಪ ಕಟ್ಕೊಂಡು ಆ ಕಂದಾಚಾರದಲ್ಲಿ ಮುಳುಗ್ ಹೋಗಿದ್ದಾರೆ. ತಾವು ಮಾಡೋ ಸರಿಯೇನೋ ತಪ್ಪು ಗೊತ್ತಿಲ್ಲ, ಮಾಡ್ತಾ ಹೋಗ್ತಿದ್ದಾರೆ. ಈ ರಾಜ್ಯದ ಜನ ಇದ್ರಲ್ಲ ಮೂರ್ಖರ ಜನ, ಒಂದ್ ದಿವಸ ಹೊಲಕ್ಕೆ ಹೋದ್ರಂತೆ. ಏನಾಯ್ತೋ ಗೊತ್ತಿಲ್ಲ, ಎಲ್ಲರೂ ಜೋರಾಗಿ ಕೂಕೊಂಡು ಹಾರ್ಕೊಂಡು ಓಡ್ಕೊಂಡು ಬಿಳ್ಕೊದ್ ಓಡ್ ಬಂದ್ರು ಹೊಲದಿಂದ. ಅವ್ರ ಮುಖದಲ್ಲಿ ಗಾಬರಿ ಕಾಣಿಸ್ತಾ ಇತ್ತು. ಒಬ್ಬ ಕೇಕ್ತಾ ಇದ್ದ, ಉಸಿರು ಕಟ್ತಾ ಇತ್ತು. ಅಯ್ಯೋ, ಅದು ಭೂತಾನೇ ಇರ್ಬೇಕು, ಎಷ್ಟು ದೊಡ್ಡದು ಗೊತ್ತಾ? ಇನ್ನೊಬ್ಬಂದ, ಹೌದೌದು, ಭಾರಿ ಭೂತ ಇರ್ಬೇಕು, ಅದು ಭಯಂಕರ ಭೂತ ಇರ್ಬೇಕು. ನೋಡಿದ್ಯಾ ಮೈ ಮೇಲೆ ಹೇಗೆ ಬಿಳಿ ಬಿಳಿ ಪಟ್ಟೆ ಇದೆ ಅದಕ್ಕೆ ಅಂದ. ಇನ್ನೊಬ್ಬಂದ, ಅದು ಗುಂಡು ಮುಖ ನೋಡಿದ್ಯಾ, ಏನದು, ಅಸಾಧ್ಯ, ಯಾರ ತಲೆ ಮೇಲೆ ಬಿದ್ರೆ ಗತಿ ಏನು ಅಂದ. ಇನ್ನೊಬ್ಬ ಹೇಳಿದ, ಆ ದೊಡ್ಡ ಗುಂಡಿದೆಯಲ್ಲ, ಒಳಗಡೆ ಏನಿದೆಯೋ ಏನೋ, ಹತ್ರ ಹೋದಾಗ ಢಮ್ ಅಂತ ಹಾರ್ಬಿಟ್ರೆ ಅದು ಹತ್ರನೇ ಹೋಗೋದು ಬೇಡ ಅಂದ ಮತ್ತೊಬ್ಬಂದ. ಎಲ್ಲರೂ ಏನ್ ತೀರ್ಮಾನ ಮಾಡಿದ್ರು ಅಂದ್ರೆ, ಊರಿನವರು ಯಾರು ಆ ಹೊಲದಲ್ಲಿ ಕಾಲಿಡಬಾರದು. ಮುಗಿತಲ್ಲಿಗೆ ಸ್ವಲ್ಪ ದಿವಸಗಳ ನಂತರ ಇನ್ನೊಂದು ಸಮಸ್ಯೆ ಕಾಣಿಸ್ಕೊಂಡು, ಯಾವುದೋ ಒಂದು ಹೊಲದಲ್ಲಿ ಬಂದಿತ್ತಲ್ಲ ಭೂತ, ಇನ್ನೊಂದು ಹೊಲದಲ್ಲಿ ಬಂದಿತ್ತು. ಮತ್ತೆರಡು ದಿವಸದಲ್ಲಿ ಇನ್ನೊಂದು ಹೊಲದಲ್ಲಿ ಬಂತು. ಜನ ಕಂಗಾಲಾಗಿ ಹೋದ್ರು, ಏನಪ್ಪ ಯಾವುದೋ ಒಂದು ಹೊಲದಲ್ಲಿ ಇದೆ ಅಂತ ಬಿಟ್ಬಿಟ್ರೆ ಆಗ್ತು, ಎಲ್ಲ ಹೊಲದಲ್ಲಿ ಬರ್ತಾ ಇದೆಯಲ್ಲ ಇದು. ಅಟೊತ್ತಿಗೆ ಬೇರೆ ರಾಜ್ಯದವನೊಬ್ಬ ಬಂದ ಅಲ್ಲಿ. ಇವರು ತಮ್ಮ ಸಮಸ್ಯೆ ಹೇಳ್ಕೊಂಡ್ರು, ಹೊಲದಲ್ಲಿ ಭೂತ ಇದೆ ಅಂತ. ಈತ ಹೋಗಿ ನೋಡ್ದ, ಮೂಡುತನ ನೋಡ್ ನಕ್ಕ ಇವ್ರದು, ಯಾವ ಭೂತನೂ ಇರಲಿಲ್ಲ ಸಮಯದಲ್ಲಿ. ಹೊಲದಲ್ಲಿ ಬಳಸಿಲ್ಲ, ದೊಡ್ಡ ಕಲ್ಲಂಗಡಿ ಹಣ್ಣು ಬೆಳೆದಿದೆ. ಹೊಲ ತುಂಬಾ ಹರಡ್ಕೊಂಡಿದೆ, ಸುಮಾರು ದೊಡ್ಡ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣಾಗಿದ್ದಾವೆ. ಈ ಜನ ಆ ಕಲ್ಲಂಗಡಿ ಹಣ್ಣು ನೋಡದೇ ಇರೋದ್ರಿಂದ ಈ ಗಾಬರಿ ಆಗಿತ್ತು ಅವ್ರಿಗೆ. ಈ ಗಾಬರಿ ಪರಿಹಾರ ಮಾಡಬೇಕು ಅಂತ ಅವನು ಏನ್ ಮಾಡಿದ ಅಂದ್ರೆ, ಒಂದು ಹಣ್ಣನ್ನು ಒಡೆದ, ಚೂರ್ ಚೂರ್ ಮಾಡಿದ, ಕೈಯಲ್ಲಿ ಹಿಡ್ಕೊಂಡ, ಅದನ್ನೇ ತಿನ್ಕೊಂಡೇ ಬಂದ ಹೊರಗಡೆ. ನೋಡಿ ಆ ಭೂತ ಕೊಂದಿದ್ದೀನಿ ನಾನು, ನೋಡಿ ಏನಿಲ್ಲ ಇಲ್ಲಿ ಭೂತ ಎಲ್ಲ ಇಲ್ಲ ಹಣ್ಣು ಅಂತ ಹೇಳ್ದ. ಜನ ಸಂತೋಷ ಆಗ್ಬೇಕಲ್ವಾ, ಸಂತೋಷದ ಬಂದು ಜನ ಹೌಹಾರಿ ಹೋದ್ರಂತೆ. ಈ ಮನುಷ್ಯ ಭೂತ ಓಡಿಸೋ ಬದಲು ಅದನ್ನೇ ಕೊಂದ್ ತಿಂತ ಇದ್ದಾನೆ ಇವನು. ನೋಡಿ ಅವನ್ ಬಾಯಿಗೆ ಹೆಂಗ್ ಕೆಂಪನೆ ರಕ್ತ ಮೆತ್ಕೊಂಡಿದೆ, ಆ ಭೂತದ ಹೊಟ್ಟೆಯೊಳಗಿರುವಂತಹ ಮಾಂಸ ತಿಂತ ಇದ್ದಾನೆ. ಭೂತಾನೇ ಬಹಳ ಕೆಟ್ಟದದು, ಅಂಥದ್ರೊಳಗೆ ಭೂತ ಕೊಂದ್ ತಿನ್ನುವಂತ ಇವನೆಂತ ಭಯಂಕರ ಆಗಿರ್ಬೇಕು ಅಂಥೇಳಿ ಅವನ ಕಲ್ಲು ಹೊಡೆದು ಕೋಲಿಂದ ಹೊಡೆದು ಕೊಂದು ಹಾಕ್ಬಿಟ್ರಂತೆ. ಮತ್ತೆ ಕೆಲವು ದಿವಸಗಳತ್ತ ಇನ್ನೊಬ್ಬ ವ್ಯಕ್ತಿ ಬಂದ ಆ ರಾಜ್ಯಕ್ಕೆ ಬಂದು ನೋಡಿದ, ಅವನಿಗೂ ಭೂತದ ವಿಷಯ ಗೊತ್ತಾಯ್ತು. ಅವ್ರು ಹೇಳಿದ್ರು, ಹಿಂದ್ಕೋ ಬಂದಿದ್ದ, ಭೂತ ಕೊಲ್ತೀನಿ ಅಂತ ತಿನ್ನೋಕ್ ಹೋದ, ಅವನ್ ಕೊಂದು ಹಾಕಿದ್ವಿ ಅಂತ. ಅವನಿಗೆ ಗೊತ್ತಾಯ್ತು, ನಾನು ಬುದ್ಧಿವಂತ ಆಗ್ಬೇಕು ಅಂತ. ನಾನು ಹುಡ್ಕೊಂಡ್ ಬರ್ತೀನಿ ಹಿರಿ ಅಂದ. ತೋಟಕ್ಕೆ ಹೋದ, ಕಲ್ಲಂಗಡಿ ಹಣ್ಣು ನೋಡ್ದ, ಮರಳಿ ಬಂದು, ಹೌದು ಹೌದು, ಅದು ಭಾರಿ ಭೂತಾನೇ ಇದೆ. ಈ ಮೂರ್ಖರಿಗೆ ಬಹಳ ಬುದ್ಧಿ ಹೇಳಿದ್ರೆ ಕಷ್ಟ, ಅವ್ರಿಗೆ ಅರ್ಥ ಆಗುವಂಗೆ ಹೇಳ್ಬೇಕು. ಅದು ನಿಜವಾಗ್ಲೂ ಭಾರಿ ಭೂತ, ಒಂದ್ ಸ್ವಲ್ಪ ಸಮಯ ಬೇಕು ಅದು ಓಡಿಸ್ಬೇಕಾದ್ರೆ, ಅದನ್ನ ಸೋಲಿಸಿ ಓಡಿಸ್ಬೇಕು, ಅದನ್ನ ಹೆಂಗ್ ಓಡಿಸ್ಬೇಕು. ಜನ ಒಪ್ಪಿದ್ರು. ಆತ ದಿನ ಹೊಲಕ್ಕೆ ಹೋದ, ಹಣ್ಣನ್ನು ತೆಗೆದ, ಒಳಗಿನ ಬೀಜ ಬಿಡಿಸ್ಕೊಂಡು ಬಂದ. ತಾನಿದ್ದಲ್ಲ ಮನೆಯಲ್ಲಿ, ಮನೆ ಹಿತ್ತಲಲ್ಲಿ, ಪಕ್ಕದ ಮನೆ ಹಿತ್ತಲಲ್ಲಿ, ಎಲ್ಲ ಕಡೆ ಹಾಕಿದ. ಅವನು ಹೇಳ್ದ, ನೋಡಿ ಆ ಭೂತ ಇತ್ತಲ್ಲ, ದಿನಾಲೂ ಅದ್ರ ಶಕ್ತಿ ಹೀರಿ ಹೀರಿ ಹೀರಿ ತೆಗೆದಿದ್ದೇನೆ ನಾನು, ಕೆಲವು ವಿಶೇಷ ಬೀಜಗಳನ್ನ ಮಾಡಿದ್ದೇನೆ, ಅವು ಕೂಡ ನೋಡೋದಕ್ಕೆ ಅಂಥಾದಿ ಹಣ್ಣಿನ ಹಂಗೆ ಮಾಡ್ತವೆ. ನೀವು ಬೀಜ ಕೊಟ್ಟಿದ್ದೇನೆಲ್ಲ ಹಾಕಿ ನಿಮ್ ತೋಟದಲ್ಲಿ, ಅವು ಅಂಥಾದಿ ಹಣ್ಣು, ನೋಡಕ್ ಮಾತ್ರ ಹಂಗಿರ್ತದೆ, ಅದರ ಭೂತದ ವೈರಿ ಇದು. ಇನ್ನೊಂದು ವಿಶೇಷ ಗೊತ್ತಾ, ಆ ಭೂತ ಕೊಂದ ಹಾಕ್ತದಲ್ಲ ಬೀಜ ಇದಾವಲ್ಲ, ಈ ಒಳ್ಳೆ ಹಣ್ಣಿನ ತಿಂದ್ರೆ ನಿಮ್ಮ ಆರೋಗ್ಯ ಒಳ್ಳೇದಾಗಿ ಬಹಳ ಚೆನ್ನಾಗಿರ್ತದೆ, ಆ ಭೂತ ಅಂತ ಹೋಗ್ಬಿಡುತ್ತದೆ ಅಂದ. ದಿನಾನು ಹೇಳ್ತಾ ಬಂದ ಇದನ್ನ. ಹಣ್ಣಾದ್ಮೇಲೆ ತಾನೇ ಕತ್ತರಿಸಿ ಅವ್ರು ಕೊಟ್ಟ, ತಿನ್ನೋಡಿ ಹೇಗಿದೆ, ಆ ಬೀಜ ಹಾಕಿ

0: ಬತ್ತೆಲ್ಲಾದ್ರೂ ಇದು ಆ ಭೂತದ ವೈರಿ ಬೀಜ ಇದು ಅಂತ ಹೇಳಿದ. ತಾವು ಸಂತೋಷವಾಗಿ ಬೆಳೆದ್ರು, ಹಣ್ಣು ತಿನ್ನೋಕೆ ಶುರು ಮಾಡಿದ್ರು, ಇವನು ಸತ್ಕಾರ ಮಾಡಿ ಕಳಿಸ್ಕೊಟ್ರಂತೆ. ಈ ಕಥೆಯಲ್ಲಿ ತನ್ನ ಎರಡು ಸಂದೇಶಗಳು ಸಿಗ್ತದೆ. ನಮ್ಮಲ್ಲಿ ಎಷ್ಟೋ ನಂಬಿಕೆಗಳು, ಮೂಢ ನಂಬಿಕೆಗಳಿದ್ದಾವೆ. ಒಂದೇ ಸಲ ಕಿತ್ತು ಹಾಕೋದು ಕಷ್ಟ. ಅದನ್ನ ಶತಮಾನಗಳಿಂದ ಬಂದಂತಹ ನಂಬಿಕೆಗಳು ಹೋಗಬೇಕಾದ್ರೆ ಕೆಲವು ದಶಮಾನಗಳಾದರೂ ಪ್ರಯತ್ನ ಮಾಡಬೇಕಾಗ್ತದೆ. ಎರಡು ಹಾದಿ ಇದ್ದಾವೆ. ಆ ಮೂಢನಂಬಿಕೆ ಸರಿ ಇಲ್ಲ, ಕಿತ್ತು ಹಾಕಿ ಅಂತ ಹೋ ಅಂತ ಮಾಡಿದ್ರೆ ಆ ಮೊದಲೇದವ ಮಂದಿದ್ನೆಲ್ಲ ಬೇರೆ ರಾಜ್ಯದವನು ಅವನಂಗಾಗತ್ತೆ. ನಿಜವಾಗ್ಲೂ ಮಾಡಬೇಕಾದದ್ದು ಬುದ್ಧಿವಂತಿಕೆಯಿಂದ ಜನರ ಮನಸ್ಸು ಒಲಿಸಿ ಪ್ರಯತ್ನಿಸಿದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಮೂಢನಂಬಿಕೆಗಳು ಮರೆಯಾಗ್ತಾ ಹೋಗ್ತದೆ. ಇದಕ್ಕೆ ಬಹಳ ಮುಖ್ಯವಾಗಬೇಕಾದದ್ದು ತಾಳ್ಮೆ, ಸಹನೆ, ತಿಳುವಳಿಕೆ. ಅವಿದ್ರೆ ನಿಧಾನಕ್ಕೆ ಮೂಢನಂಬಿಕೆಗಳು ನಮ್ಮನ್ನು ಬಿಟ್ಟು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಪ್ರಕಾರ ಸೇ PM ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 14555 पर कॉल करें।
1: ದೊರಕಾ ದೊರಕಾ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕಾ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಕೆಳಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುವ ಗೀತೆಗಳು ಕಲಿಯುಗ ಚಿತ್ರದಿಂದ ಎಂದೆಂದೂ ಹೀಗೆ ನಗಬೇಕು, ಮಲೆಯೇ ಮಂತ್ರಾಲಯ ಚಿತ್ರದಿಂದ ಎಂದೆಂದೂ ಬಾಳಲಿ ಹೀಗೆ ಆನಂದ, ಮುನಿಯನ ಮಾದರಿ ಚಿತ್ರದಿಂದ ಇಂದಿಗಿಂತ ಅಂದೇನೇ ಚಂದವು. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ.

0: मंगल भवन मंगलहारी प्रभु सुदर्शन।
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
2: ಈಗ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಕೂದಲ ಆರೈಕೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಮೀನಾಕ್ಷಿ ರತ್ನ ಹೊನ್ನದ್.
3: ಕೂದಲು ಎಂದರೆ ಇದು ಕೊಳವೆ ಆಕಾರದ್ದಾಗಿಯೂ ಉದ್ದವಾಗಿಯೂ ಕಪ್ಪಾಗಿಯೂ ಇರುತ್ತದೆ. ಮನುಷ್ಯನ ದೇಹದಲ್ಲಿ ಕೂದಲು ಉಗುರು ಇಂಥವುಗಳು ಕೆರಟಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತವೆ. ಇದು ಪ್ರೋಟೀನ್ ಅಂತ ಒಂದು ಅಂಶವಾಗಿದೆ. ಕೂದಲು 90%ಕ್ಕಿಂತಲೂ ಹೆಚ್ಚಿನ ಪ್ರಮಾಣ ಪ್ರೋಟೀನ್ನಿಂದ ಕೂಡಿರುತ್ತದೆ. ಸಾಮಾನ್ಯವಾಗಿ ಕೂದಲಿನ ಬಣ್ಣ ಕಪ್ಪಾಗಿರುತ್ತದೆ ಹಾಗೂ ವಯಸ್ಸಾದಂತೆ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಆಗ ನರೆತ ಕೂದಲು ಎನ್ನುತ್ತಾರೆ. ಕೆಲವೊಬ್ಬರಲ್ಲಿ ಹುಟ್ಟಿದಾಗಲೇ ಬಿಳಿ ಬಣ್ಣದ ಚರ್ಮ ಹಾಗೂ ಕೂದಲು ಇರುತ್ತದೆ. ಇದು ಒಂದು ತರಹದ ಕಾಯಿಲೆ, ವಂಶವಾಹಿನಿಯಾಗಿ ಬರುವಂತಹದ್ದು. ಅಲ್ಬಿಮಿನ್ ಸ್ಪಿಸೀಸ್ ಎನ್ನುತ್ತಾರೆ. ಚರ್ಮದಲ್ಲಿ ಮೆಲನೋಸೈಟ್ ಎಂಬ ವಸ್ತುವು ಮೆಲನಿನ್ ಎಂಬ ಪದಾರ್ಥವನ್ನು ಉತ್ಪಾದಿಸುತ್ತದೆ. ಇದು ನಮ್ಮ ದೇಹದಲ್ಲಿ ಚರ್ಮ ಹಾಗೂ ಕೂದಲು ಕಪ್ಪಾಗಿರುವುದಕ್ಕೆ ಕಾರಣವಾಗುತ್ತದೆ. ಕೂದಲಿನಲ್ಲಿ ಎರಡು ಪ್ರಕಾರಗಳಾಗಿ ವಿಂಗಡಿಸಬಹುದು. ಸಾಮಾನ್ಯವಾದಂಥದ್ದು ಉದ್ದನೆಯ ದಟ್ಟವಾದ ರೇಷ್ಮೆಯಂತೆ ಮೃದುವಾದ ಕೂದಲು, ಇದು ವಂಶವಾಹಿನಿಯಾಗಿ ಬರುತ್ತದೆ. ಒಣಗಿದ ಕೂದಲು, ಒರಟಾದ ಉಂಗುರು ಕೂದಲು, ಇದು ಎರಡನೇ ತರದ್ದಾಗಿರುತ್ತದೆ. ಕೂದಲು ಉದುರುವುದು ಹಾಗೂ ಬೆಳೆಯುವುದು ಇದು ಮನುಷ್ಯನ ದೇಹದಲ್ಲಿ ನಡೆಯುವ ನೈಸರ್ಗಿಕ ಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕೂದಲು ಉದುರುವುದು ಜಾಸ್ತಿ. ಸಾಮಾನ್ಯವಾಗಿ 50-100 ಕೂದಲುಗಳು ಉದುರುತ್ತವೆ. 100-ಕ್ಕಿಂತಲೂ ಹೆಚ್ಚಾಗಿ ಉದುರಿದಾಗ ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಕೂದಲು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ಡರ್ಮಿಸ್, ಇದು ಚರ್ಮದ ಒಂದು ಪದರಾಗಿರುತ್ತದೆ. ಇದಕ್ಕೆ ರಕ್ತನಾಳಗಳು, ನರಗಳು, ಸಿಬೇಸಿಯಸ್ನಂಥ ಗ್ರಂಥಿ ಹಾಗೂ ಕೂದಲಿನ ಬೇರುಗಳಿಂದ ಕೂಡಿರುತ್ತದೆ. ಸಿಬೇಸಿಯಸ್ ಗ್ರಂಥಿಯು ಸಿಬಮ್ನಂಥ ಒಂದು ಎಣ್ಣೆಯಂಥ ದ್ರವವನ್ನು ಬಿಡುಗಡೆ ಮಾಡುತ್ತದೆ. ಅದು ಚರ್ಮ ಮತ್ತು ಕೂದಲನ್ನು ನುಣುಪಾಗಿಸುತ್ತದೆ ಹಾಗೂ ಚರ್ಮಕ್ಕೆ ಮತ್ತು ಕೂದಲಿನ ಬುಡಕ್ಕೆ ಪೋಷಕಾಂಶವನ್ನು ಒದಗಿಸುತ್ತದೆ. ಮನುಷ್ಯನಲ್ಲಿ ಉದ್ವೇಗ ಹಾಗೂ ಹೆಚ್ಚಿಗೆ ಯೋಚನೆ ಮಾಡಿದಾಗ ಮನುಷ್ಯನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತದೆ. ಈ ಉಷ್ಣವು ತಲೆ ನೆತ್ತಿಗೆ ಹೋದಾಗ ಕೂದಲು ಉದುರುತ್ತವೆ ಹಾಗೂ ಮೆಲನಿನ್ ಎಂಬ ಪದಾರ್ಥ ಕಡಿಮೆ ಇದ್ದರೆ

0: ಹುಲ್ಲು ನರೆಯುತ್ತದೆ. ಇದು ಮನುಷ್ಯನ ವಯಸ್ಸಾದ ಲಕ್ಷಣಗಳನ್ನು ತೋರಿಸುತ್ತದೆ. 35 ವರ್ಷಗಳಿಗಿಂತ ಮೊದಲೇ ಕೂದಲು ನರೆತರೆ ಅದು ಅಸಾಧಾರಣ ಕಾರಣದಿಂದ ಉಂಟಾಗುತ್ತದೆ. ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ, ಉಷ್ಣವು ನೆತ್ತಿಗೆ ಹೋದಾಗ ಕೂದಲು ಉದುರುತ್ತದೆ. ಪೌಷ್ಟಿಕಾಂಶ ಹಾಗೂ ಜೀವಸತ್ವಗಳಾದ EBC ಹಾಗೂ ಕಬ್ಬಿಣಾಂಶದ ಕೊರತೆಯಿಂದಲೂ ಕೂದಲು ಉದುರಬಹುದು. ದೀರ್ಘ ಕಾಯಿಲೆಗಳ ಪರಿಣಾಮದಿಂದಾಗಿ ಕೂದಲು ಉದುರಬಹುದು. ಸಾಮಾನ್ಯವಾಗಿ ವಯಸ್ಸಾದಂತೆ ಕೂದಲುಗಳು ಉದುರುತ್ತವೆ. ಚೋದನೀಯಗಳ ಸ್ರವಿಕೆಯಲ್ಲಿ ಏರುಪೇರು ಉಂಟಾದಾಗ, ಥೈರಾಯ್ಡ್ ಗ್ರಂಥಿ ಮಧುಮೇಹ ಸ್ಥಿತಿಯಲ್ಲಿ ಋತುಚಕ್ರ ನಿಲ್ಲುವ ಸಮಯದಲ್ಲಿ ಹಾಗೂ ಸ್ತ್ರೀಯರಲ್ಲಿ ಗರ್ಭನಿರೋಧಕ ಮಾತ್ರೆ ತೆಗೆದುಕೊಳ್ಳುವಾಗ, ದೇಹದಲ್ಲಿ ಕಬ್ಬಿಣಾಂಶ ಪ್ರಮಾಣ ಕಡಿಮೆಯಾದಾಗ ಕೂದಲು ಉದುರುತ್ತವೆ. ಮಾನಸಿಕ ಕಾಯಿಲೆ, ನರಗಳ ದೌರ್ಬಲ್ಯತೆ, ಉದ್ವೇಗ ಇರುವಾಗ, ಏಡಿಗಂತಿ ರೋಗದ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾಗ, ಮೂತ್ರಪಿಂಡಗಳ ಕಾಯಿಲೆಗೆ ಸ್ಟಿರಾಯ್ಡ್ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವಾಗ, ತಲೆಯ ಚರ್ಮಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗದೇ ಇದ್ದಾಗ ಕೂದಲುಗಳು ಉದುರುತ್ತವೆ. ಕೂದಲು ಉದುರುವಿಕೆಗೆ ಹೋಮಿಯೋಪತಿಯಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯವಿರುತ್ತದೆ. ಕೂದಲು ಉದುರುವುದು ದೀರ್ಘಕಾಲಿಕ ಜ್ವರದ ಪರಿಣಾಮದಿಂದಾಗಿದ್ದರೆ ಕಾರ್ಬೋವೇಜ್ ಎಂಬ ಔಷಧಿ ಇರುತ್ತದೆ. ಮಾನಸಿಕ ಚಿಂತೆಯಿಂದ ಕೂದಲು ಉದುರಿದರೆ ಇಗ್ನೇಷಿಯಾ, ಫಾಸ್ಫರಿಕ್ ಆಸಿಡ್ ಈ ಔಷಧಿಗಳು ಕೊಡಲಾಗುತ್ತದೆ. ಪ್ರಸವದ ನಂತರ ಕೂದಲು ಉದುರಿದರೆ ಸ್ತ್ರೀಯರಿಗೆ ಲೈಕೋಪೋಡಿಯಂ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಕಣ್ಣಿನ ಹುಬ್ಬಿನ ಕೂದಲು ಉದುರಿದರೆ ರೆಸ್ಟಾಕ್ಸ್, ಕಾಸ್ಟಿಕಮ್, ಕಾಲಿಕಾರ್ಬ್ ಅಂಡ್ ಫಾಸ್ಫರಿಕ್ ಆಸಿಡ್ ಅನ್ನು ಕೊಡಲಾಗುತ್ತದೆ. ಮಗುವಿಗೆ ಹಾಲುಣಿಸುವ ತಾಯಂದಿರ ಕೂದಲು ಉದುರಿದರೆ ನೈಟ್ರಮೋರ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಕೂದಲು ಒರಟಾಗಿ ಕಳೆಗುಂದಿದ್ದರೆ ಸಲ್ಫರ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ನೆರೆತ ಕೂದಲು ಹಾಗೂ ಬಾಲನರಿಗೆ ಲೈಕೋಪೋಡಿಯಂ ಹಾಗೂ ಫಾಸ್ಫರಿಕ್ ಆಸಿಡ್ ಗ್ರಫೈಟಿಸ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ತಲೆಯ ಹೊಟ್ಟು ನಿವಾರಣೆಗೆ ನೈಟ್ರಮೋರ್ ಔಷಧಿಯನ್ನು ಕೊಡಲಾಗುತ್ತದೆ. ಕಣ್ಣಿನ ರೆಪ್ಪೆಯ ಕೂದಲು ಉದುರಿದಾಗ ರೆಸ್ಟಾಕ್ಸ್ ಅಂಡ್ ಆರ್ಸಲ್ಬ್ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಕೂದಲು ತುದಿ ಒಡೆದಾಗ ಥೂಜಾ ಎಂಬ ಔಷಧಿಯನ್ನು ಕೊಡಲಾಗುತ್ತದೆ. ಥೈರಾಯ್ಡ್ ತೊಂದರೆ ಇದ್ದಾಗ ಥೈರಾಯ್ಡಿನಮ್ ಎಂಬ ಔಷಧಿಯನ್ನು ಕೊಡಬಹುದು. ಹೋಮಿಯೋಪತಿ ತತ್ವಗಳ ಪ್ರಕಾರ ಕೂದಲು ಉದುರುವುದು ಕಾರಣ ಗೊತ್ತುಪಡಿಸಿ ಹಾಗೂ ತಲೆಯ ನೆತ್ತಿಯ ಮೇಲಿಂದ ಒಂದೇ ಪಾರ್ಶ್ವದಿಂದ ಅಲ್ಲಲ್ಲಿ ಬಿಟ್ಟು ಬಿಟ್ಟು ಕೂದಲು ಉದುರುವುದಕ್ಕೆ ಹೀಗೆ ನಾನಾ ವಿಧಗಳಿಗೆ ಔಷಧಿಗಳನ್ನು ಆಯಾ ವ್ಯಕ್ತಿಗೆ ಅನುಗುಣವಾಗಿ ನಿಗದಿಪಡಿಸಿಕೊಳ್ಳಲಾಗುತ್ತದೆ. ಆದುದರಿಂದ ಈ ಔಷಧಿಗಳನ್ನು ಹೋಮಿಯೋಪತಿ ತಜ್ಞ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕು. ಆಹಾರದಲ್ಲಿ ಪೌಷ್ಟಿಕಾಂಶ ಹಾಗೂ ಜೀವಸತ್ವಗಳಾದ BEC ಹೆಚ್ಚಾಗಿ ಇರುವಂತಹ ಸೊಪ್ಪು, ಹಣ್ಣು, ತರಕಾರಿಗಳನ್ನು ತೆಗೆದುಕೊಳ್ಳಬೇಕು. ನೆಲ್ಲಿಕಾಯಿ ರಸವನ್ನು ಹುಳಿಯಾದ ಮೊಸರಿನಲ್ಲಿ ಕಲಿಸಿ ತಲೆಗೆ ಹಚ್ಚಿಕೊಳ್ಳಬಹುದು. ತಣ್ಣೀರಿನ ಸ್ನಾನ ಮಾಡುವುದರಿಂದ ತಲೆಯ ನೆತ್ತಿಯ ಉಷ್ಣಾಂಶ ಕಡಿಮೆಯಾಗಿ ರಕ್ತದ ಪರಿಚಲನೆ ನೆತ್ತಿಗೆ ಸರಿಯಾಗಿ ಉಂಟಾಗುವುದು. ತಲೆಗೆ ಶುದ್ಧ ಕೊಬ್ಬರಿ ಎಣ್ಣೆ ಹಾಗೂ ಹೋಮಿಯೋಪತಿ ಎಣ್ಣೆಗಳಾದ ಆರ್ನಿಕ ಹಾಗೂ ಜಬೋರ ಎಣ್ಣೆ ಎಂಬ ತೈಲವನ್ನು ಉಪಯೋಗಿಸಬಹುದು. ಮೆಹಂದಿ, ನೆಲ್ಲಿಕಾಯಿ, ಲಿಂಬೆಹಣ್ಣಿನ ರಸ ಹಾಗೂ ಮೊಸರು ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ತಲೆಗೆ ಹಚ್ಚಿ ತಲೆಗೆ ಸ್ನಾನ ಮಾಡಬಹುದು. ಇದರಿಂದ ತಲೆಗೂದಲು ಉದುರುವುದು ಕಡಿಮೆ ಆಗುವುದು. ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೌತೆಕಾಯಿ ಹಾಗೂ ಮೆಂತ್ಯದ ಸೊಪ್ಪನ್ನು ಬಳಸಬಹುದು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಕೂದಲ ಆರೈಕೆಗೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡಿದವರು ಡಾ ಮೀನಾಕ್ಷಿ ರತ್ನ ಹೊನ್ನದ್. ಆರೋಗ್ಯ ಬಿಂದು ಕೇಳಿದಿರಿ.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ

0: ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು, ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ

ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 2:43. ಇನ್ನೀಗ ಕೇಳೋಣ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ.

102.6 ಮೆಗಾಹರ್ಟ್ಸ್ನ ಎಲ್ಲ ಕೇಳುಗರಿಗೂ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇವತ್ತು ಯಾವ ವಿಷಯವನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಅತೃಪ್ತ ಮನಸ್ಸಿನ ಬಗ್ಗೆ. ಅತೃಪ್ತ ಮನಸ್ಸಿನ ಮನುಷ್ಯ ಭಗವಂತನ ಸೃಷ್ಟಿಯಲ್ಲೂ ಕೂಡ ತಪ್ಪನ್ನೇ ಹುಡುಕ್ತಾನಂತೆ. ಹೀಗಿದ್ದಾಗ ಭಗವಂತನ ಸೃಷ್ಟಿಯನ್ನು ಕೂಡ ಅವನು ಅಳ್ಳಗಳಿತಾನೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ. ಒಂದ್ಸಲ ಭಗವಂತನಿಗೆ ಅನಿಸುತ್ತಂತೆ, ತಾನು ಸೃಷ್ಟಿ ಮಾಡಿರುವಂತಹ ಸುಂದರ ಪ್ರಕೃತಿಯನ್ನ ನಾನೇ ಒಮ್ಮೆ ನೋಡ್ಬರ್ಬೇಕು, ಅಲ್ಲಿ ನಾನು ಸೃಷ್ಟಿ ಮಾಡಿರೋದು ಎಲ್ರಿಗೂ ಅನುಕೂಲವಾಗಿದೆಯಾ, ಹೇಗಿದೆ ಅಂತ ಪ್ರಾಣಿ ಪಕ್ಷಿಗಳನ್ನ ಕೇಳಬೇಕು, ಅವರ ಅನಿಸಿಕೆಯನ್ನ ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ಭಗವಂತ ಒಮ್ಮೆ ಭೂಮಿಗೆ ಬರ್ತಾನಂತೆ. ಭೂಮಿಗೆ ಬಂದಂತ ಭಗವಂತ ಮೊಟ್ಟ ಮೊದಲು ಒಂದು ದುಂಬಿಯನ್ನ ಭೇಟಿ ಮಾಡ್ತಾನೆ. ನಾನು ಸೃಷ್ಟಿ ಮಾಡಿದ್ದ ಬಗ್ಗೆ ನಿನಗೇನನ್ಸುತ್ತೆ, ಈ ಪ್ರಕೃತಿಯನ್ನು ನಾನು ಸೃಷ್ಟಿಸಿದ್ದೀನಿ, ಇದ್ರ ಬಗ್ಗೆ ನಿನಗೇನಿಸ್ತಿದೆ ಅಂತ ಕೇಳ್ತಾನಂತೆ. ಆಗ ಅದು, ತುಂಬಾ ಚೆನ್ನಾಗಿದೆ ಭಗವಂತ, ಎಷ್ಟೊಂದು ಹೂಗಳನ್ನು ಸೃಷ್ಟಿ ಮಾಡಿದ್ಯಾ, ಅವುಗಳಲ್ಲಿ ಮಕರಂದವನ್ನ ಹೀರೋದೇ ನನಗೆ ತುಂಬಾ ಖುಷಿಯಾಗುತ್ತೆ, ಹೂವಿಂದ ಹೂವಿಗೆ ಹಾರ್ತಾ ನಾನು ತುಂಬಾ ಸಂತೋಷದಿಂದ ಈ ಪ್ರಕೃತಿಯನ್ನು ಆಸ್ವಾದಿಸ್ತಿದ್ದೀನಿ, ನಿನಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾನೆ, ಹೇಳುತ್ತಂತೆ ಆ ದುಂಬಿ. ಆಗ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತೆ, ಆಯ್ತು ಅಂತ ಮುಂದಕ್ಕೆ ಹೋಗ್ತಾನಂತೆ. ಅಲ್ಲಿ ಒಂದು ಪಕ್ಷಿ ಸಿಗುತ್ತೆ. ಆ ಪಕ್ಷಿಯನ್ನು ಕೂಡ ಕೇಳ್ತಾನೆ ಭಗವಂತ, ಸೃಷ್ಟಿಸಿರೋ ಅಂತಹ ಪ್ರಕೃತಿ ನಿನಗೆ ಇಷ್ಟ ಆಗ್ತಿದ್ಯಾ, ಏನನ್ನಿಸ್ತಿದೆ ಅಂತ. ನಿನ್ನ ಸೃಷ್ಟಿಯ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಸಣ್ಣ ಹಕ್ಕಿ ಅಷ್ಟೇ, ನೀನು ಎಷ್ಟೊಂದು ವಿಧ ವಿಧವಾದ ಗಿಡಮರಗಳನ್ನು ಸೃಷ್ಟಿ ಮಾಡಿದ್ಯಾ, ನಾನು ಎಲ್ಲ ಕಡೆಯೂ ಹಾರ್ತಾ ಹೋಗಿ ನನಗೆ ಬೇಕಾದ ಹಣ್ಣುಗಳನ್ನು ತಿಂತೀನಿ, ಎಷ್ಟೊಂದು ನದಿ ಸರೋವರಗಳನ್ನು ಸೃಷ್ಟಿಸಿದೆಯಾ, ನನಗೆ ಬಾಯಾರಿಕೆಯಾದಾಗ ಅಲ್ಲಿ ನೀರು ಕುಡಿತೀನಿ, ನಿನ್ನ ಸೃಷ್ಟಿಯ ಬಗ್ಗೆ ವಿವರಣೆ ನೀಡೋದಕ್ಕೆ ನಾನು ತುಂಬ ಚಿಕ್ಕವನು, ಒಂದು ಹಾಡಿನ ಮೂಲಕ ನಾನು ನಿನಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಚಿಲಿಪಿಲಿ ಅಂತ ಹಾಡನ್ನು ಹಾಡ್ತಾ ಹಾರುತ್ತಂತೆ. ಹೀಗೆ ಭಗವಂತಂಗೆ ಎಲ್ಲ ಪ್ರಕೃತಿಯ ಸೃಷ್ಟಿಯ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಸೃಷ್ಟಿ ಮಾಡಿರೋದು ಚೆನ್ನಾಗಿದೆ, ಈ ದುಂಬಿ ಹೇಳ್ತು ಖುಷಿಯಾಗ್ತಿದೆ ಅಂತ, ಪಕ್ಷಿ ಹೇಳ್ತು ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತಾನಂತೆ. ಅಲ್ಲಿ ಒಂದು ಕಪ್ಪೆ ಸಿಗುತ್ತಂತೆ. ಕಪ್ಪೆ ಬಳಿ ಹೋಗಿ ಕೇಳ್ತಾನಂತೆ, ಕಲ್ಲಲ್ಲೂ ಕೂಡ ಹುಟ್ಟಿ ಕೂಗುವ ನಿನ್ನಂತಹ ಕಪ್ಪೆಗೆ ನನ್ನ ಸೃಷ್ಟಿ ಏನನ್ನಿಸ್ತಿದೆ ಅಂತ. ಆಗ ಕಪ್ಪೆ ಹೇಳುತ್ತಂತೆ, ನಮಗೆ ಎಲ್ಲಿ ನಾನು ಸೃಷ್ಟಿಯಾದ್ನೋ ಅಲ್ಲೇ ನನಗೆ ಆಹಾರ ಒದಗಿಸ್ತಿದೆಯಾ, ಮಾತನಾಡೋದಕ್ಕೆ ಏನು ಉಳಿದಿದೆ, ಶಬ್ದಗಳೇ ಇಲ್ಲ ನಿನ್ನ ಸೃಷ್ಟಿಯ ಮುಂದೆ, ನಿನ್ನ ಸೃಷ್ಟಿ ತುಂಬ ಚೆನ್ನಾಗಿದೆ ಭಗವಂತ, ನಾನು ಸಂತುಷ್ಟನಾಗಿದ್ದೀನಿ, ನನಗೆ ತೃಪ್ತಿ ಇದೆ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಭಗವಂತನಿಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಂತೆ. ನನ್ನ ಸೃಷ್ಟಿಯ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹಾಗಿದ್ದಾಗ ನಾನು ಮುಂದೆ ಹೋಗಿ ಮನುಷ್ಯನನ್ನು ಕೇಳೋಣ ಅಂತ ಕೇಳ್ತಾನಂತೆ ಭಗವಂತ. ಆಗ ಮನುಷ್ಯ ಏನು ಹೇಳ್ತಾನೆ ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ. ಮನುಷ್ಯನ ಅತೃಪ್ತತೆಗೆ ಒಂದು ನಿದರ್ಶನದಂತೆ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಭಗವಂತ ಸೃಷ್ಟಿಯಲ್ಲಿ ಸಾಕಷ್ಟು ಪ್ರಕೃತಿಯಲ ಸೃಷ್ಟಿಯನ್ನು ಮಾಡಿದ್ದಾನೆ. ಹೀಗಾಗಿ ಭಗವಂತನಿಗೂ ಒಂದು ಕುತೂಹಲ, ನಾನು ಸೃಷ್ಟಿಸಿರುವಂತಹ ಈ ಪ್ರಕೃತಿ ಎಲ್ರಿಗೂ ತೃಪ್ತಿ ತರ್ತಿದ್ಯಾ ಅಂತ ತಿಳ್ಕೋಬೇಕು ಅಂತ ಭೂಮಿಗೆ ಬಂದಂತಹ ಭಗವಂತ ದುಂಬಿಯನ್ನ, ಪಕ್ಷಿಯನ್ನ, ಕಪ್ಪೆಯನ್ನ ಕೇಳಿದಾಗ ಕೃತಜ್ಞತೆಯನ್ನ ಸಲ್ಲಿಸ್ತಾರಂತೆ ಈ ಮೂರು ಭಗವಂತನಿಗೆ. ನಿನ್ನ ಸೃಷ್ಟಿ ತುಂಬಾ ಚೆನ್ನಾಗಿದೆ, ನಾವು ತೃಪ್ತಿಯಿಂದ ಇದ್ದೀವಿ, ಆಹಾರ ಪ್ರಕೃತಿ ಎಲ್ಲವನ್ನು ಕೊಟ್ಟಿದೀಯಾ, ನಿನಗೆ ಧನ್ಯವಾದ ಅಂತ ಹೇಳ್ತಾರೆ. ಹೀಗೆ ಸಾಕ್ತಾ ಮನುಷ್ಯನ ಬಳಿ ಹೋಗಿ ಕೇಳೋಣ ಅಂತ ಹೇಳಿ ಭಗವಂತ ಮನುಷ್ಯನ ಬಳಿ ಕೇಳಿದಾಗ ಮನುಷ್ಯ ಹೇಳ್ತಾನಂತೆ, ನೀನು ಏನು ಮಹಾ ಮಾಡಿರುವೆ, ಒಂದನ್ನಾದರೂ ಸರಿಯಾಗಿ ಸೃಷ್ಟಿಸಿದೀಯಾ? ಸಿಹಿ ನೀರು ಇರುವ ನದಿಯನ್ನ, ಕೊಳಗಳನ್ನ ಚಿಕ್ಕದು ಮಾಡಿರುವೆ, ಸಮುದ್ರದ ನೀರನ್ನ ಕುಡಿಯಲಾರದಂತೆ ಉಪ್ಪು ಮಾಡಿಬಿಟ್ಟಿರುವೆ, ಪರ್ವತಗಳದ್ದಕ್ಕೂ ಪರ್ವತಗಳಿಗೆ ಆಕಾರವೇ ಇಲ್ಲ, ಕೆಲವು ಜನರನ್ನ ಕೆಂಪಗೆ, ಕೆಲವರನ್ನ ಬೆಳ್ಳಗೆ, ಇನ್ನು ಕೆಲವರನ್ನ ಕಪ್ಪಗೆ ಸೃಷ್ಟಿಸಿದೀಯಾ? ಅವರ ಹಾಗೆ ನಾವು ಆಗಬೇಕೆಂದು ಇವರೆಲ್ಲ ಬಣ್ಣ ಬಳಿದುಕೊಳ್ಳುತ್ತಾರೆ, ಹೊಟ್ಟೆಗೆ ಅನ್ನವಿಲ್ಲದೆಂದು ಕೆಲವರು ಪರದಾಡುತ್ತಾರೆ, ಇನ್ನು ಕೆಲವರು ತಿಂದಿದ್ದು ಜೀರ್ಣವಾಗಲೆಂದು ಕಸರತ್ತು ಮಾಡ್ತಾರೆ. ಹೀಗೆಲ್ಲಾ ಬೇಕಾಬಿಟ್ಟಿ ಸೃಷ್ಟಿ ಮಾಡುವ ಬದಲು ನನ್ನನ್ನು ಕೇಳಬೇಕಿತ್ತು, ಒಮ್ಮೆಯಾದರೂ ನನ್ನನ್ನು ಕೇಳಿದಿದ್ರೆ ನಾನು ನಿನಗೆ ಹೇಳ್ತಿದ್ದೆ ಅಂತ ಮನುಷ್ಯ ಹೇಳ್ತಾನಂತೆ. ಸರಿಯಾಗಿ ಸಲಹೆ ಕೊಡ್ತಾ ಇದ್ದೆ ಭಗವಂತ ನಿನಗೆ, ನೀನು ಸರಿಯಾಗಿ ಸೃಷ್ಟಿ ಮಾಡಿಲ್ಲ ಇದನ್ನ ಅಂತ ಭಗವಂತನಿಗೆ ಮನುಷ್ಯ ಹೇಳ್ದನಂತೆ. ಇದನ್ನ ಕೇಳಿಸ್ಕೊಂಡು ಭಗವಂತ ಏನ್ ಹೇಳ್ತಾನೆ ಹೇಳ್ತೀನಿ ಈ ಗೀತೆಯ ನಂತರ.

ತುಂಬಿಯನ್ನ, ಪಕ್ಷಿಯನ್ನ, ಕಪ್ಪೆಯನ್ನ ಕೇಳಿದಾಗ ನಿನ್ನ ಸೃಷ್ಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆ ಮನುಷ್ಯನನ್ನು ಕೂಡ ಕೇಳೋಣ ಅಂತ ಹೋದಾಗ ಮನುಷ್ಯ ಹೇಳ್ತಾನೆ, ನಿನ್ನ ಸೃಷ್ಟಿ ಸ್ವಲ್ಪನೂ ಚೆನ್ನಾಗಿಲ್ಲ, ಕುಡಿಯುವ ನೀರಿರುವಂತಹ ನದಿ ಕೊಳಗಳನ್ನ ಸಣ್ಣದಾಗಿ, ಉಪ್ಪು ನೀರಿನ ಸಮುದ್ರವನ್ನ ದೊಡ್ಡದಾಗಿ ಮಾಡಿದ್ಯಾ, ಇಲ್ಲಿ ಯಾವುದು ಸರಿ ಇಲ್ಲ, ನನ್ನನ್ನು ಕೇಳಬೇಕಾಗಿತ್ತು ನೀನು ಸಲಹೆನ, ನಾನು ಹೇಳ್ತಾ ಇದ್ದೆ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾನೆ. ಆಗ ಭಗವಂತನಿಗೆ ತುಂಬಾ ಕೋಪ ಬರುತ್ತೆ ಮನುಷ್ಯನ ಮೇಲೆ. ಆದರೂ ತಾಳ್ಮೆಯಿಂದ ಪಕ್ಕದಲ್ಲಿದ್ದಂತ ಹಕ್ಕಿಯನ್ನ ಕೇಳ್ತಾನಂತೆ, ಇವನು ಯಾಕೆ ಹೀಗೆ ಅಂತ. ಆಗ ಹಕ್ಕಿ ಹೇಳುತ್ತಂತೆ, ಅವನ ಹಣೆ ಬರವೇ ಅಷ್ಟು, ಅವನ್ ಯಾವಾಗ್ಲೂ ಹೀಗೇನೆ ಅತೃಪ್ತನೆ ಅವನು, ಅವನನ್ನ ಯಾವುದರಿಂದಲೂ ತೃಪ್ತಿ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾವಾಗ್ಲೂ ಅತೃಪ್ತಿಯಿಂದ ಇರುವುದೇ ಅವನ ಜಾಯಮಾನ. ಹೀಗಾಗಿ ಏನೆಂದು ಇನ್ನು ಇನ್ನೆಂದೂ ತಾನು ಈ ಅತೃಪ್ತ ಮನುಷ್ಯನಿಂದ ಏನನ್ನೂ ಕೇಳಬಾರ್ದು ಅಂತ ಹೇಳಿ, ಈ ಕಡೆ ಬರೋದೂ ಇಲ್ಲ ನಾನು, ಮನುಷ್ಯನಿರುವ ಕಡೆಗೆ ತಲೆನೂ ಹಾಕೋದಿಲ್ಲ ಅಂತ ಭಗವಂತ ತೀರ್ಮಾನಿಸ್ಬಿಡ್ತಾನಂತೆ. ಹೀಗೆ ಈ ಕಥೆ ತುಂಬ ಕಾಲ್ಪನಿಕ ಅಂತ ಅನಿಸಿದ್ರೂ ಕೂಡ ಮನುಷ್ಯನ ನಡವಳಿಕೆಯಂತೂ ಹೀಗೇ ಇದೆ ಅಲ್ವಾ? ಇದೇ ರೀತಿ ಭಗವಂತನ ಸೃಷ್ಟಿಯಲ್ಲೂ ಕೂಡ ತಪ್ಪು ಹುಡುಕುವ ಮನುಷ್ಯನನ್ನ ಇನ್ನು ಯಾರು ಕೂಡ ತೃಪ್ತಿಪಡಿಸೋದಕ್ಕೆ ಸಾಧ್ಯ ಹೇಳಿ? ನಿಜವಾದ ಜ್ಞಾನಿಯಾದವನು ನಿಸರ್ಗ ನೀಡಿದ್ದನ್ನ ಸರಿಯಾಗಿ ಬಳಸಿಕೊಂಡು ಪಶು ಪಕ್ಷಿಗಳ ಹಾಗೆ ನೆಮ್ಮದಿಯಿಂದ, ತೃಪ್ತಿಯಿಂದ, ಸ್ವಚ್ಛಂದವಾಗಿ ಜೀವನ ನಡೆಸ್ತಾನೋ ಅವನು ತೃಪ್ತಿ ಹೊಂದುತ್ತಾನೆ. ಎಲ್ಲ ಇದ್ದು ಕೊರಗುವವರು ಕಾಯಿಲೆಗೆ, ಇಂಥ ಮನಸ್ಥಿತಿಗೆ ಯಾವುದೇ ಮದ್ದಿರೋದಿಲ್ಲ ಅಲ್ವಾ?

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಒಂದು ಕಥೆಯನ್ನ ಹೇಳ್ತಾ ಇದ್ದೆ, ಭಗವಂತನಿಗೆ ತುಂಬಾ ಕುತೂಹಲ ಆಗುತ್ತೆ ನಾನು ಸೃಷ್ಟಿಸಿರುವಂತಹ ಪ್ರಕೃತಿಯ ಬಗ್ಗೆ ಏನ್ ಅಭಿಪ್ರಾಯ ಇದೆ ಭೂಮಿಯಲ್ಲಿ ಎಲ್ರಿಗೂ ಅಂತ ಕೇಳೋದಕ್ಕೆ ಕುತೂಹಲದಿಂದ ಭೂಮಿಗೆ ಬರ್ತಾನೆ. ಆಗ

ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ವೇಳೆ 5 ಗಂಟೆ. ಕೇಳಿದ್ರೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಇಂದು ತಾಂತ್ರಿಕ ಕಾರಣಗಳಿಂದ ಪ್ರಸಾರ ಮಾಡಲಾಗುತ್ತಿಲ್ಲ. ಪ್ರಕಟಿತ ಕಾರ್ಯಕ್ರಮಕ್ಕೆ ಬದಲಾಗಿ ಇದೀಗ ಕೆಲವು ಚಿತ್ರಗೀತೆಗಳು. ಶ್ರೋತೃಗಳೇ, ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರುವ ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್. ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ರವಿಚಂದ್ರ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಪ್ರಿಯ ಶ್ರೋತೃಗಳೇ, ದಿನಾಂಕ 11/7/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ. ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುವರು ವಾಟ್ಸಪ್ ಮೂಲಕ ಆಗ ಸಂದೇಶ ಕಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ತಪ್ಪದೇ ಕೇಳಿ, ಇದೇ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ ನಿಮ್ಮ ಪ್ರೀತಿ ಚಿತ್ರದುರ್ಗ FM ನಿಂದ.

ಪ್ರಿಯ ಕೇಳುಗರೆ ಗಮನಿಸಿ, ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಚಿತ್ರದುರ್ಗದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಉಪ ಮುಖ್ಯ ಪರಿವೀಕ್ಷಕರಾದ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಮನು ಮತ್ತು ರಾಧಿಕಾ ಹಾಡಿರುವ ಪೊಲೀಸ್ನ ಹೆಂಡತಿ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾ ಹ್ಯಾರ್ಡ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಎಫ್ಎಂ ಸಮಯ 5:15. ಪ್ರಿಯ ಕೇಳುಗರೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಆಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ತಪ್ಪದೇ ಕೇಳಿ ಭಾಗವಹಿಸಿ. ಇನ್ನು ಮುಂದೆ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ 5:30 ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ. ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇನ್ನು ಮುಂದೆ 5:30 ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂ ನಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಆಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444602373, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಜಯಸಿಂಹ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಬರೆದ ಗೀತೆಗೆ ಸಂಗೀತ ವಿಜಯಾನಂದ್ ಅವರದು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 5:30.
1: ಕೇಳಿ ಕ್ವಶನ್ ಬಾಕ್ಸ್ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ.

ಪ್ರಿಯ ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳಲಾಗುವಂತಹ ಪ್ರಶ್ನೆಗೆ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864023, ಇನ್ನೊಂದು ಮೊಬೈಲ್ ಸಂಖ್ಯೆ 9141

0: 9702722 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಾವು ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ. ಆದಷ್ಟು ಶ್ರೋತೃಗಳು ಒಮ್ಮೆ ಮಾತ್ರ ಕರೆ ಮಾಡಲು ಪ್ರಯತ್ನಿಸಿ. ಎಲ್ಲ ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಲಾಗುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾರ್ಯಕ್ರಮದ ಆರಂಭದ ಕರೆಯನ್ನು ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ?

0: कार्यक्रम था आरंभ दह करे ना स्पीकर सुना। हेलो नमस्ते। हेलो
1: नमस्ते
0: सर। नमस्ते यार मातादिरे हेळि। बेंगळूरु निंद सुब्रमणि जयंत अवरु।
1: ಹೌದು ಸರ್
0: ರೇಡಿಯೋ ಕಾರ್ಯಕ್ರಮ ನಾ ಕೇಳ್ತಾ ಇದ್ರಿ ಅಲ್ವಾ? ಈಗ ಪ್ರಶ್ನೆಯನ್ನ ಕೇಳ್ತೇನೆ. ಭಾರತದ ಮೊದಲ ಎಣ್ಣೆ ಬಾವಿಯನ್ನು ತೋಡಿದ ಪ್ರದೇಶ ಯಾವುದು ಅಂತ ಹೇಳ್ತೀರಿ? ಹ್ಮ್ ಹೌದು ಹೌದ್ರಿ. ಇನ್ನೂ ಎರಡ್ ಸಲ ಹೇಳ ಕೇಳಿಸ್ಕೊಳ್ತಿದ್ರಿ
1: ಪ್ರಶ್ನೆ? ಹಲೋ.
0: ಹಾ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರಿಯಾಗಿ. ಭಾರತದ ಮೊದಲ ಎಣ್ಣೆ ಬಾವಿಯನ್ನು ತೋಡಿದ ಪ್ರದೇಶ ಯಾವುದು? ಅಸ್ಸಾಂ ಹತ್ರ ಅದಕ್ಕೊಂದು ಪರ್ಫೆಕ್ಟ್ ಆಗಿ ನಿರ್ದಿಷ್ಟವಾಗಿ ಹೆಸರಿದೆ ಹೇಳ್ತೀರಾ? ಒಂದು ನಿರ್ದಿಷ್ಟ ಹೆಸರಿದೆ ಸುಬ್ರಹ್ಮಣ್ಯ ಜಯಂತ್ ಅವ್ರೆ. ಹತ್ತತ್ರ ಇದೀರಿ. ಅಂಕಲೇಶ್ವರ ಅಂತ ಹೇಳಿ ಅದ್ರ ಹೆಸರು ಅಂಕಲೇಶ್ವರ ಅಂತ ಹೇಳಿ. ಮತ್ತೆ ನಿಮ್ಗೆ ಮತ್ತೊಂದು ಪ್ರಶ್ನೆನ ಕೇಳ್ತೇನೆ. ರಾಜ್ಯ ಕೇಂದ್ರ ಸರ್ಕಾರಗಳ ಪ್ರಶ್ನೆನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಕೇಳ್ತಿದೆಯಲ್ಲ ಫೋನಲ್ಲಿ. ರಾಜ್ಯ ಕೇಂದ್ರ ಸರ್ಕಾರಗಳ ಸಂಬಂಧ ಕುರಿತು ವಿಚಾರಿಸಲು ರಚಿಸಲಾದ ಆಯೋಗದ ಹೆಸರು ಗೊತ್ತಾ? ಈ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು ಇದೇ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಅವುಗಳ ಸಂಬಂಧ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಆಯೋಗವನ್ನ ಕಮಿಷನ್ ರಚನೆ ಮಾಡ್ತಾರೆ. ಆ ಆಯೋಗದ ಹೆಸರು ಗೊತ್ತಾ ಹೇಳ್ತೀರಿ? ಗೊತ್ತಾಗ್ಲಿಲ್ಲ. ಮುಂದಿನ ಅವರಿಗೆ ನಾವು ಪ್ರಶ್ನೆಯನ್ನ ಮುಂದುವರಿಸ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ್ದಕ್ಕಾಗಿ ಸುಬ್ರಹ್ಮಣ್ಯ ಜಯಂತ್ ಅವರೇ ಧನ್ಯವಾದಗಳು. ತಮಗೆ ಬೆಂಗಳೂರಿನಲ್ಲಿ ಕೇಳ್ತಾ ಇದ್ದೀರಿ ಕಾರ್ಯಕ್ರಮವನ್ನು. ಪ್ರಿಯ ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444826723. ಇನ್ನೊಂದು ಮೊಬೈಲ್ ಸಂಖ್ಯೆ 9141917222. 9448640273 ಮತ್ತು 9141970272. ಹಲೋ ನಮಸ್ತೆ.
2: ನಮಸ್ತೆ.
0: ನಮಸ್ತೆ. ನಮಸ್ತೆ ಸರ್. ಶಿವಲಿಂಗಯ್ಯ ಹಿರೇಮಠ್. ಕಾರ್ಯಕ್ರಮ ಆರಂಭಿದೀವ್ರಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಿ
2: ಅಲ್ಲ?
0: ಸಂತೋಷ. ಪ್ರಶ್ನೆಯನ್ನ ನಿಮಗೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಂಬಂಧ ಕುರಿತು ವಿಚಾರಿಸಲು ರಚಿಸಲಾದ ಆಯೋಗದ ಹೆಸರು ಏನು? ಹೌದು, ಸಂಬಂಧ ಕುರಿತು ವಿಚಾರಿಸಲಿಕ್ಕೆ ರಚಿಸಲಾದ ಒಂದು ಆಯೋಗವನ್ನ ರಚನೆ ಮಾಡಿತ್ತು ಕೇಂದ್ರ ಸರ್ಕಾರ. ಆ ಆಯೋಗದ ಹೆಸರನ್ನ ಹೇಳ್ತೀರಿ? ಪ್ರಯತ್ನ ಪಡಿ. ಉತ್ತರ ತಪ್ಪಾಗಿದೆ. ನಮ್ಮ ಮುಂದಿನ ಕೇಳುಗರು ಉತ್ತರಿಸ್ತಾರೆ ನೋಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಶಿವಲಿಂಗ ಹಿರೇಮಠ್ ಧನ್ಯವಾದಗಳು.

0: ಬಹಳ ಖುಷಿ ಆಗ್ತಿದೆ. ಇದು ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತೀನಿ, ಹೇಳದೇ ಇದ್ರೆ ನಾನೇ ಆ ಉತ್ತರವನ್ನ ಹೇಳ್ತೀನಿ. ಪ್ರಯತ್ನವನ್ನ ಪಡ್ತೀರಿ? ರಾಜ್ಯ ಕೇಂದ್ರ ಸರ್ಕಾರಗಳ ಸಂಬಂಧ ಕುರಿತು ವಿಚಾರಿಸಲಿಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಿದ್ರು.
1: ರಾಜ್ಯಪಾಲರು ಲೋಕಭವನ ಅಂತ ಮಾಡಿದ್ದಾರೆ ಸರ್, ಅವಾಗ ಮೊದಲು ರಾಜಭವನ ಅಂತ ಇತ್ತು, ಲೋಕಭವನ ಅಂತ ಮಾಡಿದ್ರು.
0: ಉತ್ತರ ತಪ್ಪಾಗಿದೆ. ಇದು ಏನಂದ್ರೆ ಸರ್ಕಾರಿ ಆಯೋಗ ಅಂತ ಹೇಳಿ ರಾಜ್ಯ ಅನೇಕ ಆಯೋಗಗಳು ಹೆಸರುಗಳು ಇರ್ತಾವಲ್ವಾ, ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡಿದ್ರು, ಅದಕ್ಕೂ ಕೂಡ ಒಂದ್ ಹೆಸರಿತ್ತು. ರಾಜ್ಯವೂ ಮಾಡಿತ್ತು, ಮತ್ತೆ ಕೇಂದ್ರ ಸರ್ಕಾರವು ಕೂಡ ಪಂಚಾಯತ್ ರಾಜ್ ಇಲಾಖೆಯನ್ನ ಜಾರಿ ತರಬೇಕಾದ್ರೂ ಕೂಡ ಆಯೋಗಗಳನ್ನು ರಚನೆ ಮಾಡಿದ್ರು, ಬಲವಂತರಾವ್ ಮೆಹ್ತಾ ಸಮಿತಿ ಅಂತೇಳಿ. ಈ ರೀತಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಕುರಿತು ವಿಚಾರಿಸಲಿಕ್ಕೆ ಒಂದು ಆಯೋಗ ಇರುತ್ತೆ, ಅದನ್ನ ಸರ್ಕಾರಿ ಆಯೋಗ ಅಂತೇಳಿ ಕರಿತಿದ್ರು. ಶಿವಣ್ಣವರೇ ಧನ್ಯವಾದಗಳು, ಖುಷಿಯಿಂದ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ, ಕೊಳ್ಳಾಳಲ್ಲಿ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡ್ತಾ. ಯಗಡೆಹಾಳ. ಧನ್ಯವಾದಗಳು ಶಿವಣ್ಣ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ನಮಸ್ತೆ. ನಮಸ್ತೆ ರೀ. ಇವರು ಶಿವಲಿಂಗಯ್ಯ ಹಿರೇಮಠ ಅವರು. ನಿಮಗೆ ಪ್ರಶ್ನೆಯನ್ನ ಕೇಳ್ತೇನೆ. ಪ್ರಶ್ನೆ ಬದಲಾಗಿದೆ. ರಕ್ತ ಪರಿಚಲನೆಯನ್ನ ಸಂಶೋಧಿಸಿದವರು ಯಾರು? ವಿಲಿಯಂ ಹಾರ್ವೆ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಶಿವಲಿಂಗಯ್ಯ ಹಿರೇಮಠ ಅವರೇ. ನಾನು ನಿಮಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಉದ್ಯೋಗ ಖಾತ್ರಿ ಯೋಜನೆಯನ್ನ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ರಾಜ್ಯ ಯಾವುದು?
2: ಉದ್ಯೋಗ ಖಾತ್ರಿ ಯೋಜನೆ ಕರ್ನಾಟಕ.
0: ಉತ್ತರ ತಪ್ಪಾಗಿದೆ ಶಿವಲಿಂಗಯ್ಯ ಹಿರೇಮಠ ಅವರೇ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ತಪ್ಪಾಗಿದೆ. ಥ್ಯಾಂಕ್ ಯು.

0: ನಮ್ಮ ಮುಂದಿನ ಕೇಳುಗರು ಕರೆಯನ್ನ ಸ್ವೀಕರಿಸೋಣ. ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಲೋ, ನಮಸ್ಕಾರ.
1: ನಮಸ್ಕಾರ,
0: ಚಿತ್ರದುರ್ಗ ಆಕಾಶವಾಣಿ. ಭರಂಸಾಗರ ಹೋಬಳಿ ಕೊಳ್ಳಾಳ ಪಂಚಾಯತಿ. ಕೊಳ್ಳಾಳ ಹೈವೇ ರೋಡ್ ಅಲ್ಲಿ ಬರ್ತಾ ಇದೆ ಅಲ್ವಾ? ಕಾರ್ಯಕ್ರಮ ರೇಡಿಯೋದಲ್ಲಿ ಕೇಳ್ತಾ ಇದ್ದೀರಿ ಶಿವಣ್ಣ ಅವರೇ?
1: ರೇಡಿಯೋ ಕೇಳ್ತಾ ಇರ್ತೀನಿ ಸರ್. ಒಂದ್ ಎರಡ್ ಮೂರು ಕಾರ್ಯಕ್ರಮ ಮಾಡಿದೀನಿ.

0: ನಮ್ಮ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಲೋಚನಾ. ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕೆ ತಯಾರಿದ್ದೀರಿ? ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಲ್ವಾ? ನಾನು ಹಿಂದೆ ಒಬ್ಬ ಕೇಳುಗರಿಗೆ ಪ್ರಶ್ನೆನ ಕೇಳಿದ್ದೆ, ಅದನ್ನ ನಿಮಗೆ ಹಿಂದಿರುಗಿಸ್ ಅಂದ್ರೆ ನಿಮಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಅವರು ಪ್ರಯತ್ನ ಪಟ್ಟಿದ್ರು ಆಗ್ಲಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಹೇಳಲಿಕ್ಕೆ ಪ್ರಯತ್ನವನ್ನ ಪಡಿ. ಉದ್ಯೋಗ ಖಾತ್ರಿ ಯೋಜನೆ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ರಾಜ್ಯ ಯಾವುದು? ಉದ್ಯೋಗ ಖಾತ್ರಿ ಯೋಜನೆಯನ್ನ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ರಾಜ್ಯ ಯಾವುದು? ಉದ್ಯೋಗ ಖಾತ್ರಿ ಯೋಜನೆ ಕೇಳಿದಿರಲ್ಲ, ಹೆಸರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತು, ಈಗ ಜಿ ರಾಮ್ಜಿ ಅಂತೇಳಿ ಬದಲಾಯಿಸಿದ್ದಾರೆ ಹೆಸರನ್ನ. ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಏನ್ ಸ್ಟೇಟ್ ಇದ್ದಾವೆ ನಮ್ಮ ದೇಶದಲ್ಲಿ, ಅದರಲ್ಲಿ ಮೊದಲನೇದಾಗಿ ಯಾವ ರಾಜ್ಯ ಅಳವಡಿಸಿಕೊಂಡಿತ್ತು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಏನಾದ್ರೂ ಉತ್ತರ ಊಹೆ ಮಾಡ್ತೀರಿ? ಲೋಚನಾ,

0: हेलो नमस्ते हेलो
1: नमस्ते सर
0: नमस्कार यार ಮಾತಾಡ್ತಿರೋದು ಹೇಳಿ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರೇ ಪ್ರಶ್ನೆಯನ್ನ ನಿಮಗೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ರಾಜ್ಯ ಯಾವುದು ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಧನ್ಯವಾದಗಳು ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಸಿಕ್ಕಿಂಗೆ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ದು ಯಾವ ತಿದ್ದುಪಡಿ ಪ್ರಕ

0: ಯಾವ ತಿದ್ದುಪಡಿಯಿಂದ ಸಿಕ್ಕಿಂ ಸಿಕ್ಕಿಂ ರಾಜ್ಯ ಅಂತ ಹೇಳಿ ಸಿಕ್ಕಿಂ ಕೂಡ ಒಂದು ರಾಜ್ಯ ಅಂತ ಕೇಂದ್ರ ಘೋಷಣೆ ಮಾಡುತ್ತೆ. ಅದಕ್ಕೂ ಮುಂಚೆ ಸಿಕ್ಕಿಂ ರಾಜ್ಯ ಆಗಿರಲ್ಲ. ಅದು ಯಾವ
1: ತಿದ್ದುಪಡಿ
0: ಎಷ್ಟನೇದು ಅಂತ ಹೇಳ್ತಾ ಇದ್ದೀರಿ? ಹೌದು, ಸಂವಿಧಾನ ತಿದ್ದುಪಡಿ ಎಷ್ಟು?
1: ಸಂವಿಧಾನದ ತಿದ್ದುಪಡಿ ಕಾಯ್ದೆ ಸರ್, ಅದು
0: ಎಷ್ಟು?
1: 36ನೇ ಸಂವಿಧಾನದ ತಿದ್ದುಪಡಿ
0: ಸರ್. ಹತ್ರ ಇದೀರಿ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಡಿ. 36 ಅಂತ ಹೇಳ್ತಾ ಇದೀರಿ.
1: ಹಲೋ,
0: ಹಾ ಹೇಳಿ
1: ಸರ್. 36ನೇ ಇದು ತಿದ್ದುಪಡಿ ಅಲ್ವಾ ಸರ್?
0: ಅದು 35ನೇ ತಿದ್ದುಪಡಿ. ನಿಮಗೆ
1: 35 ಅಥವಾ 36?
0: ನಿಮಗೆ ಮುಂದಿನ ಪ್ರಶ್ನೆ
1: ಕೇಳಿ ಸರ್.
0: ಮತದಾನದ ವಯಸ್ಸನ್ನ, ಸುಬ್ರಹ್ಮಣ್ಯ ಜಯಂತ್ ಅವರೇ ಪ್ರಶ್ನೆನ ಕೇಳಿಸ್ಕೊಳ್ಳಿ. ಮತದಾನದ ವಯಸ್ಸನ್ನ 21-18 ಇಳಿಸಲಾದ 61ನೇ ತಿದ್ದುಪಡಿ ಅಂಗೀಕಾರವಾದದ್ದು ಎಷ್ಟನೇ ಇಸ್ವಿಯಲ್ಲಿ ಅಂತ ಹೇಳ್ತೀರಿ?
1: ಮತದಾನದ
0: ವಯಸ್ಸೇನಿತ್ತಲ್ಲ, 21 ಇತ್ತು ಮೊದಲು, ಅದನ್ನ 18 ಇಳಿಸ್ತಾರೆ ಅಲ್ವಾ, ಇದನ್ನ 61ನೇ ತಿದ್ದುಪಡಿ ಮೂಲಕ ಅಂಗೀಕಾರ ಮಾಡ್ತಾರೆ. ಇದು ಎಷ್ಟನೇ ಇಸ್ವಿಯಲ್ಲಿ, ಯಾವ ವರ್ಷದಲ್ಲಿ ಅಂತ ಹೇಳ್ತೀರಿ? ಹೌದು,
1: 1986.
0: ಉತ್ತರ ತಪ್ಪಾಗಿದೆ ಸುಬ್ರಹ್ಮಣ್ಯ ಜಯಂತ್ ಅವರೇ. ನಮ್ಮ ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ.

0: ಹಲೋ ನಮಸ್ತೆ
1: ಸರ್.
0: ನಮಸ್ತೆ ರೀ, ಶಿವಲಿಂಗ ಹಿರೇಮಠ ಅವರು. ಹಲೋ, ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮತದಾನದ ವಯಸ್ಸನ್ನ 21 to 18 ಇಳಿಸಿದ 61ನೇ ತಿದ್ದುಪಡಿ ಅಂಗೀಕಾರವಾದದ್ದು ಎಷ್ಟರಲ್ಲಿ? ಉತ್ತರ ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ. ನಾನು ಮುಂದೆ ಇನ್ನೊಂದು ಸ್ವಲ್ಪ ಅವಕಾಶವನ್ನ ಕೊಡ್ತೇನೆ, ಹೇಳ್ತೀರಿ? ಹೌದ್ರಿ,
1: 1900
0: ರಾಜೀವ್ ಗಾಂಧಿ ಪ್ರಧಾನ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ 1989 ತುಂಬಾ
1: ಒಂದು
0: ಹೌದು ಯುವಕರನ್ನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳಿಕ್ಕೋಸ್ಕರ ಅವರನ್ನ ಖಂಡಿತ ಒಂದು ಒಳ್ಳೆಯ ಕಾಯ್ದೆ ಅಂತ ಹೇಳ್ಬಹುದು. 21ರಿಂದ 18 ಕಳಿಸಿದ್ದು ಸರಿಯಾದ ಉತ್ತರವನ್ನ ಶಿವಲಿಂಗ ಹಿರೇಮಠ ಅವರು ನೀಡಿದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಈ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಅನೇಕ ಚಳುವಳಿಗಳು ನಡೀತವೆ, ಗೊತ್ತಿದೆ ಮಾಸ್ಟರ್ ತಾವುಗಳು ಇಲ್ವಾ? ಅದರಲ್ಲಿ ಖಿಲಾಫತ್ ಚಳುವಳಿ ಅಂತ ಏನ್ ನಡೀತದಲ್ಲ, ಈ ಖಿಲಾಫತ್ ಚಳುವಳಿ ಪ್ರಾರಂಭಿಸಿದವರು ಯಾರು ಅಂತ ಹೇಳ್ತೀರಿ? ಎಂತ ಸಹೋದರರು? ಹೌದ್ರಿ, ನಾನು ಅವ್ರ ಮುಂದಿನ ಕೇಳುಗರನ್ನ ಈ ಸಹೋದರರು ಅನ್ನೋ ಕ್ಲೂ ಅಲ್ಲೇ ಕೇಳ್ತೀನಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮ್ಮ ಮುಂದಿನ ಕೇಳುಗರು ಕೂಡ ನಿಮ್ಮ ಸುಳಿವಿನಿಂದ ಉತ್ತರವನ್ನ ಕೊಡ್ಲಿ. ಖಂಡಿತ. ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಎಫ್ಎಂ. ಸಮಯ 5:45. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರಶ್ನೆಗೆ ಉತ್ತರಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಹಲೋ.
2: ಹಲೋ,
0: ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ?
2: ನಮಸ್ಕಾರ ಸರ್, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಯಲ್ಲಾದಗುಂಡಿ ಅಂತ ಅವರು, ಮೋಹನ್ ನನ್ನ ಹೆಸರು.
0: ಮೋಹನ್?
2: ಹೌದು ಸರ್.
0: ಮೋಹನ್ ಅವರೇ, ನಿಮಗೆ ಪ್ರಶ್ನೆಯನ್ನ ನಮ್ಮ ಹಿಂದಿನ ಕೇಳುಗರಿಗೆ ಕೇಳಿದ್ದೆ, ಬಹುಶಃ ರೇಡಿಯೋ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಪ್ರಶ್ನೆಗೆ ನೇರವಾಗಿ ಉತ್ತರವನ್ನ ಹೇಳ್ತೀರಿ ಈಗ? ಹಾಗಾಗಿ ಪ್ರಶ್ನೆ ಕಡೆ ಗಮನವನ್ನು ಕೊಟ್ಟಿರಲ್ಲ. ಹೌದು. ಪ್ರಶ್ನೆ ಏನು ಅಂದ್ರೆ, ಈ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಅನೇಕ ಚಳುವಳಿಗಳು ನಡೀತಾವಲ್ಲ, ಅದರಲ್ಲಿ ಖಿಲಾಫತ್ ಚಳುವಳಿ ಅಂತ ಒಂದು ನಡೆದಿದೆ. ಖಿಲಾಫತ್ ಚಳುವಳಿ ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ. ಈ ಖಿಲಾಫತ್ ಚಳುವಳಿ ಪ್ರಾರಂಭಿಸಿದವರು ಯಾರು ಅಂತ ಹೇಳ್ತೀರಿ? ಹೌದು, ಈ ಓಮ್ ರೋಲ್ ಚಳುವಳಿ ಪ್ರಾರಂಭ ಮಾಡಿದರು. ಹೌದು, ಖಂಡಿತ ಸರಿಯಾದ ಉತ್ತರವನ್ನ ಮೋಹನ್ ಅವರೇ ನೀಡಿದ್ದೀರಿ. ಧನ್ಯವಾದಗಳು. ಅಲಿ ಸಹೋದರರು ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಖಿಲಾಫತ್ ಚಳವಳಿಯನ್ನ ಪ್ರಾರಂಭ ಮಾಡಿದವರು. ನಿಮಗೆ ಮುಂದಿನ ಪ್ರಶ್ನೆ, ನ್ಯೂಯಾರ್ಕ್ ನಲ್ಲಿ ಸ್ವಾತಂತ್ರ್ಯ ಪ್ರತಿಮೆ ಇದೆಯಲ್ಲ, ಇದನ್ನ ನಿರ್ಮಿಸಿದ್ದು ಯಾತಕ್ಕಾಗಿ ಅಂತ ಹೇಳ್ತಾರೆ ಗೊತ್ತಾ? ನ್ಯೂಯಾರ್ಕ್, ನ್ಯೂಯಾರ್ಕ್ ನಲ್ಲಿ ಸ್ವಾತಂತ್ರ್ಯ ಪ್ರತಿಮೆ ಇದೆ, ನ್ಯೂಯಾರ್ಕ್. ಅದನ್ನ ಯಾಕಾಗಿ ಅಲ್ಲಿ ಈ ಒಂದು ಸ್ವಾತಂತ್ರ್ಯ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತೀರಿ?
2: ಏಕತೆ ಇರ್ಬೋದಾ ಅಂತ, ಇದು ಒಗ್ಗಟ್ಟಿನ ಒಂದು ಸಂಕೇತ ಅಂತ ಏನಾದ್ರೂ ಇರ್ಬೋದಾ?
0: ಇಲ್ಲ ಇಲ್ಲ ಇಲ್ಲ. ಮೋಹನ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಗ್ಗಟ್ಟಿನ ಸಂಕೇತವಾಗಿ ಅಲ್ಲ, ಅದಕ್ಕೊಂದು ನಿರ್ದಿಷ್ಟವಾಗಿ ಉತ್ತರ ಇದೆ. ತುಂಬಾ ದೂರದಲ್ಲಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಆಲಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಕೇಳ್ತಾ ಇದ್ರಿ ಕಾರ್ಯಕ್ರಮ. ಹಾಗೆ ಧನ್ಯವಾದಗಳು ತಮ್ಮ ಒಂದು ಪ್ರತಿಕ್ರಿಯೆಗೆ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಹಲೋ, ನಮಸ್ತೆ. ನಮಸ್ತೆ, ಶಿವಲಿಂಗ ಹಿರೇಮಠ. ಪ್ರಶ್ನೆಯನ್ನ ನಿಮಗೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ, ಅಥವಾ ಕೇಳಿಸಿಕೊಂಡಿದ್ದೀರಿ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಅಲ್ವಾ? ಪ್ರಶ್ನೆ ಗೊತ್ತಾಯ್ತಾ? ಈ ನ್ಯೂಯಾರ್ಕ್ನ ಸ್ವಾತಂತ್ರ್ಯ ಪ್ರತಿಮೆ ನಿರ್ಮಿಸಿದ್ದು ಯಾತಕ್ಕಾಗಿ?
1: ನ್ಯೂಯಾರ್ಕ್ನ ಪ್ರತಿಮೆ,
0: ಸ್ವಾತಂತ್ರ್ಯ ಪ್ರತಿಮೆನ ನಿರ್ಮಾಣ ಮಾಡಿದ್ದಾರೆ ಅಲ್ವಾ, ಸ್ವಾತಂತ್ರ್ಯ ಪ್ರತಿಮೆ ಇದೆ ನ್ಯೂಯಾರ್ಕ್ ನಲ್ಲಿ, ಅದು ಯಾತಕ್ಕಾಗಿ ನಿರ್ಮಾಣ ಮಾಡಿದ್ರು ಅಂತ? ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ, ನಮ್ಮ ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಧನ್ಯವಾದಗಳು.

0: ಶ್ರೋತೃಗಳಿಗೆ ಕ್ವಶನ್ ಬಾಕ್ಸ್ ನೇರ ಫೋನ್ ರಸ ಪ್ರಶ್ನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ. ನಮಸ್ತೆ, ಶಿವಲಿಂಗಯ್ಯ ಹಿರೇಮಠ ಅವರೇ. ಪ್ರಶ್ನೆ ನಿಮಗೆ, ನ್ಯೂಯಾರ್ಕಿನ ಸ್ವಾತಂತ್ರ್ಯ ಪ್ರತಿಮೆ ನಿರ್ಮಿಸಿದ್ದು ಯಾತಕ್ಕಾಗಿ?
1: ಅಮೆರಿಕ ಕ್ರಾಂತಿಯಲ್ಲಿ ಮಾಡಿದ ಸಲುವಾಗಿ.
0: ಖಂಡಿತ, ಅಮೆರಿಕ ಏನು ಹೊಸ ದೇಶವಾಗಿ ಏನು ಹುಟ್ಟುತ್ತೆ, ಅದರ ಪ್ರತೀಕವಾಗಿ ನ್ಯೂಯಾರ್ಕ್ನಲ್ಲಿ ಸ್ವಾತಂತ್ರ್ಯ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ. ಸರಿಯಾದ ಉತ್ತರವನ್ನು ನೀಡಿ.
1: 76 ಜುಲೈ 4 ಸರ್, ಸ್ವಾತಂತ್ರ್ಯ ದಿನ.
0: ಅಂತೂ ಶೋಧನೆ ಮಾಡಿಬಿಟ್ರಿ, ಬಹಳ ಖುಷಿ ಆಗ್ತಿದೆ ಕಾರ್ಯಕ್ರಮದಲ್ಲಿ
1: ಭಾಗವಹಿಸಿದ.
0: ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಾನವನಿಗೆ ಸ್ವಾತಂತ್ರ್ಯ ಇರಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಖಂಡಿತ ಇದೆ ಅಲ್ವಾ. ಈಗ ನಿಮ್ಗೆ
1: ಏನಾಗಿದ್ರೆ ಸ್ಕೂಲ್ಗಳಲ್ಲಿ ಕಾಲೇಜುಗಳು ಕೆಲಸ ಮಾಡ್ತೀವ್ರಿ, ಉಳಿದವರೆಲ್ಲ ರೈತರ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರ ಧ್ವಜಾರಕ್ಕೆ ಬರಂಗಿಲ್ಲ.
0: ತುಂಬಾ ಬಹುತೇಕ ಬರ್ತಾ ಇರ್ತಾರೆ ಅವರು. ಅದೇನೋ ನಾವೇನಂತೀವಿ, ಪ್ರತಿಯೊಬ್ಬರ ಕಾಯಕದ ಹಿಂದೆ ರಾಷ್ಟ್ರ ಸೇವೆಯ ಒಂದು ಇರುತ್ತೆ. ಇರುತ್ತೆ, ಜೊತೆಗೆ ಮಕ್ಕಳು ಬಂದು ಅವ್ರಿಗೆ ನಲ್ಲ ಪ್ರಿಪೇರ್ ಮಾಡಿ ಕಳಿಸ್ತಾರಲ್ಲ ನಿಮ್ ಶಾಲೆಗಳಿಗೆ ಮಕ್ಕಳನ್ನ. ಮನೆಯಲ್ಲಿ ಸ್ವಾತಂತ್ರ್ಯ, ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಅಪ್ಪಾಜಿ ಅಂತೇಳಿ ಅವ್ರಿಗೆ ಏನ್ ಬೇಕೋ ಅವುಗಳನ್ನೆಲ್ಲ ತಯಾರು ಮಾಡಿ ಕೊಡ್ತಾರೆ. ನಮ್ಮ ರೈತರಾಗಿರ್ಲಿ, ಯಾವುದೇ ಕೆಲಸ ಮಾಡೋರಾಗಿರ್ಲಿ, ನಿಮ್ಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಬಹಳ ಸೊಗಸಾಗಿ ಉತ್ತರವನ್ನ ಕೊಡ್ತಾ ಇದ್ರಿ. ಕೇಳ್ತಾ ಇದ್ದೀರಿ? ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಹುಕಾಲ ಆಳಿದವರು ಯಾರು? ಸಾಮ್ರಾಜ್ಯವನ್ನ ಬಹುಕಾಲ ಆಳಿದವರು ಯಾರು? ಉತ್ತರ ತಪ್ಪಾಗಿದೆ ಶಿವಲಿಂಗ ಹಿರೇಮಠ.

0: ಪ್ರಯತ್ನವನ್ನ ಮಾಡಿ
1: ಪ್ರಶ್ನೆ.
0: ನಾನು ಹೇಳ್ತಾ ಇರೋದು ನಮ್ಮ ದೇಶವನ್ನಲ್ಲ, ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಹುಕಾಲ ಆಳಿದವರು ಯಾರು ಅಂತ ಕೇಳ್ತಾ ಇದ್ದೀನಿ.
1: ಬ್ರಿಟಿಷ್ ಸಾಮ್ರಾಜ್ಯ,
0: ತಪ್ಪಾಗಿದೆ. ನೀವು ಖಂಡಿತ ಪ್ರಯತ್ನಿಸಿ. ಧನ್ಯವಾದಗಳು ತಮಗೆ.
1: ಓಕೆ ಸರ್.

0: ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂ ನಿಂದ ಕೇಳ್ತಾ ಇದ್ದೀರಿ. ಶ್ರೋತೃಗಳು ಕರೆಗಳು ಬರ್ತಾ ಇವೆ. ಹಲೋ ನಮಸ್ತೆ. ಹಲೋ
1: ನಮಸ್ತೆ.
0: ನಮಸ್ತೆ, ಕೇಳಿಸ್ಕೊಳ್ತಾ ಇದ್ದೀರಿ? ಸುಬ್ರಹ್ಮಣ್ಯ ಜಯಂತ್ ಅವರಲ್ಲ, ಬೆಂಗಳೂರಿನಿಂದ.
1: ಹೌದು ಸರ್, ಇಲ್ಲಿ ಅಂಗಡಿ ರೋಡ್ ಸೈಡ್ ಇರೋದ್ರಿಂದ
0: ಒಂದಿಷ್ಟು
1: ಸರಿಯಾಗಿ ಅರ್ಥನೇ ಆಗಲ್ಲ ಸರ್. ಹೇಳಿ ಸರ್.
0: ಒಂದಿಷ್ಟು ಗದ್ದಲದ ನಡುವೆ ನಮ್ಮ ರೇಡಿಯೋ ಕೇಳ್ತಾ ಭಾಗವಹಿಸ್ತಾ ಇದ್ದೀರಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ.
1: ಖಂಡಿತ ಸರ್, ಏನ್ ಮಾಡದ, ವಾರಕ್ಕೆ ಒಂದ್ಸತಿ ಕ್ವಶನ್ ಬಾಕ್ಸ್ ಅದ್ರಲ್ಲಿ ಭಾಗವಹಿಸೋಣ ಅಂತ.
0: ಖುಷಿ ಆಗ್ತಿದೆ ನಿಮ್ಮ ಒಂದು ಉತ್ಸಾಹವನ್ನ ನಾವು ಗಮನಿಸ್ತಾ ಇದ್ದೀವಿ. ನಿಮ್ಗೆ ಪ್ರಶ್ನೆ ಏನಂದ್ರೆ, ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಹುಕಾಲ ಆಳಿದವರು ಯಾರು? ಮತ್ತೊಮ್ಮೆ ಪ್ರಯತ್ನ ಪಡ್ತೀರಿ?
1: ಬಹುಕಾಲ ಆಳಿದವರು ಎಲಿಬೆತ್ ಅಲ್ವಾ ಸರ್?
0: ರಾಣಿ ವಿಕ್ಟೋರಿಯಾ.
1: ರಾಣಿ ವಿಕ್ಟೋರಿಯಾ?
0: ರಾಣಿ ವಿಕ್ಟೋರಿಯಾ
1: ಕಿಂಗ್ಡಮ್ ನ ರಾಣಿ ವಿಕ್ಟೋರಿಯಾ ಅಲ್ವಾ ಮೇಡಮ್?
0: ಹೇಳಿ.
1: ಯುನೈಟೆಡ್ ಕಿಂಗ್ಡಮ್ ನ
0: ಹೌದು, ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಹುಕಾಲ ಆಳಿದವರು ರಾಣಿ ವಿಕ್ಟೋರಿಯಾ ಅಂತ ಹೇಳಿ. ಈಗ ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಸುಬ್ರಹ್ಮಣ್ಯ ಜಯಂತ್ ಅವರೇ.
1: ಹಲೋ,
0: ಈ ಪೇಶ್ವೆ ವಂಶದ ಸ್ಥಾಪಕ ಯಾರು? ಪೇಶ್ವೆಗಳು ಬರ್ತಾರಲ್ಲ ಮರಾಠರ ಪೇಶ್ವೆಗಳು, ಕೇಳಿದಿರಲ್ವಾ ಮರಾಠರ ಪೇಶ್ವೆಗಳು?
1: ಬಾಲಾಜಿ ವಿಶ್ವನಾಥ್ ಸರ್ ಅವರು.
0: ಖಂಡಿತ, ಬಾಲಾಜಿ ವಿಶ್ವನಾಥ್ ಅವರು ಪೇಶ್ವೆ ವಂಶದ ಸ್ಥಾಪಕರು.
1: ಇವರು ಮರಾಠ ಸಾಮ್ರಾಜ್ಯ ವಂಶ
0: ಪರಂಪರೆ. ಎಷ್ಟು ಚೆನ್ನಾಗಿ ಹೇಳ್ತೀರಿ, ಓದಿದ ನೆನಪು ಖಂಡಿತ ನೆನಪು ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಪುಸ್ತಕವನ್ನ ತಿರುಗಿಸಿ ಹಾಕಿಬಿಟ್ಟು ಓದಿದ್ದಂತ ನೆನಪಿದೆಯಲ್ಲ, ಅದು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಮತ್ತೊಂದು ಪ್ರಶ್ನೆ
1: ಕೇಳಿ ಸರ್.
0: ಚೀನಿ ಯಾತ್ರಿಕ ಫಾಯಿಯಾನ ಭಾರತಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಚೀನಿ ಯಾತ್ರಿಕ ಫಾಯಿಯಾನ, ಏನು ಫಾಯಿಯಾನ ಗೊತ್ತಲ್ಲ, ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತ ಪ್ರಖ್ಯಾತ ದೊರೆ ಯಾರು ಅಂತ ಹೇಳ್ತೀರಿ? ಖಂಡಿತ, ನಿಮ್ಮ ಉತ್ಸಾಹ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪ್ರಶ್ನೆ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಹಲೋ ನಮಸ್ತೆ. ನಮಸ್ಕಾರ. ನಮಸ್ಕಾರ, ಶಿವಲಿಂಗಯ್ಯ ಹಿರೇಮಠ ಅವರೇ, ಕಾರ್ಯಕ್ರಮಕ್ಕೆ ಕೇಳ್ತಾ ಇದ್ದೀರಿ ಅಲ್ಲ. ಪ್ರಶ್ನೆ ಏನಂದ್ರೆ, ಚೀನಿ ಯಾತ್ರಿಕ ಫಾಯಿಯಾನ ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಗುಪ್ತ ದೊರೆ ಹೆಸರು ಹೇಳ್ತೀರಿ? ಉತ್ತರ ತಪ್ಪಾಗಿದೆ. ಪ್ರಯತ್ನ ಪಡ್ತೀರಿ?
1: ವಿಕ್ರಮಾದಿತ್ಯ ಸರ್.
0: ಹೌದು, ಇಮ್ಮಡಿ ಚಂದ್ರಗುಪ್ತ ವಿಕ್ರಮಾದಿತ್ಯ.
1: ವಿಕ್ರಮಾದಿತ್ಯ
0: ಲಿಂಕ್ ಸಿಕ್ಬಿಡುತ್ತೆ ಅಲ್ವಾ ಪಾಠ ಮಾಡ್ತಾ ಮಾಡ್ತಾ ನಿಮ್ ಮಕ್ಕಳ ನಡುವೆ, ಒಂದಿಷ್ಟು ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ.
1: ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಆಪ್ಷನ್ಸ್ ಕೊಡಂಗಿಲ್ಲ ಸರ್, ಒಂದ್ ಸ್ವಲ್ಪ ಮೆದುಳಿಗೆ ಶಕ್ತಿ, ಮೆದುಳಿಗೆ ವರ್ಕ್ ಅನ್ ಕೊಡ್ತೀರಿ ಸರ್ ಈ ಕಾರ್ಯಕ್ರಮ? ಬಹಳ ಇಷ್ಟ ಸರ್ ನನಗೆ.
0: ಎಲ್ಲಾ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರ ದೃಷ್ಟಿಯಿಂದ ಈ ಕಾರ್ಯಕ್ರಮ. ನಿಮಗೆ ಮತ್ತೊಂದು ಪ್ರಶ್ನೆ
1: ಸರ್.
0: ನಾಶವು ಎಲ್ಲಾ ವಸ್ತುಗಳಲ್ಲಿ ಅಡಗಿದೆ, ನಿಮ್ಮ ಮುಕ್ತಿಗಾಗಿ ನಿರಂತರವಾಗಿ ಪ್ರಯತ್ನಿಸಿ ಈಗಂತ ಹೇಳಿದವರು ಯಾರು? ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ ಪ್ರಶ್ನೆಯನ್ನ.

0: ಹಲೋ ನಮಸ್ತೆ
1: ಸರ್. ನಮಸ್ಕಾರ.
0: ನಮಸ್ಕಾರ ರೀ. ಶಿವಲಿಂಗಯ್ಯ ಹಿರೇಮಠ ಅವರು. ಪ್ರಶ್ನೆ ನಾನು ನಿಮಗೆ ನಾಶವು ಎಲ್ಲ ವಸ್ತುಗಳಲ್ಲಿ ಅಡಗಿದೆ, ನಿಮ್ಮ ಮುಕ್ತಿಗಾಗಿ ನಿರಂತರವಾಗಿ ಪ್ರಯತ್ನಿಸಿ, ಈಗಂತ ಹೇಳಿದವರು ಯಾರು ಅಂತ ಊಹೆ ಮಾಡ್ತೀರಾ? ಖಂಡಿತ ಭಾರತೀಯರು.
1: ಭಾರತೀಯರು
0: ಆದ್ರೆ ವಿಶ್ವಕ್ಕೆ ಪ್ರಸಿದ್ಧರಾದಂತವರು.
1: ಸ್ವಾಮಿ ವಿವೇಕಾನಂದರು.
0: ಉತ್ತರ ತಪ್ಪಾಗಿದೆ. ಮತ್ತೊಮ್ಮೆ ಪ್ರಯತ್ನಿಸ್ತೀರಿ? ಖಂಡಿತ. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ. ಆಕಾಶವಾಣಿ
2: ಸರ್, ಬೀದರಿಂದ ಮೋಹನ್ ಸರ್.
0: ಆ ಮೋಹನ್ ಅವರೇ, ಪ್ರಶ್ನೆ ನಿಮಗೆ ಪುನರಾವರ್ತನೆ ಆಗಿದೆ, ಈ ಹಿಂದೆ ಕೇಳುಗರಿಗೆ ಕೇಳಿದ್ದೆ. ನಾಶವು ಎಲ್ಲಾ ವಸ್ತುಗಳಲ್ಲಿ ಅಡಗಿದೆ, ನಿಮ್ಮ ಮುಕ್ತಿಗಾಗಿ ನಿರಂತರವಾಗಿ ಪ್ರಯತ್ನಿಸಿ, ಹೀಗೆ ಹೇಳಿದವರು ಯಾರು? ನಾಶವು ಎಲ್ಲಾ ವಸ್ತುಗಳಲ್ಲಿ ಅಡಗಿದೆ, ನಿಮ್ಮ ಮುಕ್ತಿಗಾಗಿ ನಿರಂತರವಾಗಿ ಪ್ರಯತ್ನಿಸಿ ಅಂತ ಹೇಳಿದವರು ಯಾರು ಅಂತ ಹೇಳ್ತೀರಿ? ಇವರು ನಮ್ಮ ದೇಶದವರೇ, ಇಡೀ ವಿಶ್ವಕ್ಕೆ ಪ್ರಸಿದ್ಧರಾದಂತವರು. ಹೌದು, ಊಹೆ ಪರ್ಫೆಕ್ಟ್ ಆಗಿರ್ಬೇಕು. ಆ ರೀತಿಯಾಗಿ ಇವರು ಇಡೀ ವಿಶ್ವಕ್ಕೆ ಪ್ರಸಿದ್ಧ.
2: ಸ್ವಾಮಿ ವಿವೇಕಾನಂದ ಇರ್ಬೋದು.
0: ಇನ್ನೊಂದು ಸ್ವಲ್ಪ ಪ್ರಯತ್ನಿಸಬಹುದಲ್ವಾ? ಇಡೀ ವಿಶ್ವಕ್ಕೆ, ನಮ್ಮ ದೇಶದಲ್ಲಿ ಆ ಧರ್ಮ ಹುಟ್ಟಲಿಕ್ಕೆ ಕಾರಣವಾಗಿ ಇಡೀ ವಿಶ್ವದಲ್ಲಿ ಆ ಧರ್ಮ ಪ್ರಸಾರ ಆಗುತ್ತೆ. ಆ ಧರ್ಮದ ಪ್ರವರ್ತಕ ನಾವು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇರೋದ್ರಿಂದ ನಿಮ್ಮ ಬಾಯಿಂದನೇ ಉತ್ತರವನ್ನು ಬಿಡಿಸ್ತೀನಿ. ಇದಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಏನ್ ಹೇಳ್ತಾರೆ ಅವರೇನೆ. ಹೌದು, ನಾಶವು ಎಲ್ಲಾ ವಸ್ತುಗಳಲ್ಲಿ ಅಡಗಿದೆ, ನಿಮ್ಮ ಮುಕ್ತಿಗಾಗಿ ನಿರಂತರವಾಗಿ ಪ್ರಯತ್ನಿಸಿ ಅಂತ ಹೇಳಿದವರು ಗೌತಮ ಬುದ್ಧ. ಧನ್ಯವಾದಗಳು. ಬೀದರ್ನಲ್ಲಿ ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಮೋಹನ್ ಅವರು ಅಲ್ವಾ? ಖಂಡಿತ ಮುಂದಿನ ವಾರದಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳ್ತೇನೆ. ಇಷ್ಟೊಂದು ಉತ್ಸಾಹದಿಂದ ತುಂಬಾ ಖುಷಿ ಆಗ್ತಿದೆ ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ. ಧನ್ಯವಾದಗಳು ಮೋಹನ್ ಅವರೇ.
2: ಥ್ಯಾಂಕ್ ಯು.

0: ಇದುವರೆಗೂ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ.
1: ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ವಸೂರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಧನ್ಯವಾದಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ದಿನಾಂಕ 11/7/2026.

0: ಶನಿವಾರ ಮಧ್ಯಾಹ್ನದ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸುರಡ್ಡಿಹಳ್ಳಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದ ಕೊಡುಗೆ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ
3: ನಮ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಪ್ರಿಯ ಕೇಳುಗರೆ ಗಮನಿಸಿ, ಇನ್ನು ಮುಂದೆ 6:51 ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಚಿತ್ರದುರ್ಗದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಉಪ ಮುಖ್ಯ ಪರಿವೀಕ್ಷಕರಾದ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.

ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 MHz. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: Summit in Melbourne, during which they held delegation-level talks aimed at strengthening bilateral ties. To secure peace and stability across the Indo-Pacific, the two leaders signed a landmark joint declaration on defense and security cooperation, institutionalized an annual defense ministers' dialogue, and launched a unified maritime security collaboration roadmap. In a joint press statement after the talks, Prime Minister Modi said the two countries have signed a significant agreement in the field of nuclear energy that will enable the supply of uranium from Australia to India. He also announced the operationalization of the Australia-India Partnership on cyber critical technologies and supply chains and a dedicated critical minerals corridor. Union Home Minister Amit Shah is chairing a conference of superintendents of police, SPs, from border states and union territories in New Delhi. SPs from Jammu and Kashmir, Punjab, Uttarakhand, Rajasthan, Gujarat, Uttar Pradesh, Bihar, West Bengal and the Northeastern state are participating in the conference. The meeting assumes significance amid the center's intensified campaign against illegal immigration, which has been an organized attempt to alter the demographic composition of districts located along the international border in the eastern part of the country. The government has waived the basic customs duty on goods used in manufacturing of display assemblies, lithium-ion cell and inductor coil module with an aim to promote domestic production of electronic devices like smartphones, laptops, wearables and smart TVs. The exemption is in line with the government's efforts to promote domestic electronics manufacturing under the PLI scheme. The Gujarat government today launched the Viksit Gujarat Data Center Policy 2026-29 in Gandhinagar. The policy aims to establish Gujarat as India's leading data center and artificial intelligence hub by targeting up to 8 gigawatts of data center capacity. The southwest monsoon has covered the entire country today by further advancing into the remaining parts of Rajasthan, Haryana, Punjab and the North Arabian Sea. Incessant rain since last night in several areas of Delhi and adjoining areas has affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Karolina Muchová of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Novkova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: Akashvani. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿ ಗ್ರಾಮದ ಹನುಮಂತಪ್ಪ ಹಾಗೂ ಸಂಗಡಿಗರಿಂದ ತತ್ವಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಚಿತ್ರದುರ್ಗದ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ, ಜನಪದ ಗೀತೆಗಳು. ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಮಿಕ್ಸ್ಡ್ ಕನ್ನಡ ಫಿಲ್ಮ್ ಸಾಂಗ್ಸ್. 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳುವಿರಿ.

0: 6:40ಕ್ಕೆ ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಈ ವಿಷಯವಾಗಿ ಮಾಹಿತಿ ನೀಡುವವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕಿಯ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45ಕ್ಕೆ ರೈತರಿಗೆ ಸಲಹೆ, 6:50ಕ್ಕೆ ಆರೋಗ್ಯ ಬಿಂದು. ವಿರುದ್ಧ ಆಹಾರ ಕುರಿತು ಮಾಹಿತಿ ಡಾಕ್ಟರ್ ಎಚ್ಎಂ ಸ್ಫೂರ್ತಿ ಪ್ರಸಾದ್ ಅವರಿಂದ. 7:00ಗೆ ದಿನಚರಿ, 7:15ಕ್ಕೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30ಕ್ಕೆ ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:45ಕ್ಕೆ 8:30ಕ್ಕೆ ಹಾಗೂ 9:30ಗಂಟೆಗೆ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಈ ಮಧ್ಯೆ 9:05ಕ್ಕೆ ನಲ್ನುಡಿ ಬದುಕಿಗೊಂದು ಹಿತ ನುಡಿ ಸಾವಿತ್ರಿ ರಾಮರಾವ್ ಅವರಿಂದ. 9:10ಕ್ಕೆ ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್. ಬಳಿಕ ಭಾವಗೀತೆ ಕೇಳಬಹುದು. 10:00ಗೆ ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:00ಗೆ ಜನಪದ ಗೀತೆಗಳು. 11:30ಕ್ಕೆ ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ, ವಿವಿಧ ಕ್ಷೇತ್ರಗಳ ಪರಿಚಯ. 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:30ಕ್ಕೆ ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಕೆ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದ. ಭಾಗವಹಿಸುವವರು ಸುವರ್ಣ ಶಿವಾನಂದ ನಾಯಕ್ ಹಾಗೂ ರೂಪಾಗೌಡ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00ಗೆ ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00ಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡುವವರು ಹೆಚ್ ಇ ಗಣೇಶ್ ಬಾಬು. 5:30ಕ್ಕೆ ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 6:15ರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಹೊನ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬನೆ ಪದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಎಲ್ ರೂಪಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:45ಕ್ಕೆ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಮಹಿಳಾ ಸಾಹಿತ್ಯದ ಹೊಸ ಅಲೆಗಳು, ಈ ವಿಷಯವಾಗಿ ಮಾತನಾಡುತ್ತಾರೆ ಮಾಲತಿ ಪಟ್ಟಣಶೆಟ್ಟಿ. 8:00ಗೆ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು. 10:00ಗೆ ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 MHz. ಸಮಯ 6:15, ಜನಪದ ಸಂಗೀತ ಕಾರ್ಯಕ್ರಮ.
1: ಬಿಎಸ್ ಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು, ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದ್ದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845 4999 ಕ್ಕೆ ಕರೆ ಮಾಡಬಹುದು.

0: निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಚಿತ್ರದುರ್ಗ ತಾಲೂಕ್ ಬಸ್ತಿಹಳ್ಳಿ ಗ್ರಾಮದ ಹನುಮಂತಪ್ಪ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳೋಣ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕ್ ಬಸ್ತಿಹಳ್ಳಿ ಗ್ರಾಮದ ಹನುಮಂತಪ್ಪ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು.

ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಫ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಫ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು

0: ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08-662-23-8950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94-808-50-500. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ವೇಳೆ 6:35, ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಪ್ರಿಯ ಕೇಳುಗರೇ, ದಿನಾಂಕ 11-7-2026 ಶನಿವಾರ ಬೆಳಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ. ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕೇಳುಗರಾಗ ವಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದುವರೆಗೆ ಸೇವಾ ಮಾಹಿತಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370488 SD code 08 ಕೇಳಿ. ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುವರೆ, ಇದೇ ಶುಕ್ರವಾರ 6:00 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟಿನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ

0: ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈಲೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ, ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದು ಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು

ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೆರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 ಸೆಂಟಿಮೀಟರ್, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಸಮಯ 6:51.
0: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಿ

0: ಕಟ್ಟಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಚಿತ್ರದುರ್ಗದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಉಪ ಮುಖ್ಯ ಪರಿವೀಕ್ಷಕರಾದ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಹವಾಮಾನ ವರದಿ, ಜನಪದ ಗೀತೆಗಳನ್ನು ಕೇಳಬಹುದು.
3: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856, 8431411856.
4: ಇವತ್ತು ಪಾರ್ಟಿ ಬೇಕೇ ಬೇಕು.
5: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
4: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
5: ಏ,
4: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
6: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
4: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ?
6: ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರಾಗಿರಿ, ಜಾಗರೂಕರಾಗಿರಿ.
7: ನೋಡು, ಇದೇ ನನ್ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇದೀಗ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಚಿತ್ರದುರ್ಗದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಉಪ ಮುಖ್ಯ ಪರಿವೀಕ್ಷಕರಾದ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳೋಣ.
8: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಕರ್ನಾಟಕ ಸರ್ಕಾರ ಇಂಧನ ಇಲಾಖೆಯ ಅಡಿಯಲ್ಲಿ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದ ಚಿತ್ರದುರ್ಗದ ಜೆಎಚ್ ಶ್ರೀನಿವಾಸ್ ಸರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಈ ದಿನ ಇತ್ತೀಚೆಗೆ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಣೆ ಮಾಡಿದರು, June 26 to July 2. ಈ ಸಂದರ್ಭದಲ್ಲಿ ರೈತರಿಗೆ ಸಾಕಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಅವರು ಈ ದಿನ ರೈತರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ಈ ವಿದ್ಯುತ್ ಉಪಯೋಗಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು, ವಿದ್ಯುತ್ ಅವಘಡಗಳು ಯಾಕೆ ಸಂಭವಿಸ್ತವೆ, ಇದಕ್ಕೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಈ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದರೆ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
9: ನಮಸ್ಕಾರ
8: ಸರ್. ಮೊದಲಿಗೆ ಈ ವಿದ್ಯುತ್ ಸುರಕ್ಷತೆ ಅಂದ್ರೆ ಸರ್?
9: ನಾವು ಇತ್ತೀಚಿನ ಕಾಲದಲ್ಲಿ ವಿದ್ಯುತ್ನ ನಾವು ಸಾಕಷ್ಟು ಬಳಸ್ಕೊತಾ ಇದೀವಿ. ವಿದ್ಯುತ್ ಇಲ್ಲದೆ ಇದ್ರೆ ನಮಗೆ ದಿನ ಕಳೆಯೋದು ತುಂಬಾ ಕಷ್ಟ ಆಗಿದೆ. ವಿದ್ಯುತ್ ಉಪಯೋಗಿಸ್ತಾ ಏನಾಗ್ತಿದೆ, ನಮಗೆ ವಿದ್ಯುತ್ನ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ. ವಿದ್ಯುತ್ಗೆ ಬಗ್ಗೆ ತಿಳಿದಲೇ ನಾವು ಉಪಯೋಗಿಸಬೇಕಾಗಿರೋದು ಅನಿವಾರ್ಯವಾಗಿದೆ ಈ ದಿಸದಲ್ಲಿ. ಆದ್ರೆ ಮಕ್ಕಳಿಗಿರ್ಬೋದು ಅಥವಾ ಹಿರಿಯರಿರ್ಬೋದು, ಅವ್ರೆಲ್ಲರೂ ಸಮೇತ ವಿದ್ಯುತ್ ಬಗ್ಗೆ ಯಾವುದೇ ಜಾಗೃತಿ ಇಲ್ಲದೆ ಇರೋದ್ರ ಸಮೇತ ವಿದ್ಯುತ್ ಉಪಯೋಗಿಸುವಂತ ಅನಿವಾರ್ಯ ಇರೋದ್ರಿಂದ ವಿದ್ಯುತ್ ಅಪಘಾತಗಳು ಜಾಸ್ತಿ ಸಂಭವಿಸ್ತಾ ಇದಾವೆ. ಈ ವಿದ್ಯುತ್ ಅಪಘಾತಗಳನ್ನ ತಡೆಯೋದಕ್ಕೋಸ್ಕರ ಸ್ವಲ್ಪ ವಿದ್ಯುತ್ ಬಗ್ಗೆ ನಾವು ಜಾಗೃತಿಯಿಂದ ತಿಳ್ಕೊಂಡು ಅರಿವಿಂದ ಉಪಯೋಗಿಸ್ಕೊಂಡ್ರೆ ವಿದ್ಯುತ್ ಅಪಘಾತನ ತಡೀಬಹುದು. ಆ ಒಂದು ಉದ್ದೇಶಕ್ಕೋಸ್ಕರ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂದ್ರೆ ವಿದ್ಯುತ್ನಿಂದ ಸಂಭವಿಸಬಹುದಾದಂತಹ ಅಪಘಾತಗಳು, ಆತಂಕಗಳು ಅಥವಾ ಹಾನಿ ನಷ್ಟ ಇವುಗಳನ್ನು ತಡೆಯುವಂತ ಒಂದು ತಂತ್ರಗಾರಿಕೆ ಟೆಕ್ನಾಲಜಿಗೆ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂತ ಹೇಳ್ತೀವಿ.
8: ಈಗ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಣೆ ಮಾಡಿದ್ರಿ ಸರ್, ಈ ಸಂದರ್ಭದಲ್ಲಿ ರೈತರಿಗೆ ಆಗಿರ್ಬೋದು ಸಾಮಾನ್ಯ ಜನರಿಗೆ ಆಗಿರ್ಬೋದು ಈ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳೇನ ಯಾವ್ಯಾವ ತರ ಹಮ್ಮಿಕೊಂಡಿದ್ರಿ?
9: 26 June ನಮ್ಮ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಮಾನ್ಯ ಶ್ರೀಯುತ ಗೌರವ್ ಗುಪ್ತಾ ಸರ್ ಅವರು ಈ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ರಾಜ್ಯ ಮಟ್ಟದಲ್ಲಿ ಅವರು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿ ಹೇಳಿದ್ದವರೇನು, ಈಗಿನ ಕಾಲದಲ್ಲಿ ವಿದ್ಯುತ್ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ, ರಾಜ್ಯ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ನಾವು ರೀಚ್ ಆಗೋಕ್ಕಾಗೋದಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಜನಗಳಿಗೂ ನೀವು ರೀಚ್ ಆಗಿಬಿಟ್ಟು ನೀವು ಅವರಿಗೆ ವಿದ್ಯುತ್ ಅಪಘಾತಗಳಿಂದ ಯಾವ ರೀತಿ ಸಂಭವಿಸ್ತಿದ್ದಾವೆ, ಯಾವ ರೀತಿ ವಿದ್ಯುತ್ನ ನಾವು ಅಪಘಾತವನ್ನು ತಡಿಬೋದು ಅನ್ನೋಕ್ಕೋಸ್ಕರ ನೀವು ಕ್ರಮ ತೆಗೆದುಕೊಳ್ಳ್ರಿ ಅಂತ ಅವರೆಲ್ಲ ನಮಗೆಲ್ಲ ಆದೇಶ ಮಾಡಿದ್ರು. ಅದರ ಅನ್ವಯ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳಿಗೆಲ್ಲ ನಾವು ಭೇಟಿ ಕೊಟ್ಟಿದ್ದೀವಿ, ಶಾಲೆಯಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಯಾವ ರೀತಿ ವಿದ್ಯುತ್ ಅಪಘಾತ ಸಂಭವಿಸ್ತಿದ್ದಾವೆ ಅನ್ನೋಕ್ಕೋಸ್ಕರ ಮಾಹಿತಿ ನೀಡಿದ್ದೀವಿ. ಅದೇ ರೀತಿ ಪರಶುರಾಂಪುರದಲ್ಲಿ ರೈತ ಸಂಘದ

0: ರೈತ ಸಂಘದವ್ರಿಗೆ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ರೈತರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ರೈತರಿಗೆ ಸಂಭವಿಸಬಹುದಾದಂಥ ಅಪಘಾತಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ನಾವು ಕೆಲವು ಬಸ್ ಸ್ಟ್ಯಾಂಡ್ನಲ್ಲಿ ಆ್ಯಕ್ಚುಲಿ ಈ ಪಾಂಪ್ಲೆಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ವಿದ್ಯುತ್ ಅಪಘಾತ ತಡೆಯೋದಕ್ಕೋಸ್ಕರ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳ್ತಾ ಇದ್ದೀವಿ ನಾವೆಲ್ಲ.
1: ಈಗ ವಿದ್ಯುತ್ ಅಪಘಾತ ಅಂದರೆ ಸರ್, ವಿದ್ಯುತ್ ಅಪಘಾತ ಅಂದರೆ ಏನು?
0: ವಿದ್ಯುತ್ ಅಪಘಾತ ಅಂತಂದರೆ ವಿದ್ಯುತ್ ಅನ್ನೋದು ನಮಗೆಲ್ಲ ಗೊತ್ತಿದೆ, ವಿದ್ಯುತ್ ಅನ್ನೋದು ಒಂದು ಕ್ಲೋಸ್ಡ್ ಸರ್ಕ್ಯೂಟ್ನಲ್ಲಿ ಪ್ರವಹಿಸ್ತಿರುತ್ತದೆ. ಆ ಕ್ಲೋಸ್ಡ್ ಸರ್ಕ್ಯೂಟ್ನಲ್ಲಿ ಮನುಷ್ಯ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಯಾವುದೇ ಒಂದು ವಸ್ತು ಆ ಕ್ಲೋಸ್ಡ್ ಸರ್ಕ್ಯೂಟ್ ಒಂದು ಪಾರ್ಟ್ ಆದಾಗ ಅವರು ಮನುಷ್ಯನ ಮುಖಾಂತರ ಅಥವಾ ಪ್ರಾಣಿಯ ಮುಖಾಂತರ ವಿದ್ಯುತ್ ಪ್ರವಹಿಸಿದಾಗ ಅವರಿಗೆ ವಿದ್ಯುತ್ ಪ್ರವಹಿಸಿದಕ್ಕೋಸ್ಕರ ಅಪಘಾತಗಳು ಸಂಭವಿಸ್ತಿದ್ದಾವೆ. ಇದರಿಂದ ವಿದ್ಯುತ್ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ.
1: ಈಗ ವಿದ್ಯುತ್ ಅಪಘಾತಗಳು ಸಂಭವಿಸ್ತದೆ ಇತ್ತೀಚೆಗೆ ನಮ್ಮ ಒಂದು ಜಿಲ್ಲೆಯಲ್ಲಿ, ಇದರ ಪ್ರಮಾಣ ಯಾವ ರೀತಿ ಇದೆ ಸರ್?
0: ಕಳೆದ ಸಾಲಿನಲ್ಲಿ 25-26 ಸಾಲಿನಲ್ಲಿ ಚಿತ್ರದುರ್ಗದಲ್ಲಿ 56 ವಿದ್ಯುತ್ ಅಪಘಾತಗಳು ಸಂಭವಿಸಿದ್ದಾವೆ. 56 ವಿದ್ಯುತ್ ಅಪಘಾತಗಳಲ್ಲಿ 30 ಜನ ಮೃತಪಟ್ಟಿದ್ದಾರೆ, 13 ಜನ ಗಾಯಗೊಂಡಿದ್ದಾರೆ. ಅದೇ ರೀತಿ ಮನುಷ್ಯನ ಜೊತೆಗೆ ನಮ್ಮ ರೈತರ ಜೊತೆಗೆ ಇರುವಂತಹ ಪ್ರಾಣಿಗಳಿರ್ಬೋದು ಅಥವಾ ನಮ್ಮ ಸಾಕು ಪ್ರಾಣಿಗಳಿರ್ಬೋದು, 26 ಸಾಕು ಪ್ರಾಣಿಗಳು ಮೃತಪಟ್ಟಿದ್ದಾವೆ. ಈ ರೀತಿ ನಮಗೆ ಈ ಕಳೆದ ಸಾಲಿನಲ್ಲಿ ಈ 56 ವಿದ್ಯುತ್ ಅಪಘಾತ ಸಂಭವಿಸಿದ್ದಾವೆ. ಇದು ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಅಪಘಾತ ಸಂಭವಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಯೋದಕ್ಕೋಸ್ಕರ, ಮುಂಜಾಗ್ರತೆಯಿಂದ ತಿಳಿಸೋಣಕ್ಕೋಸ್ಕರ ವಿದ್ಯುತ್ ಸುರಕ್ಷತಾವನ್ನು ನಾವು ಸಪ್ತಾಹಕ್ಕೆ ಆಚರಿಸ್ತಾ ಇದ್ದೀವಿ
1: ಸರ್. ಈಗ ಈ ಥರ ಎಲ್ಲ ಅನಾಹುತಗಳಾದಾಗ ಸಾಮಾನ್ಯ ಜನರು ಏನಂದ್ರೆ ಒಂದು ಯಾವುದೋ ಒಂದು ಬೆಸ್ಕಾಮ್ನೋ ವಿದ್ಯುತ್ ಇಲಾಖೆನೋ ಇವನ್ನ ಹೊಣೆ ಮಾಡ್ತಾರೆ. ನಮ್ಮ ಒಂದು ಇದು ಏನಿರುತ್ತೆ ಸರ್, ನಾವು ಯಾವ ರೀತಿ ಒಂದು ಸುರಕ್ಷತೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಸಾಮಾನ್ಯ ಜನರಾಗಿರ್ಬೋದು ರೈತರಾಗಿರ್ಬೋದು?
0: ಹೌದು, ಈ ವಿದ್ಯುತ್ ಅಪಘಾತ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿದ್ಯುತ್ ಅಪಘಾತಗಳು ಅಂತಂದ್ರೆ ವಿದ್ಯುತ್ ಅನ್ನೋದು ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ. ಆದ್ದರಿಂದ ಈ ವಿದ್ಯುತ್ ಈ ಶಕ್ತಿನ ನಾವು ಎಷ್ಟು ಜಾಗೃತಿಯಿಂದ ಅರಿವಿನಿಂದ ಉಪಯೋಗಿಸ್ಕೊಂತೀವೋ ಅಷ್ಟು ತುಂಬಾ ಸ್ನೇಹ ಜೀವಿ ಆಗಿರುತ್ತದೆ. ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೆ ವಿದ್ಯುತ್ ತುಂಬಾ ಕ್ರೂರವಾಗಿ ಶಿಕ್ಷೆ ಕೊಡ್ತಾ ಇದೆ. ಈ ವಿದ್ಯುತ್ ಅಪಘಾತ ಆಗ್ತಾ ಇರೋದು ಇದೇ ರೀತಿ, ನಾವು ಸ್ವಲ್ಪ ಎಚ್ಚರ ತಪ್ಪಿರೋದು ಅಥವಾ ಜಾಗೃತಿ ಇಲ್ಲದೆ ಇರೋದಕ್ಕೋಸ್ಕರ ಇದು ನಮಗೆ ವಿದ್ಯುತ್ ಅಪಘಾತಗಳು ಆಗ್ತಾ ಇದಾವೆ. ಈ ವಿದ್ಯುತ್ ಅಪಘಾತಗಳು ಆದ ತಕ್ಷಣ ಸಂಬಂಧಪಟ್ಟ ಬೆಸ್ಕಾಮ್ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ವಿದ್ಯುತ್ ಪರಿವೀಕ್ಷಣೆ ಇಲಾಖೆಗೆ ಮಾಹಿತಿ ಕೊಡ್ತಾರೆ ಈ ತರ ವಿದ್ಯುತ್ ಅಪಘಾತ ಸಂಭವಿಸಿದೆ, ಯಾವ ಕಾರಣಕ್ಕೋಸ್ಕರ ವಿದ್ಯುತ್ ಅಪಘಾತ ಸಂಭವಿಸಿದೆ ಅಂತ ಹೇಳಿದಾಗ ನಮ್ಮ ಇಲಾಖೆಯಿಂದ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ತನಿಖೆ ಸಮಯದಲ್ಲಿ ಅವ್ರಿಗೆ ಲಭ್ಯವಾದ ಸಾಕ್ಷ್ಯಾಧಾರಗಳ ಅನ್ವಯ ಒಂದು ವರದಿ ತಯಾರು ಮಾಡ್ತಾರೆ. ವರದಿ ತಯಾರು ಮಾಡಿಬಿಟ್ಟು ಅದನ್ನ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಮಾಡಿಬಿಟ್ಟು ನಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸಲ್ಲಿಸ್ತೀವಿ. ಮತ್ತೆ ಆ ಅಪಘಾತದಲ್ಲಿ ಸಂಭವಿಸೋದಕ್ಕೆ ಏನು ಕಾರಣ ಇದೆ, ಈ ರೀತಿ ಏನು ತಡೆಯೋದಕ್ಕೆ ಏನು ನಾವು ಮಾಡಬಹುದು ಅನ್ನೋಕ್ಕೋಸ್ಕರ ಒಂದು ಪತ್ರ ಮಾಡಿಬಿಟ್ಟು ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳಿಗೆ ಈ ಕಾರಣದಿಂದ ಈ ಅಪಘಾತ ಸಂಭವಿಸಿದೆ, ಈ ಕಾರಣಗಳನ್ನು ಮುನ್ನೆಚ್ಚರಿಕೆ ವಹಿಸಿಕೊಂಡ್ರೆ ಈ ರೀತಿ ಅಪಘಾತ ತಡಿಬಹುದು ಅಂತಂದೇಳಿ ಅವರಿಗೆ ಮಾಹಿತಿ ನೀಡಿಬಿಟ್ಟು ಅಪಘಾತ ತಡೆಗಟ್ಟುವುದಕ್ಕೋಸ್ಕರ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ.
1: ಹೌದು ಸರ್, ಈಗ ಇತ್ತೀಚೆಗೆ ನೀವು ಆಚರಣೆ ಮಾಡಿದಂಥ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದಲ್ಲಿ ಒಂದು ಘೋಷ ವಾಕ್ಯ ಏನಂದ್ರೆ ಇಂದಿನ ಜಾಗ್ರತೆ ನಾಳಿನ ಸುರಕ್ಷತೆ. ಅಂದ್ರೆ ನಾವು ಇವತ್ತು ಜಾಗ್ರತೆ ವಹಿಸಿದ್ರೆ ನಾಳೆ ಸುರಕ್ಷಿತವಾಗಿರ್ಬೋದು, ನಾವು ನಮ್ಮ ಸಂಸಾರ ಸುರಕ್ಷಿತವಾಗಿರ್ಬೋದು ಅಂತ. ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಇಲಾಖೆಯ ಒಂದು ಪಾತ್ರನೂ ಸಾಕಷ್ಟು ಇದೆ ಸರ್. ಹಂಗಾಗ್ಬಿಟ್ಟು ನೀವಿಲ್ಲಿ ಈ ಒಂದು ಕಾರ್ಯನಿರ್ವಹಿಸ್ತಾ ಇರುವಂತ ಸಂದರ್ಭದಲ್ಲಿ ಯಾವ್ಯಾವ ತರ ಒಂದು ಈ ತರ ಅವಘಡಗಳನ್ನ ನೋಡ್ತಾ ಇರ್ತೀರ, ಮತ್ತೆ ಅರಿವು ಮೂಡಿಸಂತ ಕಾರ್ಯಕ್ರಮಗಳು ಯಾವ್ಯಾವ ತರ? ಈಗ ನೀವು ಶಾಲೆಗೆ ಹೋಗಿ ಎಲ್ಲ ಇದನ್ನ ಅರಿವು ಮೂಡಿಸಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರಿ, ರೈತರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರ, ಈ ಸಂದರ್ಭದಲ್ಲಿ ನೀವು ಯಾವ್ಯಾವ ರೀತಿ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ಕೊಡ್ತಾ ಇರ್ತೀರ ಸರ್?
0: ನಮಗೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ನಮಗೆ ಮೂಲಭೂತವಾದ ಅವಶ್ಯಕತೆಯಲ್ಲಿ ಮೊದಲನೆಯದು ನೀರಿತ್ತು. ನೀರು ಅನ್ನೋದು ಮೂಲಭೂತ ಸೌಲಭ್ಯ, ನೀರು ಬೇಕೇ ಬೇಕಾದ ವಸ್ತು ಇತ್ತು. ಅವತ್ತಿನ ದಿವಸ ನಮಗೆ ನೀರು ಬಾವಿಯಲ್ಲಿ ಸಿಗ್ತಾ ಇತ್ತು, ಕೆರೆಯಲ್ಲಿ ಸಿಗ್ತಾ ಇತ್ತು, ನದಿಯಲ್ಲಿ ಸಿಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಈಗ ನಾವು ಬರಬೇಕಂದ್ರೆ ನಮ್ಮ ಕೆರೆಯೊಳಗೆ ನೀರು ಬರಬೇಕಂದ್ರೂ ಸಮೇತ ನದಿ ಜೋಡಣೆ ಮಾಡಬೇಕಂದ್ರೂ ಏತ ನೀರಾವರಿ ಮಾಡಬೇಕು, ಲಿಫ್ಟ್ ಇರಿಗೇಷನ್ ಮಾಡಬೇಕು, ಮೋಟರ್ ಬೇಕಾಗಿದೆ. ಮತ್ತೆ ನಾವೆಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಬೋರ್ವೆಲ್ ವಾಟರ್ ಇಂದಲೇ ಇದಾಗ್ತಿದೆ. ಅಂದ್ರೆ ಈ ನಮ್ಮದು ವಿದ್ಯುತ್ ಅನ್ನೋದು ಈ ಮೂಲಭೂತ ಸೌಲಭ್ಯದಲ್ಲಿ ಮೊದಲನೇ ಆದ್ಯತೆ ಬಂದಿದೆ. ನಮಗೆ ನೀರು ಬೇಕಂದ್ರೂ ಸಮೇತನು ನಮಗೆ ವಿದ್ಯುತ್ ಬೇಕಾಗಿದೆ. ಹಾಗಾಗ್ಬಿಟ್ಟು ಈ ವಿದ್ಯುತ್ನ ಆದ್ಯತೆ ಜಾಸ್ತಿ ಆದಂಗೆಲ್ಲ ವಿದ್ಯುತ್ನ ಬಳಕೆ ಬಳಸ್ತಿರುವಂತವರು ಜಾಸ್ತಿ ಆಗ್ತಿದ್ದಾರೆ. ವಿದ್ಯುತ್ನ ಬಳಕೆದಾರರು ಜಾಸ್ತಿ ಆಗ್ತಿರಂಗೆಲ್ಲ ವಿದ್ಯುತ್ನಿಂದ ಸಂಭವಿಸುವ ಅಪಘಾತಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಈ ವಿದ್ಯುತ್ ಅಪಘಾತಗಳ ಸಂಖ್ಯೆಗಳು ಯಾಕೆ ಆಗ್ತಿದ್ದಾವೆ ಅಂತಂದ್ರೆ, ನಾವು ತಿಳಿದು ಅಥವಾ ತಿಳಿಯದೆಯೋ ವಿದ್ಯುತ್ನ ಬಳಸುವ ಅನಿವಾರ್ಯತೆ ಇರುವುದರಿಂದ ಸ್ವಲ್ಪ ನಾವು ಎಚ್ಚರ ತಪ್ಪಿರೋ ಸಮೇತನು ಸ್ವಲ್ಪ ಜಾಗೃತಿ ಇಲ್ದಿರೋ ಸಮೇತನು ವಿದ್ಯುತ್ ಅಪಘಾತಗಳು ಆಗ್ತಾ ಇದ್ದಾವೆ. ಈ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಈ ದಿವಸ ನಾವು ವಿದ್ಯುತ್ನ ಬಗ್ಗೆ ಅರಿವು ತಿಳಿದುಕೊಂಡು ಜಾಗೃತಿ ವಹಿಸಿದ್ರೆ ನಾಳೆ ನಮ್ಮ ಮಕ್ಕಳಿಗಿರ್ಬೋದು, ನಮ್ಮ ರೈತರಿಗಿರ್ಬೋದು, ಅವರಿಗೆ ಸಂಭವಿಸಬಹುದಾದಂತಹ ಅಪಘಾತಗಳನ್ನು ತಡೆಯಬಹುದು ಅಂತ ನಾವೇನ್ ಮಾಡ್ತಾ ಇದೀವಿ. ಪ್ರತಿ ವರ್ಷ ನಾವು ಜೂನ್ 26 ರಿಂದ ಜುಲೈ 2 ತನಕ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತಾ ಇದೀವಿ. ಈ ಇದರಲ್ಲಿ ಹೋಗ್ಬಿಟ್ಟು ಕಳೆದ ಸಾಲಿನಲ್ಲಿ ಯಾವ ರೀತಿಯಲ್ಲಿ ವಿದ್ಯುತ್ ಅಪಘಾತಗಳು ಸಂಭವಿಸಿದಾವೆ, ಅಪಘಾತಗಳು ಸಂಭವಿಸೋದಕ್ಕೆ ಕಾರಣ ಏನು, ಆ ಕಾರಣಗಳನ್ನ ಮನವರಿಕೆ ಮಾಡ್ಕೊಂಡ್ಬಿಟ್ಟು ಪಟ್ಟಿ ಮಾಡ್ಕೊಂಡ್ಬಿಟ್ಟು ನೋಡಿ ಕಳೆದ ಸಾಲಿನಲ್ಲಿ ಚಿತ್ರದುರ್ಗ ಜಿಲ್ಲೆ ಈ ರೀತಿ ಅಪಘಾತಗಳು ಸಂಭವಿಸಿದಾವೆ.

0: ಇಂತಿಂಥ ರೀಸನಿಂದ ಅಪಘಾತಗಳಾಗ್ತಾ ಇದ್ದಾವೆ. ಈ ರೀಸನ್ಗಳನ್ನ ನೀವು ಅಟ್ಲೀಸ್ಟ್ ಅಳವಡಿಸ್ಕೊಂಡ್ರೆ, ಸುರಕ್ಷಿತವಾಗಿ ನೀವು ವಿದ್ಯುತ್ ನಾವು ಬಳಸ್ಕೊಂಡ್ರೆ ವಿದ್ಯುತ್ ಅಪಘಾತನ ತಡಿಬಹುದು ಅಂತಂದನ್ನ ನಾವು ರೈತರಿಗೆ ಮಕ್ಕಳಿಗೆ ಎಲ್ಲರೂ ತಿಳಿಸ್ಕೊಡ್ತಾ ಇದೀವಿ.
1: ನೀವು ಹೇಳ್ದಂಗೆ ಈ ವಿದ್ಯುತ್ ಇಲ್ದಿದ್ರೆ ಬದುಕಲಿಕ್ಕೆ ಈಗ ಸಾಧ್ಯನೇ ಇಲ್ಲದಂತ ಪರಿಸ್ಥಿತಿಗೆ ತಲುಪಿಬಿಟ್ಟಿದೀವಿ ನಾವೆಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ಎಷ್ಟು ನಾವು ಸುರಕ್ಷಿತವಾಗಿ ಬಳಸ್ತೀವೋ ಅಷ್ಟೊಂದು ಸುರಕ್ಷಿತವಾಗಿರ್ಬೋದು ಅಂತ ಹೇಳ್ತೀರಾ ಸರ್?
0: ಹೌದು, ನಾವು ವಿದ್ಯುತ್ನ ಇವತ್ತು ಅತ್ಯವಶ್ಯಕ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ನೀರು ಬೇಕಂದ್ರೂ ಸಮೇತ ನಾವು ವಿದ್ಯುತ್ ಆದ್ಯತೆ ಕೊಡಲೇಬೇಕಾಗಿದೆ. ನಾವು ವಿದ್ಯುತ್ನ ಬಗ್ಗೆ ಎಷ್ಟು ತುಂಬಾ ಚೆನ್ನಾಗಿ ಜಾಗೃತಿ ವಹಿಸ್ತೀವೋ, ವಿದ್ಯುತ್ ಅನ್ನೋದು ತುಂಬಾ ಸ್ನೇಹ ಜೀವಿ. ವಿದ್ಯುತ್ಗೆ ಏನಂತಾರೆ, ಒಳ್ಳೆಯ ಮಿತ್ರನೂ ಹೌದು. ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆ ವಹಿ ತಪ್ಪಿದ್ರೆ ಅಂತಂದ್ರೆ ಅದು ಕೆಟ್ಟ ಶತ್ರು ಹೌದು. ಯಾವುದೇ ರೀತಿಯ ಮಟ್ಟಿಗೆ ಶತ್ರು ಅದು ನಮಗೆ ಶಿಕ್ಷಿಸ್ತದೆ. ಹಂಗಾಗ್ಬಿಟ್ಟು ವಿದ್ಯುತ್ ಬಗ್ಗೆ ಎಚ್ಚರಿಕೆ ವಹಿಸೋದು ನಾವೆಲ್ಲ ಕಲಿಬೇಕಾಗಿದೆ.
1: ಸರ್, ಈಗ ಸಾಮಾನ್ಯ ಜನರಲ್ಲದಲ್ಲೇ ಈಗ ಮುಂಗಾರು ಪ್ರಾರಂಭವಾಗಿರುವುದರಿಂದ ಈಗ ಮಳೆಗಾಲ ಜಾಸ್ತಿ, ನಮ್ಮ ರೈತರು ಈ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಜಮೀನುಗಳಲ್ಲಿ, ಮತ್ತೆ ಯಾವ ತರ ಒಂದು ವಿದ್ಯುತ್ತನ್ನು ಸುರಕ್ಷಿತವಾಗಿ ಬಳಸಬೇಕಾಗುತ್ತೆ? ನೀವು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವ ರೀತಿ ಸುರಕ್ಷಿತವಾಗಿರಬೇಕು ವಿದ್ಯುತ್ ಹತ್ರ ಹೋದಾಗ ಅಂತ ಹೇಳ್ತೀರಾ ಸರ್?
0: ಹಾ, ನಾನು ನಿಮಗೆ ಹೇಳಿದೆ, ಈಗ ಮುಂಚೆನೆ ಹೇಳಿದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಸಾರಿನಲ್ಲಿ ವಿದ್ಯುತ್ ಅಪಘಾತದಲ್ಲಿ 30 ಜನ ಮೃತಪಟ್ಟಿದ್ದಾರೆ ಅಂತ ತಿಳಿಸಿದೆ. ನಾನು ಇವನ್ನೆಲ್ಲ ಪರಿಶೀಲನೆ ಮಾಡಿದಾಗ ಈ 30 ಜನದಲ್ಲಿ ಮೋರ್ ದೆನ್ 50% ಅಂದ್ರೆ 15-18 ಜನ ತನಕ ರೈತರು, ರೈತರಿಗೆ ಸಂಬಂಧಿಸಿದ ಮಕ್ಕಳು, ರೈತರ ಕೂಲಿ ಜಮೀನಿನಲ್ಲಿ ಬಂದಂತ ಕೂಲಿಯವರು ಅಥವಾ ಕಾರ್ಮಿಕರು ಇವರೇ ಹೆಚ್ಚಿಗೆ ಮೃತಪಡ್ತಿದ್ದಾರೆ. ಅಂದ್ರೆ ರೈತ ಬಾಂಧವರಿಗೆ ವಿದ್ಯುತ್ ಅಪಘಾತ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆ ವಿದ್ಯುತ್ ಅಪಘಾತ ಜಾಸ್ತಿ ಆಗ್ತಿದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಏನಾಗ್ತಾ ಇದೆ, ನಮಗೆ ನೀರಿನ ಅವಶ್ಯಕತೆ ತುಂಬಾ ಬೇಕಾಗಿದೆ. ಫಸಲಿಗೆ ಉಣಿ ಬಡಿಸೋದಕ್ಕೆ ನೀರು ಬೇಕಾಗಿದೆ. ಆ ನೀರು ಅಂತಂದ್ರೆ ನಾವು ಇವತ್ತು ಮ್ಯಾಕ್ಸಿಮಮ್ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಆ ಬೋರ್ವೆಲ್ಲು ನಮಗಿದ ಆಗ್ತಾ ಇರೋಂಥದ್ದು, ನಾವು ಬೆಳೆಗೆ ನೀರು ಉಣಿಸೋಂಥದ್ದು 6 ತಿಂಗಳು ಇರ್ಬೋದು ಅಥವಾ ವರ್ಷ ಇರ್ಬೋದು ಅಥವಾ 1.5 ವರ್ಷ ಇರ್ಬೋದು. ಅಂದ್ರೆ 1.5 ವರ್ಷಕ್ಕೆ ಬೋರಲ್ಲಿ ನೀರು ಇಲ್ದಂಗೆ ಆಗಿರ್ಬೋದು. ನೆಕ್ಸ್ಟ್ ನಾವೇನ್ ಮಾಡ್ತಾ ಇದೀವಿ, ಆ ಬೋರ್ನ ತೆಗೆದ್ಬಿಟ್ಟು ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಕೊಂತಿದೀವಿ, ಅಲ್ಲಿ ಹೊಸ ಮೋಟರ್ ಹಾಕೊಂತಿದ್ದೀವಿ ನಾವು ಫಸಲು ಉಳಿಸ್ಕೊಳಕ್ಕೋಸ್ಕರ. ಒಂದು ಬೋರ್ವೆಲ್ ಇಲ್ಲಿತ್ತು, ಈ ಬೋರ್ವೆಲ್ಗೆ ಒಂದು ಕಂಬದಿಂದ ನಾವು 100 ಮೀಟರ್ ವೈರ್ನ ನಾವು ಸಂಪರ್ಕ ತಗೊಂಡ್ಬಿಟ್ಟು ಪೆನಲ್ ಬೋರ್ಡ್ಗೆ ಸಂಪರ್ಕ ಕೊಟ್ಟಿದ್ವಿ. ಅದೇನಾಯ್ತು, 6 ತಿಂಗಳು ಬೋರ್ವೆಲ್ ನಡೀತು. 6 ತಿಂಗಳು ಆದ್ಮೇಲೆ ಏನಾಯ್ತು, ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಆದ ತಕ್ಷಣ ನಾವು ಇನ್ನೊಬ್ಬ ಜಿಯಾಲಜಿಸ್ಟ್ ಕರ್ಕೊಂಡ್ಬಿಟ್ಟು ಬಂದ್ವಿ, ಇನ್ನೊಂದು ಪಾಯಿಂಟ್ ಮಾಡಿಸಿದ್ವಿ, ಅಲ್ಲಿ ನೀರು ಬಿತ್ತು. ಇದೇ ಮೋಟರ್ ಸ್ಟಾರ್ಟರ್ನ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಅದೇನಾಗಿದೆ, ಸೊ ಈ ಮೋಟರ್ ಅಂದ್ರಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ ಇರ್ಬೋದು. ಅಂದ್ರೆ ವಿದ್ಯುತ್ ಕಂಬದಿಂದ 200 ಮೀಟರ್ ಅಂತರದಲ್ಲಿ ಹೊಸ ಬೋರ್ವೆಲ್ ಇದೆ. ನಮ್ಗೆ ಆಲ್ರೆಡಿ ನಮಗೆ 100 ಮೀಟರ್ದು ವೈರ್ ಆಲ್ರೆಡಿ ಇದೆ, ಇನ್ನೊಂದು 100 ಮೀಟರ್ ವೈರ್ ಬೇಕು. ನಾವು ರೈತರು ನಾವೇನ್ ಮಾಡ್ತಾ ಇದ್ದೀವಿ, ಆ 100 ಮೀಟರ್ ವೈರ್ಗೆ ಇನ್ನೊಂದು 100 ಮೀಟರ್ ವೈರ್ ತಂದುಬಿಟ್ಟು ಜಾಯಿಂಟ್ ಮಾಡಿ ಟೇಪ್ ಮಾಡಿ ನೆಲದಲ್ಲೇ ಬಿಡ್ತಾ ಇದ್ದೀವಿ. ಈ ನೆಲದಲ್ಲೇ ಬಿಡ್ತಾ ಇದ್ವಿ. ಈ ಟೇಪ್ ಅನ್ನೋದು, ಇನ್ಸುಲೇಷನ್ ಟೇಪ್ ಅನ್ನೋದು ಮಳೆಗೂ ಮತ್ತು ಗಾಳಿಗೂ ಬರ್ತಾ ಬರ್ತಾ ಕ್ಷೀಣಿಸ್ಬಿಟ್ಟು ಟೇಪ್ ಓಪನ್ ಆಗ್ತಾ ಇದ್ದಾವೆ. ಲೈವ್ ಪಾರ್ಟ್ಸ್ಗಳು, ಕರೆಂಟು ಹರಿತಕ್ಕಂಥ ವಿದ್ಯುತ್ ನೆಲದ ಮೇಲೆ ಇರ್ತಾ ಇದ್ದಾವೆ. ಇದನ್ನ ನಮ್ಮದು ಕೂಲಿಯವರು ಅಥವಾ ನಮ್ಮ ರೈತರು, ಕೆಲಸ ಮಾಡಿದಂಥ ರೈತರು ಅಥವಾ ರೈತರು ಕೆಲಸ ಮಾಡೋಕ್ಕೆ ಬಂದಂಥ ಕೂಲಿಯವರು, ರೈತರ ಮಕ್ಕಳು ಇರಬೇಕು, ಅದನ್ನ ತುಳಿದ್ಬಿಟ್ಟು ಅದ್ರ ಸಂಪರ್ಕಕ್ಕೆ ಬಂದ್ಬಿಟ್ಟು ವಿದ್ಯುತ್ ಅಪಘಾತಗಳಾಗ್ತಿದ್ದಾವೆ. ಅದಕ್ಕೆ ನಾವು ನಿಮ್ಮಲ್ಲಿ ರೈತರಲ್ಲಿ ಕೈ ಮುಗಿದು ಕೇಳ್ಕೊತ ಇದ್ದೀನಿ, ನೀವು ಸರ್ವಿಸ್ ಮೈನ್ಸ್ ಅಂತ ಏನು ತೆಗೆದುಕೊಂತಿದ್ದೀರೋ ಕಟ್ಟಿಗೆ ಗೂಟದ ಮೇಲೆ ತೆಗೆದುಕೊಳ್ಳಿ. ಯಾಕೆ ಕಟ್ಟದ ಗೂಟ ಅಂತ ತೆಗೆದುಕೊಬೇಕಂದ್ರೆ ಕಟ್ಟಿಗೆನೂ ಒಳ್ಳೆ ಗುಡ್ ಇನ್ಸುಲೇಟರು, ಕಟ್ಟಿಗೆಯಲ್ಲಿ ಯಾವುದೇ ರೀತಿ ವಿದ್ಯುತ್ ಪ್ರವಹಿಸೋದಿಲ್ಲ. ಈ ಕಟ್ಟಿಗೆ ಗೂಟ ಅನ್ನೋದು ನೆಲದಿಂದ ಒಂದು 15 ಅಡಿ ಎತ್ತರಕ್ಕೆ ಇರಲಿ. ಈ 15 ಅಡಿ ಎತ್ತರದಲ್ಲಿ ನೀವೇನಾದ್ರು ಇನ್ಸುಲೇಷನ್ ಟೇಪ್ ಹಾಕಿದ್ದು ಓಪನ್ ಆದರೂ ಸಮೇತನು ನಾವು ಟ್ರ್ಯಾಕ್ಟ್ರಿ ಬೇಕಾದ್ರೆ ಪಾಸ್ ಆಗ್ಬೋದು. ನಾವು ಯಾರೇ ಜನ ಓಡಾಡಿದ್ರೂ ಸಮೇತ ನಮ್ಗೆ ಯಾವುದೇ ರೀತಿ ಸಂಪರ್ಕ ಬರೋದಿಲ್ಲ. ಈ 15 ಅಡಿ ಮೇಲೆ ಇಟ್ಕೊಂಡಿರೋದ್ರಿಂದ ವಿದ್ಯುತ್ನ ಸರ್ವಿಸ್ ವಯಸ್ಸುಗಳಲ್ಲಿ ಅಪಘಾತಗಳನ್ನು ಸಂಭವಿಸಬಂದು ತಡಿಬಹುದು. ಆಮೇಲೆ ನೀವು 1 ತಿಂಗಳು ಅಥವಾ 2 ತಿಂಗಳು ಒಂದ್ಸರಿ ಎಲ್ಲೆಲ್ಲಿ ಜಾಯಿಂಟ್ ಮಾಡಿದ್ರೋ ಆ ಟೇಪ್ನ ಪರಿಶೀಲನೆ ಮಾಡಿ. ಯಾಕಂದರೆ ಟೇಪು ಹೊರಗಡೆ ಬಿಸಿಲಿಗಿರುತ್ತೆ, ಮಳೆಗಿರುತ್ತೆ, ಗಾಳಿಗಿರುತ್ತೆ, ಅದು ಹೋಗ್ತಾ ಇರುತ್ತೆ. ಆ ಹೋದ ತಕ್ಷಣ ಏನಾಗ್ತಾ ಇದೆ, ನಮ್ಮದು ಲೈವ್ ಪಾರ್ಟ್ಸ್ ಹೊರಗೆ ಬರ್ತಾ ಇರುತ್ತೆ. ಆ ಟೇಪ್ನ ನೀವು ಪ್ರತಿ ಸರಿನ ಸಮೇತನು ಮರುಷ ಪರಿಶೀಲನೆ ಮಾಡಿಬಿಟ್ಟು ಟೇಪ್ ಮಾಡ್ಕೊಳ್ತಾ ಇದ್ರೆ ನಾವು ಕಂಬದಿಂದ ನಾವು ಸ್ಟಾರ್ಟರ್ ಬಾಕ್ಸ್ಗೆ ಬಂದಂಥ ವೈರ್ಗಳಿಂದ ಸಂಭವಿಸಬಹುದು ಅಪಘಾತನೂ ಮೊದಲೇದಾಗಿ ತಡಿಬೋದು. ಎರಡನೇದಾಗ್ಬಿಟ್ಟು ಆ ವೈರ್ನ ನಾವು ತೆಗೆದುಕೊಂಡ್ಬರ್ತೀವಿ, ತೆಗೆದ್ಬಿಟ್ಟು ಸ್ಟಾರ್ಟರ್ನ ಅಳವಡಿಸಿರೋ ಒಂದು ಪೆಟ್ಟಿಗೆ ಇರುತ್ತೆ, ಕಬ್ಬಿಣದ ಪೆಟ್ಟಿಗೆ ಇರುತ್ತೆ. ಆ ಕಬ್ಬಿಣದ ಪೆಟ್ಟಿಗೆ ಕೆಳಗೆ ರಂಧ್ರದ ಮುಖಾಂತರ ನಾವು ಸ್ಟಾರ್ಟರ್ಗೆ ಕನೆಕ್ಷನ್ ಕೊಡ್ತೀವಿ. ಈ ಸ್ಟಾರ್ಟರ್ ನೀವೆಲ್ಲ ರೈತರೆಲ್ಲ ನಾವು ಮಾಡ್ತೀರ ಇದೇ ರೀತಿ ಮಾಡ್ತಾ ಇದ್ದೀವಿ. ಆ ಸ್ಟಾರ್ಟರ್ ಅಳವಡಿಸಿದಂಥ ಕಬ್ಬಿಣದ ಪೆಟ್ಟಿಗೆ ಆ ರಂಧ್ರ ಇದೆಯಲ್ಲ, ರಂಧ್ರದಲ್ಲಿ ಆ ತಗಡು ಅನ್ನೋದು ಚೂಪಾಗಿರುತ್ತೆ, ಅದು ಆ್ಯಕ್ಚುಲಿ ಶಾರ್ಪ್ ಆಗಿರುತ್ತೆ. ನಾವು ಗಾಳಿ ಬೀಸಿದಾಗ ಆ್ಯಕ್ಚುಲಿ ವೈರು ಅಲ್ಲಾಡಿದಾಗ ಆ ಶಾರ್ಪ್ ಎಡ್ಜು ಈ ವೈರ್ನ ಕಟ್ ಮಾಡ್ತಾ ಇರುತ್ತೆ, ಉಜ್ಜುತ್ತಾ ಇರುತ್ತೆ. ಉಜ್ಜಿದಾಗ ಈ ಕಂಡಕ್ಟರ್ ಮೇಲಿರೋಂಥ ಇನ್ಸುಲೇಷನ್ನು ಕಟ್ ಆಗ್ತಾ ಇದೆ. ಇನ್ಸುಲೇಷನ್ ಕಟ್ ಆಗಿದಾಗ ಒಳಗಿರೋಂಥ ಲೈವ್ ಪಾರ್ಟ್ಸು ಸ್ಟಾರ್ಟರ್ ಬಾಕ್ಸ್ಗೆ ತಗಲ್ತಾ ಇದೆ, ಅಂದರೆ ಕಬ್ಬಿಣದ ಪೆಟ್ಟಿಗೆ ತಗಲ್ತಾ ಇದೆ. ರೈತರು ಬಂದುಬಿಟ್ಟು ಕಬ್ಬಿಣ ಪೆಟ್ಟಿಗೆ ನಾವು ತೆಗೆದುಬಿಟ್ಟು ಸ್ಟಾರ್ಟ್ನ ಆನ್ ಮಾಡೋಣ ಅಂತ ಹೋದಾಗ ಈ ಕಬ್ಬಿಣ ಪೆಟ್ಟಿಗೆಯಲ್ಲಿ ಆ ಲೈವ್ ಪಾರ್ಟ್ಸಿಂದ ವಿದ್ಯುತ್ ಪ್ರವಹಿಸ್ತಿರುತ್ತೆ. ಆ ಕಬ್ಬಿಣದ ಪೆಟ್ಟಿಗೆನ ನಾವು ರೈತ ಮುಟ್ಟಿದ ತಕ್ಷಣ ರೈತರಿಗೆ ವಿದ್ಯುತ್ ಶಾಕ್ ಆಗಿಬಿಟ್ಟು ಅವರಿಗೆ ಫೆಟಲ್ ಆಗ್ತಿದ್ದಾವೆ. ಎಷ್ಟೋ ಜನ ರೈತರು ಇದೇ ರೀತಿ ಸತ್ತೋಗಿದ್ದಾರೆ, ಮತ್ತೆ ಕೆಲವರಿಗೆಲ್ಲ ಇಂಜೂರ್ಡ್ ಆಗಿದ್ದಾವೆ.

0: ಈ ರೀತಿ ಅದಕ್ಕೋಸ್ಕರ ಇದನ್ನ ನಾವು ಅಳವಡಿಸ್ಕೊಬೇಕು, ಇದನ್ನ ನಾವು ನಿಲ್ಲಿಸಬೇಕಂತಂದ್ರೆ ಆ ರಂಧ್ರದ ಹತ್ರ ರಬ್ಬರ್ ಬುಷಿಂಗ್ ಅಂತ ಬರುತ್ತೆ. ಆ ರಬ್ಬರ್ ಬುಷಿಂಗ್ ನೀವು ಹಾಕೊಂಡಿದ್ದೀರಾ ಅಂತಂತಂದ್ರೆ ಗಾಳಿಗೆ ವೈರುಗಳು ಅಲ್ಲಾಡಿದಾಗ ಅಥವಾ ನಾವು ಶಾರ್ಪ್ ಎಡ್ಜು ನಮಗೆ ನಮ್ಮ ವೈರ್ಗೆ ತಗಲೋದಿಲ್ಲ, ಅಕಸ್ಮಿಕ ತಗಲೋರು ಸಮೇತ ರಬ್ಬರ್ ತಗಲುತ್ತೆ, ಅಕಸ್ಮಿಕ ಇನ್ಸುಲೇಷನ್ ಓರು ಸಮೇತ ರಬ್ಬರ್ ತಗಲುತ್ತೆ, ರಬ್ಬರ್ ಇಂದ ನಮಗೆ ಗುಡ್ ಇನ್ಸುಲೇಟರ್ ಆಗಿರಿಂದ ಸ್ಟಾರ್ಟರ್ ಬಾಕ್ಸ್ಗೆ ಯಾವುದೇ ರೀತಿ ವಿದ್ಯುತ್ ಪ್ರವೇಶಿಸುವುದಿಲ್ಲ. ಒಂದು ಎರಡನೇದಾಗಿ ನಾವು ಆಕ್ಚುಲಿ ನಾವು ಹೊಲದಲ್ಲಿ ಏನು ಮಾಡ್ತಾ ಇದ್ದೀವಿ, ಸ್ಟಾರ್ಟರ್ ಬೋರ್ಡ್ನ ಫರ್ಮ್ ಆಗಿ ಫಿಕ್ಸ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಈ ಬೋರು ಎಷ್ಟು ದಿವಸ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಬೋರ್ ನಾಳೆ ಶಿಫ್ಟ್ ಮಾಡಬೇಕು ಅಥವಾ ಬೋರ್ ಫೇಲ್ಯೂರ್ ಆದ್ರೆ ತೆಗೆದಬೇಕನ್ನೋಕ್ಕೋಸ್ಕರ ಆ ಕಾಂಕ್ರೀಟ್ ಹಾಕಿ ಮಾಡ್ತಾ ಇಲ್ಲ. ಯಾವುದೋ ಒಂದು ಸಣ್ಣ ಇದಕ್ಕೆ ನೆಲದ ಮೇಲೆ ಇಡೋಂಥದ್ದು ಅಥವಾ ಕಟ್ಟಿಗೆ ಗೂಟುಗಳು ಇಡೋದು ಅಳವಡಿಸ್ತಾ ಇದೀವಿ. ಈ ಸ್ಟಾರ್ಟರ್ ಬೋರ್ಡ್ನಲ್ಲಿ ಆಕ್ಚುಲಿ ಏನಾದ್ರು ನಮ್ಗೆ ಕರೆಂಟ್ ಲೀಕೇಜ್ ಆಗ್ತಿದೆ ಅಂತಂದ್ರೆ ಆಗ ಭೂಮಿಗೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಸ್ಟಾರ್ಟರ್ ಬೋರ್ಡ್ನ ಒಂದು ಬಂಡೆಗೆ ಅಳವಡಿಸಿ, ಬಂಡೆಗೆ ಅಳವಡಿಸ್ಬಿಟ್ಟು ಆ ಸ್ಟಾರ್ಟರ್ ಬೋರ್ಡ್ ಮುಂದೆ ನೀವು ಒಂದು ಬಂಡೆ ಹಾಕ್ಕೊಳ್ಳಿ. ನೀವು ಹಿಂದೆ ರೈತರೆಲ್ಲ ನಾವು ನೋಡ್ತಾ ಇದ್ದೀವಿ ಬಂಡೆ ಹಾಕೊಂಡ್ಬಿಟ್ಟು ಬಂಡೆ ಮೇಲೆ ಅಳವಡಿಸ್ಕೊಂತೀರಿ. ನೋಡಿ, ಅದು ತಿಳಿದೋ ತಿಳಿದಲ್ಲ ಹಿಂದಿನ ರೈತರು ಆ ಬಂಡೆನ ಇನ್ಸುಲೇಟರ್ ಆಗಿ ಉಪಯೋಗಿಸ್ತಾ ಇದ್ರು. ನೀವು ಬಂಡೆ ಮೇಲೆ ನಿಂತ್ಕೊಂಡು ಸ್ಟಾರ್ಟರ್ ಬೋರ್ಡ್ ಮುಟ್ಟಿದಿರ ಅಂತಂದ್ರೆ ಸ್ಟಾರ್ಟರ್ ಬೋರ್ಡ್ನ ವಿದ್ಯುತ್ ಪ್ರವಹಿಸ್ತಾ ಇದ್ರು ಸಮೇತ ಆ ವಿದ್ಯುತ್ ನಮಗೆ ಬಂದರೂ ಸಮೇತ ನಮ್ಮ ಮುಖಾಂತರ ಭೂಮಿಗೆ ಹೋಗೋದಿಲ್ಲ. ಹಾಗಾಗಿ ನಮಗೆ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಶಾಕ್ಸ್ ಆಗೋಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತವೆ. ಆ ಉದ್ದೇಶಕ್ಕೋಸ್ಕರ ಇವತ್ತೇ ನಿಮ್ಗೆ ಕೇಳ್ತಾ ಇದ್ದೀನಿ, ಒಂದು ಸ್ಟಾರ್ಟರ್ ಬೋರ್ಡ್ನ ಯಾವಾಗಲೂ ಬಂಡೆಗೆ ಫಿಕ್ಸ್ ಮಾಡಿಬಿಟ್ಟು ಅದು ಸ್ಟಾರ್ಟರ್ ಬೋರ್ಡ್ನ ಆಪರೇಟ್ ಮಾಡೋಂಥದ್ದನ್ನ ಒಂದು ಬಂಡೆ ಇಟ್ಕೊಳ್ಳಿ. ಬಂಡೆ ಮೇಲೆ ನಿಂತ್ಕೊಂಡೇ ಮಾಡಿ. ನಾವು ಚಪ್ಪಲಿ ಇಲ್ಲದೆ ಇರ್ಬೋದು ಅಥವಾ ನಮಗೆ ಬರೀ ಕಾಲಲ್ಲಿ ಇರ್ಬೋದು, ಭೂಮಿ ಸಂಪರ್ಕ ಇಲ್ಲ ಅಂತಂದ್ರೆ ಯಾವುದನ್ನ ವಿದ್ಯುತ್ ಸೋರಿಕೆ ಆಗ್ತಾ ಇದೆ ಅಂತಂದ್ರೆ ಸಮೇತ ಆ ಪೆನಲ್ ಬೋರ್ಡ್ ಮುಖಾಂತರ ನಮ್ಮ ಮುಖಾಂತರ ಭೂಮಿಗೆ ಹೋಗೋದಿಲ್ಲ. ಬಂಡೆ ನಮಗೆ ಆಕ್ಚುಲಿ ಇನ್ಸುಲೇಟರ್ ಆಗಿ ಆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಬಂಡೆ ಅಳವಡಿಸ್ಕೊಂಡ್ರೆ ಈ ರೀತಿ ವಿದ್ಯುತ್ ಅಪಘಾತಗಳನ್ನ ತಡಿಬಹುದು. ಇನ್ನು ಮೂರನೇದಾಗ್ಬಿಟ್ಟು ಈ ನಿಮ್ಮಲ್ಲಿ ಜಮೀನಲ್ಲಿರುವಂತ ಇಲಿ ಇರ್ಬೋದು ಅಥವಾ ಹಳಿಲಿ ಇರ್ಬೋದು, ಇವು ಸ್ಟಾರ್ಟರ್ ಬೋರ್ಡ್ ಹತ್ರ ಬಂದು ಒಳಗೆ ಹೋಗ್ತಾ ಇದಾವೆ, ವೈರ್ನೆಲ್ಲ ಕಟ್ ಮಾಡ್ತಾ ಇದಾವೆ. ಈ ವೈರ್ ಕಟ್ ಮಾಡಿದಾಗ ನಾವು ರಾತ್ರಿ ಹೋಗಿರ್ತೀವಿ ಬಾರ್ಡ್ ಸ್ಟಾರ್ಟರ್ ಬಾಕ್ಸ್ನ ಕ್ಲೋಸ್ ಮಾಡಿರ್ತೀವಿ, ಕ್ಲೋಸ್ ಮಾಡಿ ಬೆಳಿಗ್ಗೆ ಬಂದಾಗ ನಾವು ಸ್ಟಾರ್ಟರ್ ಬಾಕ್ಸ್ ಓಪನ್ ಮಾಡಿ ನಾವು ಮುಟ್ಟಕ್ಕೆ ಹೋಗ ತಕ್ಷಣ ಶಾಕ್ ಆಗ್ತಿದೆ. ಯಾಕಂದ್ರೆ ಇಲಿ ಕಟ್ ಮಾಡಿರೋದು ಅಥವಾ ಹಳಿಲಿ ಕಟ್ ಮಾಡಿರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಲಿ ಮತ್ತು ಹಳಿಲುಗಳು ಯಾವುದೇ ಕಾರಣಕ್ಕೂ ಈ ಸ್ಟಾರ್ಟ್ ಅಳವಡಿಸಿರೋಂಥ ಕಬ್ಬಿಣ ಪೆಟ್ಟಿಗೆಗಳೊಳಗೆ ಹೋಗ್ದಂಗಿರೋಕ್ಕೋಸ್ಕರ ತಡಿಬೇಕಾಗಿದೆ. ಈ ರೀತಿ ನೀವು ತಡೆದ್ರೆ ಅಟ್ಲೀಸ್ಟ್ ಇಲಿ ಹೋಗ್ಬಿಟ್ಟು ಕಟ್ ಮಾಡೋಂಥ ಚಾನ್ಸ್ಗಳು ಅವಾಯ್ಡ್ ಮಾಡ್ಬೋದು. ಇನ್ನೂ ಒಂದು ನಿಮ್ಗೆ ಕೇಳ್ಕೊತಾ ಇದ್ದೀನಿ, ರೈತರೇ ನೀವು ಯಾವುದೇ ಪೆನಲ್ ಬೋರ್ಡು ಯಾವಾಗ ಲೀಕೇಜ್ ಕರೆಂಟ್ ವಿದ್ಯುತ್ ಸೋರಿಕೆ ಆಗ್ತಿದೆಯೋ ಅಥವಾ ಅದ್ರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ನಾವು ಹೋಗ್ ತಕ್ಷಣ ನಾವು ನಿನ್ನೆ ಸರಿ ಇದೆ ಇವತ್ತು ನಾವು ಸರಿ ಇದೆ ಅಂತ ನಾವು ಓಪನ್ ಮಾಡಕ್ಕೆ ಹೋಗಿದ್ದೀವಿ ಅಂತಂದ್ರೆ ಅದೇನಾದ್ರು ವಿದ್ಯುತ್ ಸೋರಿಕೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಮುಖಾಂತರ ವಿದ್ಯುತ್ ಪ್ರವಹಿಸಿದ್ರೆ ನಮಗೆ ವಿದ್ಯುತ್ ಶಾಕ್ ಆಗ್ತಾ ಇದೆ. ಅದಕ್ಕೆ ಸಾಧ್ಯವಾದರೆ ಒಂದು ಟೆಸ್ಟರ್ ಇಟ್ಕೊಳ್ಳಿ. ನೀವು ಸ್ಟಾರ್ಟರ್ ಬಾಕ್ಸ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಟೆಸ್ಟರ್ ಆನ್ ಮಾಡ್ಕೊಂಡ್ಬಿಟ್ಟು ಭೂಮಿ ಸಂಪರ್ಕ ಹೊಂದ್ಕೊಂಡ್ಬಿಟ್ಟು ನೋಡಿ ಟೆಸ್ಟರ್ ಅಲ್ಲೇ ಆನ್ ಆಯ್ತಾ, ಓ ಈ ರಾತ್ರಿ ಏನೋ ಇಲಿ ಕಟ್ ಮಾಡಿರ್ಬೋದು ಅಥವಾ ನಮಗೆ ವಿದ್ಯುತ್ ಸೋರಿಕೆ ಆಗಿರ್ಬೋದು, ಅದಕ್ಕೋಸ್ಕರ ಇದರಿಂದ ಸ್ಟಾರ್ಟರ್ ಬಾಕ್ಸ್ನಲ್ಲಿ ಆ್ಯಕ್ಚುಲಿ ಕರೆಂಟ್ ಬರ್ತಾ ಇದೆ, ನಾವು ಇದನ್ನು ಅವಾಯ್ಡ್ ಮಾಡ್ಕೊಬೇಕು ಅಂತಂದೇಳಿ ತಿಳಿದಂಥವ್ರೆ ಕರೆಸ್ಬಿಟ್ಟು ಯಾವ ರೀತಿ ಇದೆ ಅಂತ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಮೋಟರ್ ಸ್ಟಾರ್ಟ್ ಮಾಡಿ. ನಮಗೆ ಕಷ್ಟ ಇದೆ, ಒಪ್ಕೊಂತಾ ಇದ್ದೀವಿ, ನಾವು ನೀರು ಉಣಿಸ್ಬೇಕಂತಂತಂದ್ರೆ ಕೊಡ 7 ಗಂಟೆ ಇರ್ಬೋದು, ಅದರೊಳಗೆ ನಾವು ಪಲ್ಸಲ್ಲಿ ನೀರು ಕೊಡಲೇಬೇಕಂತಿದೆ. ಹಂಗಿದ್ದಾಗ ನಾವೇನಾಗ್ತಾ ಇದ್ದೀವಿ, ಅವಸರಕ್ಕೆ ಹೋಗ್ಬಿಟ್ಟು ನಾವು ಕೆಲಸ ಮಾಡಕ್ಕೆ ಹೋಗಬೇಡಿ, ನಮಗೆ ನಷ್ಟ ಆಗ್ತಾ ಇದೆ. ನಮ್ಮದು ಜೀವ ಅನ್ನೋದು ಅಮೂಲ್ಯವಾಗಿರೋದು, ನಮ್ಮ ಜೀವ ಉಳಿಸ್ಕೊಬೇಕಾಗಿದೆ. ನಾವೇನೋ ಬೆಳೆ ನಷ್ಟ ಪಡೆದ್ರೆ ಈ ವರ್ಷದ ಮುಂದೆ ವರ್ಷ ಬೆಳಿಬೋದು, ಆದರೆ ನಮ್ಮ ಜೀವನೇ ಹೋಯ್ತು ಅಂತಂದರೆ ಅದನ್ನು ಮತ್ತೆ ಮರು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆ ಮೋಟ್ರ್ ಸ್ಟಾರ್ಟ್ ಅಳವಡಿಸೋ ಬಾಕ್ಸ್ಗೆ ಒಂದು ಗ್ರೌಂಡಿಂಗ್ ಅಂತ ಮಾಡ್ಕೊಳ್ಳಿ. ಗ್ರೌಂಡಿಂಗ್ ಮಾಡ್ಕೊಂಡ್ರೆ ಆ ಲೀಕೇಜ್ ಕರೆಂಟ್ ಅನ್ನೋಂಥದ್ದು ಆ ಗ್ರೌಂಡಿಂಗ್ ಹೋಗ್ತಾ ಇರುತ್ತೆ. ಉಪ್ಪು ಇದಲಿ ನೀರು ಹಾಕಿರೋದ್ರಿಂದ ಅಲ್ಲಿ ಲೀಸ್ಟ್ ರೆಸಿಸ್ಟೆಂಟ್ ಪಾತ್ ಫಾರ್ ದಿ ಕರೆಂಟ್ ಇರೋದ್ರಿಂದ ಆ ಗ್ರೌಂಡಿಂಗ್ಗೆ ನಮ್ಗೆ ಆ್ಯಕ್ಚುಲಿ ಲೀಕೇಜ್ ಕರೆಂಟ್ ಹೋಗ್ಬಿಟ್ಟು ನಾವು ಸಪೋಸ್ ಏನಾದ್ರು ಮೋಟ್ರನ್ನ ಅಥವಾ ಸ್ಟಾರ್ಟರ್ ಬಾಕ್ಸ್ನ ಮುಟ್ಟರು ಸಮೇತನೂ ನಮಗಿಂತ ಲೀಸ್ಟ್ ರೆಸಿಸ್ಟೆನ್ಸ್ ಅಲ್ಲಿರೋದ್ರಿಂದ ಕರೆಂಟ್ ಅಲ್ಲಿ ಹೋಗುತ್ತೆ, ನಮಗೆ ಶಾಕ್ ಆಗುತ್ತೆ, ಅನಾಹುತ ಕಡಿಮೆ ಪ್ರಮಾಣದಲ್ಲಾಗುತ್ತೆ. ಅದೇ ರೀತಿ ನೀವು ELCB ಅಂತ ಬರುತ್ತದೆ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತಿದೆ, ಅದನ್ನು ನೀವು ಅಳವಡಿಸ್ಕೊಳ್ಳಿ. ಏನಾದ್ರು ಲೀಕೇಜ್ ಕರೆಂಟ್ ಬಂದ ತಕ್ಷಣ ಅದು ಕಟ್ ಆಫ್ ಮಾಡುತ್ತೆ, ಸ್ಟಾರ್ಟಿಗೆ ಬರೋಂಥ ಕರೆಂಟ್ನ ಕಟ್ ಆಫ್ ಮಾಡುತ್ತೆ, ಸ್ಟಾರ್ಟ್ರಿಗೆ ಅಥವಾ ಗ್ರೌಂಡ್ ಆಗದಂಗೆ ನೋಡ್ಕೊಳುತ್ತೆ. ಮತ್ತು MCB ಅಂತ ಬರುತ್ತೆ, ಮೈನೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬರುತ್ತೆ, ಇದೇನೋ ಓವರ್ ಕರೆಂಟ್ ಬಂತು ಸಿಸ್ಟಮ್ನಲ್ಲಿ, ಯಾವುದೇ ರೀತಿ ಸುಡೋದಿಲ್ಲ. ಈ ನೀವು ಕರೆಂಟ್ನ ಸಣ್ಣ ಸಣ್ಣ ಉಪಕರಣಗಳು, ಅದು ನನಗೆ ನಿಮ್ಮ ಕಷ್ಟ ಗೊತ್ತಾಗ್ತಾ ಇದೆ, ಈ ELCBಗೂ ಕಾಸ್ಟ್ ಜಾಸ್ತಿ ಆಗ್ಬೋದು, MCBಗೂ ಕಾಸ್ಟ್ ಜಾಸ್ತಿ ಆಗ್ಬೋದು ಅಥವಾ ಗ್ರೌಂಡಿಂಗೂ ಕಾಸ್ಟ್ ಜಾಸ್ತಿ ಆಗ್ಬೋದು, ಆದರೆ ನಿಮ್ಮ ಜೀವನದ ಮುಂದೆ ಇದು ಅಲ್ಲ, ಈ ನಿಮ್ಮ ಜೀವನ ಅಮೂಲ್ಯವಾಗಿರೋದು,
1: ಜೀವಕ್ಕಿಂತ ದೊಡ್ಡದಲ್ಲ.
0: ಈ ರೀತಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ಈ ಸ್ಟಾರ್ಟರ್ ಬಾಕ್ಸ್ ಹತ್ರ ಸಂಭವಿಸಬಹುದಂತ ಅಪಘಾತಗಳನ್ನ ನಾವು ತಡಿಬಹುದು. ಈ ರೀತಿ ನೀವು ಅಳವಡಿಸ್ಕೊಳ್ಳಿ ಅಂತ ನಿಮ್ಗೆ ಕೇಳ್ಕೊತಾ ಇದ್ದೀನಿ.
1: ಸರ್, ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಸುರಕ್ಷತೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿದ್ರಿ. ಇನ್ನು ಈ ಮಕ್ಕಳು ಯಾವ ರೀತಿ ಸುರಕ್ಷತೆ ವಹಿಸ್ಬೇಕು ವಿದ್ಯುತ್ ಇದರಲ್ಲಿ ಅಂತ ಹೇಳ್ತಾರೆ.
0: ಹಾಂ, ಈಗೇನಾಗ್ತಾ ಇದೆ, ಮಕ್ಕಳಿಗೆ ಈ ಜನ್ರೇಷನ್ ತುಂಬ ಫಾಸ್ಟ್ ಇದೆ. ಮಕ್ಕಳು ಮನೆಯಲ್ಲೇ ಉದಾಹರಣೆ ನೋಡಿ, ನಾವು ಯಾವುದೊಂದು ಮೊಬೈಲ್ ಚಾರ್ಜ್ಗೆ ಹಾಕಿರ್ತೀವಿ, ಮೊಬೈಲ್ ರಿಂಗ್ ಟೋನ್ ಬಂದ ತಕ್ಷಣ ಏನು ಮಾಡುತ್ತೆ, ತಂದೆ ಕೊಡಬೇಕು ಅಥವಾ ಅಮ್ಮನ ಕೊಡಬೇಕು ಅನ್ನೋಕ್ಕೋಸ್ಕರ ಹೋಗಿ ಮೊಬೈಲ್ನ ಆ್ಯಕ್ಚುಲಿ ಮುಟ್ಟಿ ಕೀಳಕ್ಕೆ ಹೋಗುತ್ತೆ. ಆ ಕೀಳಕ್ಕೆ ಹೋಗಬೇಕಾದ್ರೆ ಅದು ಆ್ಯಕ್ಚುಲಿ ಲೈವ್ ಕಾಂಟ್ಯಾಕ್ಟ್ಸ್ ಏನಾದ್ರು ಇದು ಟಚ್ ಆದರೆ ಅಪಘಾತ ಆಗೋ ಚಾನ್ಸಸ್ ಇದ್ದಾವೆ. ಆಮೇಲೆ ಎಷ್ಟೋ ಜನ ನೋಡ್ತಾ ಇದ್ದೀವಿ ಮೊಬೈಲ್

0: ಇಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ಆನ್ ಅದು ಆನ್ ಇಟ್ಕೊಂಡೆ ಮಾತಾಡಕ್ಕೆ ಹೋಗ್ತಾರೆ. ಆ ರೀತಿ ಮಾತನಾಡಬಾರ್ದು. ಮೊಬೈಲ್ ನೀವು ಆ್ಯಕ್ಚುಲಿ ಏನೇ ಮಾಡಬೇಕಾದ್ರೂ ಸಮೇತನು ನೀವು ಅದನ್ನು ಮೊಬೈಲ್ ಫಸ್ಟ್ ಮೈನ್ ಸ್ವಿಚ್ ಆಫ್ ಮಾಡಿ, ವಿದ್ಯುತ್ ಉಪಕರಣಕ್ಕೆ ಬಂದಂಥ ಆಫ್ ಮಾಡಿ ಆಮೇಲೆ ನಾವು ಆ್ಯಕ್ಚುಲಿ ಅದನ್ನ ಕೀಳ್ಬೇಕಾಗ್ತದೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ನಮ್ಮಲ್ಲಿ ಒಂದು ಚನ್ನಗಿರಿ ಹತ್ರ ಒಬ್ಬ ಮೊರಾಜಿ ದೇಸಾಯಿಯಿಂದ ಶಾಲೆಯಿಂದ ಮಗು ಮನೆಗೆ ಬರುತ್ತೆ, ಅವ್ರ ತಾಯಿಗೆ ಆರಾಮಿರೋದಿಲ್ಲ. ಆ ಮಗು ಏನು ಮಾಡುತ್ತೆ, ಮನೆಗೆ ನೆಲ ಒರೆಸ್ತಾ ಇರುತ್ತೆ. ನೆಲ ಒರೆಸಿರೋದು ಈ ತ್ಯಾವ ಜಾಸ್ತಿ ಬೇಗ ಆರಲಿ ಅನ್ನೋಕ್ಕೋಸ್ಕರ ಒಂದು ಫ್ಯಾನ್ ತೆಗೆದುಕೊಂಡ್ಬರುತ್ತೆ. ಫ್ಯಾನ್ ಸ್ವಿಚ್ನ ಕನೆಕ್ಷನ್ ಮಾಡುತ್ತೆ, ಆನ್ ಮಾಡುತ್ತೆ, ಫ್ಯಾನ್ ಎಲ್ಲಿ ತ್ಯಾವ ಇದೆ ಅಕ್ಕ ತಿರುಗಿಸುತ್ತೆ. ಆವಾಗ ಫ್ಯಾನ್ ಆರುತ್ತೆ, ನೆಕ್ಸ್ಟ್ ಇನ್ನೊಂದು ರೂಮಿಗೆ ಆ್ಯಕ್ಚುಲಿ ಇನ್ನೊಂದು ಪಕ್ಕಕ್ಕೆ ಸರಿಸಕ್ಕೆ ಹೋಗುತ್ತೆ ಫ್ಯಾನ್ನ, ಇನ್ನೊಂದು ಸ್ವಲ್ಪ ಆ ಕಡೆ ತಿರುಗಿಸೋಣ. ಅದು ಸರಿಸಬೇಕಾದ್ರೆ ಏನಾಗುತ್ತೆ, ಫ್ಯಾನಿಗೆ ಬಂದಿರೋಂಥ ವೈರು ಲೂಸ್ ಕಾಂಟ್ಯಾಕ್ಟ್ ಇದೆ, ಲೈವ್ ಪಾರ್ಟ್ಸು ಆ್ಯಕ್ಚುಲಿ ಫ್ಯಾನಿಗೆ ಟಚ್ ಆಗ್ತಿದೆ. ಆ ಮಗು ಸ್ವಿಚ್ ಆಫ್ ಮಾಡದಿಲ್ದಂಗೆ ಫ್ಯಾನ್ ಮುಟ್ಟ ತಕ್ಷಣ ಶಾಕ್ ಆಗ್ಬಿಟ್ಟು ಮಗು ಸಾಯ್ತಾ ಇದೆ. ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ವಿದ್ಯುತ್ ಉಪಕರಣಗಳಿರ್ಬೋದು ಅದನ್ನು ನೀವು ಆಪ್ರೇಟ್ ಮಾಡಬೇಕಾದ್ರೆ ಅದನ್ನು ಅಟ್ಲೀಸ್ಟ್ ಮೇಯ್ನು ಸ್ವಿಚ್ ಕಂಟ್ರೋಲ್ ಆಫ್ ಮಾಡಿ, ಆಫ್ ಮಾಡಿಬಿಟ್ಟು ಉಪಯೋಗಿಸಿ. ಇಲ್ಲ ಅಂತಂದರೆ ಮಕ್ಕಳಿಗೆ ವಿದ್ಯುತ್ ಅಪಘಾತಗಳು ಈ ರೀತಿ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ.
1: ಮನೆಗಳಲ್ಲಿ ಹೀಟರ್ಗಳು ಜಾಸ್ತಿ ಉಪಯೋಗಿಸ್ತಾರೆ, ಅಂಥ ಸಂದರ್ಭದಲ್ಲಿ ತುಂಬ ತೊಂದರೆಗಳಾಗ್ತವೆ.
0: ಹೌದು, ಅದಕ್ಕೂ ಒಂದು ಉದಾಹರಣೆ ನನ್ನ ಅನುಭವಕ್ಕೆ ಬಂದಿರೋದು ಹೇಳ್ತೀನಿ. ಒಬ್ಬ ತಂದೆ ಆ್ಯಕ್ಚುಲಿ ಏನು ಮಾಡ್ತಾನೆ, ಅವನು ವಾಚ್ಮ್ಯಾನ್, ಅವನು ಮನೆಗೆ ಮಗುಗೆ ಏನು ಮಾಡ್ತಾನೆ, ಸ್ನಾನ ಮಾಡಿಸ್ಬೇಕಂತಂದ್ರೆ ಹಿಮ್ಮಸ್ಸುಡ್ ಕಾಯಿಲ್ ತರ್ತಾನೆ, ಒಂದು ಬಕೆಟ್ನ ನೀರು ಹಾಕ್ತಾನೆ, ಅದರೊಳಗೆ ಅದ್ದು ಬಿಟ್ಟು ಅದನ್ನ ಹಿಮ್ಮರ್ಸ ಕಾಯಿಲ್ ಬಿಟ್ಬಿಟ್ಟು ಹೋಗಿ ಸ್ವಿಚ್ ಆನ್ ಮಾಡ್ತಾನೆ, ನೀರು ಕಾದ ನೋಡ್ತಿರ್ತಾನೆ, ನೀರು ಕಾದ ಅವನು. ಆಮೇಲೆ ನೆಕ್ಸ್ಟ್ ನೀರು ಕಾದಿದೆಯಲ್ಲ ಅಂತ ನೋಡಕ್ಕೆ ಏನು ಮಾಡ್ತಾನೆ, ಆ ಸ್ವಿಚ್ ಆಫ್ ಮಾಡ್ತಾನೆ, ಆಮೇಲೆ ಕೈ ಮುಟ್ತಾನೆ ಬಿಸಿ ಇದೆ ಇಲ್ಲ ಅಂತ ನೋಡ್ಬಿಟ್ಟು ಮಗು ಬಳಸ್ತಿರ್ತಾನೆ. ಈ ಮಗು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅದು ತಂದೆ ಹತ್ರ ಮಾಡ್ತಿರತ್ತೆ ಕೆಲಸನ. ಅವಾಗ ಒಂದು ಸರಿ ಏನಾಗುತ್ತೆ, ತಂದೆ ಅನಿವಾರ್ಯದಿಂದ ಎಲ್ಲ ಹೊರಗಡೆ ಹೋಗ್ಬೇಕಾಗಿರುತ್ತೆ. ಮಗು ಮಾರ್ನಿಂಗ್ ಕ್ಲಾಸ್, ಶನಿವಾರ ಮಾರ್ನಿಂಗ್ ಕ್ಲಾಸ್ಗೆ ಹೋಗ್ಬೇಕು, ಅಮ್ಮನ ಕೇಳುತ್ತೆ, ಅಮ್ಮ ನಾನು ಸ್ನಾನ ಮಾಡ್ಕೊಂಡು ಹೋಗ್ಬೇಕು, ಬಿಸಿನೀರು ಕಾಸ್ಕೊತೀನಿ ಅಂತ. ಬೇಡ ಬೇಡ, ನೀನು ಕರೆಂಟ್ ಬಗ್ಗೆ ಗೊತ್ತಿಲ್ಲ, ನೀವು ಮಾಡಕ್ಕೆ ಹೋಗ್ಬೇಡ ಅದನ್ನ. ಆಕ್ಚುಲಿ ಅಪ್ಪ ಇದ್ದಾಗ ಮಾಡ್ತಾರೆ, ನಾನು ಬೇಕಾದ್ರೆ ಬಿಸಿನೀರು ಅವರಲ್ಲಿ ಬೇರೆಯವ್ರ ಕಾಸು ಕೊಡ್ತೀನಿ ಸ್ಟವ್ ಮೇಲೆ ಅಂತ. ಇಲ್ಲ ಇಲ್ಲ ನನಗೆ ಗೊತ್ತು, ಅಪ್ಪ ಮಾಡೋದಿಲ್ಲ, ನನಗೆ ಗೊತ್ತು ಅಂತಂದು ಮಗು ಏನು ಮಾಡುತ್ತೆ, ಒಂದು ಬಕೆಟ್ನ ನೀರು ತರುತ್ತೆ, ಇಮ್ಮರ್ಸ್ಡ್ ಕಾಯಿಲ್ನ ಬಿಡುತ್ತೆ, ಆಮೇಲೆ ವೈರ್ ಕನೆಕ್ಷನ್ ತೊಗೊಂಡೋಗ್ಬಿಟ್ಟು ಸ್ವಿಚ್ ಆನ್ ಮಾಡುತ್ತೆ. ಅಲ್ಲಿ ತನಕ ಕರೆಕ್ಟ್ ತಿಳ್ಕೊಂಡಿದ್ದೆ. ಆಮೇಲೆ ನೋಡ್ತು 5 ನಿಮಿಷ ಆಯಿತು, ನೀರು ಕಾದ್ದವೆಲ್ಲ ನೋಡಬೇಕಾಯ್ತು. ಇದೇನಾಗಿದೆ, ಅಪ್ಪ ಬಕೆಟ್ನ ಕೈ ಇಡೋದಷ್ಟೇ ನೋಡಿದೆ, ಅದು ಮಗು ಹೋಗ್ಬಿಡ್ತು, ಆ ಕೈ ಇಟ್ಬಿಡ್ತು ಬಕೆಟ್ನ, ಇಟ್ಟ ತಕ್ಷಣ ಶಾಕ್ ಆಗ್ಬಿಟ್ಟು ಅದು ಆ್ಯಕ್ಚುಲಿ ಕಿರ್ಚ್ಕೊಂಡು ಬಿದ್ದುಬಿಡ್ತು. ಶಾಕ್ ಆದ ತಕ್ಷಣ ನೀರು ಮನೆಯೆಲ್ಲ ಚೆಲ್ಲಿದೆ, ಅಮ್ಮ ಓಡ್ ಬರ್ತಾಳೆ, ಅಮ್ಮನೂ ಆ್ಯಕ್ಚುಲಿ ಬಂದ ತಕ್ಷಣ, ಅಮ್ಮ ನೀರು ಮುಟ್ಟ ತಕ್ಷಣ, ಮಗು ಮುಟ್ಟ ತಕ್ಷಣ, ಅಮ್ಮನಿಗೂ ಶಾಕ್ ಆಗ್ತದೆ. ನೋಡಿ, ಇದು ಸಣ್ಣ ರೀಸನ್. ಆದ್ರೆ ನಾವು ಸ್ವಿಚ್ ಆಫ್ ಮಾಡಿ ನಾವು ಆ್ಯಕ್ಚುಲಿ ಇದನ್ನ ಮುಟ್ಟಿದ್ರೆ ಏನಾಗ್ತಾ ಇದ್ದಿಲ್ಲ. ಇಂಥವು ಸಾಕಷ್ಟು ಸಣ್ಣ ಸಣ್ಣ ರೀಸನ್ನಿಂದ ನಮ್ಮ ನಿರ್ಲಕ್ಷ್ಯದಿಂದ ವಿದ್ಯುತ್ ಅಪಘಾತಗಳು ಸಂಭವಿಸ್ತಿದ್ದಾವೆ. ಅದಕ್ಕೆ ಯಾವುದೇ ವಿದ್ಯುತ್ ಉಪಕರಣಗಳನ್ನು ನೀವು ಉಪಯೋಗಿಸಬೇಕಾದ್ರೆ, ಅದನ್ನ ಮುಟ್ಟಿ ಟಚ್ ಮಾಡಬೇಕಾದ್ರೆ, ಅದಕ್ಕೆ ಬಂದಿರೋಂಥ ವಿದ್ಯುತ್ ಸರಬರಾಜು ನಿಲುಗಡೆಗೊಳಿಸಿ ನಂತರ ನೀವು ಸ್ಪರ್ಶಿಸಿದರೆ ವಿದ್ಯುತ್ ಅಪಘಾತಗಳನ್ನು ತಡಿಬಹುದು.
1: ಹೌದು ಸರ್. ಇನ್ನು ಮಹಿಳೆಯರಾಗಿರ್ಬೋದು, ನಮ್ಮ ರೈತ ಬಾಂಧವರಾಗಿರ್ಬೋದು, ಈ ಕರೆಂಟ್ ಕಂಬಗಳಿಗೆ ಜಾನುವಾರುಗಳು ಕಟ್ಟೋದು, ಬಟ್ಟೆ ಒಣಗಿಸೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಸರ್. ಇದರಿಂದನೂ ಸಾಕಷ್ಟು ಅನಾಹುತಗಳಾಗ್ತಾವ?
0: ಹೌದು, ಆಕ್ಚುಲಿ ನೀವು ಕೇಳಿದ್ರೆ ಅದು ಒಳ್ಳೆಯ ಕ್ವಶನ್ ಕೇಳ್ತಾ ಇದ್ದೀರಾ. ಈಗ ನಾವು ಜಾನುವಾರುಗಳ ಸಮೇತ ವಿದ್ಯುತ್ ಅಪಘಾತ ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆ ಜಾನುವಾರು ಅಪಘಾತ ಜಾಸ್ತಿ ಆಗ್ತಿದೆ ಅಂತ ನಾವು ನೋಡಿದ್ರೆ, ಈ ಟ್ರಾನ್ಸ್ಫಾರ್ಮರ್ ಪೇಟೆಗೆ ಹತ್ರ ಇರ್ಬೋದು ಅಥವಾ ವಿದ್ಯುತ್ ಕಂಬದ ಹತ್ರ ಇರ್ಬೋದು, ನಮ್ಮ ರೈತ ಬಾಂಧವರು ಈ ತಿಪ್ಪೆ ಮಾಡೋಕ್ಕೋಸ್ಕರ, ಗೊಬ್ಬರ ಸಂಘರ್ಷಣಕ್ಕೋಸ್ಕರ ಹಸುವುದಿರ್ಬೋದು, ಎಮ್ಮೆ ಸಗಣಿನ ಹಾಕ್ತಾ ಇದ್ದಾರೆ. ಅಂದರೆ ರೋಡ್ ಸೈಡ್ ಇದ್ಬಿಟ್ರೆ ಬೇಗ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ಬೋದು, ಮತ್ತು ಬೇರೆ ಕಡೆ ಜಾಗದಲ್ಲಿ ಜಮೀನುಗಳು ಯಾರು ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ಟ್ರಾನ್ಸ್ಫಾರ್ಮರ್ ಪೇಟೆಗೆ ಹತ್ರ ಮತ್ತು ಕಂಬದ ಹತ್ರ ಬಿಡ್ತಿದ್ದಾರೆ. ಈ ಟ್ರಾನ್ಸ್ಫಾರ್ಮರ್ ಪೇಟೆಗೆ ಹತ್ರ ನಾವು ಮೇವು ಆ್ಯಕ್ಚುಲಿ ತಿಪ್ಪೆದು ಎಲ್ಲ ಹಾಕ್ತಾ ಇದ್ದಾಗ ಅಳಿದ ಉಳಿದ ಮೇವನ್ನು ಮೇಯೋದಕ್ಕೋಸ್ಕರ ಈ ಹಸು ಕರುಗಳು ಬರ್ತಾ ಇದ್ದಾವೆ, ಹಸು ಇರ್ಬೋದು ಎಮ್ಮೆ ಇರ್ಬೋದು, ಅದು ಬರ್ತಾ ಇದೆ. ಹಸು ಮತ್ತು ಎಮ್ಮೆಗೆ ಶಾಕ್ ಅದಕ್ಕೆ ಮೈನ್ಯೂಟ್ ಕರೆಕ್ಟ್ ಆದರೆ ಸಾಕಾಗ್ತದೆ. ವಿದ್ಯುತ್ ಪೆಟ್ಟಿಗೆ ಹತ್ರ ಲೀಕೇಜ್ ಕರೆಂಟ್ ಏನಾದ್ರು ಇದ್ರೂ ಗ್ರೌಂಡಿಂಗ್ ಹತ್ರ ಹೋಗ್ತಾ ಇರುತ್ತೆ, ಇದು ಆ್ಯಕ್ಚುಲಿ ಹಸು ಏನು ಮಾಡುತ್ತೆ, ಅಲ್ಲಿ ಹಾಕಿರೋಂಥ ತಿಪ್ಪೆಯಲ್ಲಿರೋಂಥ ಮೇವನ್ನು ಮೇಯಕ್ಕೆ ಬರುತ್ತೆ. ಮೇಯಕ್ಕೆ ಬಂದಾಗ ಏನಾಗುತ್ತೆ, ಅದು ಉಜ್ಜುತ್ತೆ, ಕಂಬಕ್ಕೆ ಉಜ್ಜುತ್ತೆ, ಅಥವಾ ಲೈವ್ ಪಾರ್ಟ್ಸ್ಗೆ ಟಚ್ ಆಗುತ್ತೆ, ಅಥವಾ ಲೀಕೇಜ್ ಕರೆಂಟ್ ಬರುತ್ತೆ, ಹಸುಗಳು ಸಾಯ್ತಾ ಇದ್ದಾವೆ. ಆಮೇಲೆ ನಾವು ಹಳ್ಳಿಗಳಲ್ಲಿ ಸುಮಾರು ನೋಡ್ತಿದ್ದಂಗೆ, ನಾವು ಕರೆಂಟ್ ಕಂಬನ ಎತ್ತು ಅಥವಾ ಹಸು ಕಟ್ಟಾಕೋದಕ್ಕೆ ಗೂಟಗಳ ಟೈಪ್ ಬಳಸ್ಕೊಂತಿದ್ದಾರೆ. ಅದಕ್ಕೆ ನಾವು ಕಟ್ಟದಾಗ ಯಾವತ್ತು ಸಮೇತ ಅಲ್ಲಿ ವಿದ್ಯುತ್ ಸೋರಿಕೆ ಆಗ್ತಿರಲ್ಲ, ಯಾವಾಗ ಆಗುತ್ತೋ ಗೊತ್ತಿರಲ್ಲ, ಯಾವಾಗ ಸೋರಿಕೆ ಆಗುತ್ತೆ, ಇನ್ಸುಲೇಟರ್ ಫೇಲ್ಯೂರ್ ಆದಾಗ ಅಥವಾ ಜಂಪ್ ಕಟ್ಟಾದಾಗ, ಅವಾಗ ಕಂಬದಲ್ಲಿ ವಿದ್ಯುತ್ ಸೋರಿಕೆ ಆಗ್ತಿರುತ್ತೆ. ಎಷ್ಟೋ ಸರಿ ಹಸುನ ಉಳಿಸೋಕ್ಕೋಸ್ಕರ ಹೋದಂತ ರೈತರಿಗೂ ಸಮೇತ ಅನಾಹುತ ಆಗ್ತಿದೆ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ವಿದ್ಯುತ್ ಪೆಟ್ಟಿಗೆ ಹತ್ರ ಅಥವಾ ನಮ್ಮ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಸಿದಂತ ಡಿ ಪಿ ಸ್ಟ್ರಕ್ಚರ್ ಹತ್ರ ಆಗಲಿ, ಕಂಬಗಳ ಹತ್ರ ಆಗಲಿ ತಿಪ್ಪೆ ಹಾಕ್ಬೇಡಿ, ದನ ಕರುಗಳನ್ನು ಕಟ್ಟಬೇಡಿ. ಈ ರೀತಿ ಆಗೋದ್ರಿಂದ ಆಕ್ಚುಲಿ ಅನಾಹುತಗಳನ್ನ ನಾವು ತಪ್ಪಿಸ್ಬೇಕು ಅಂತಂದ್ರೆ, ನಾವು ವಿದ್ಯುತ್ ಕಂಬ ಮತ್ತು ವಿದ್ಯುತ್ ಪೆಟ್ಟಿಗೆಯಿಂದ ಸುಮಾರು ಅಂತರದಲ್ಲಿ, ಸುಮಾರು ಕನಿಷ್ಠ ಅಂತ ಒಂದು 15 ಅಡಿ ಅಂತರದಲ್ಲಿ ನೀವು ಆಕ್ಚುಲಿ ತಿಪ್ಪೆಗಳನ್ನ ಮಾಡಿಕೊಂಡ್ರೆ ನಾವು ಅವಾಯ್ಡ್ ಮಾಡಬಹುದು.
1: ಸರ್, ನಿಮ್ಮ ಇಲಾಖೆಯಿಂದ ಈ ವಿದ್ಯುತ್ ಸುರಕ್ಷತೆ ಬಳಸೋದ್ರ ಬಗ್ಗೆ ಸಾಕಷ್ಟು ಈಗ ಆಕಾಶವಾಣಿಯಲ್ಲೆಲ್ಲ ಮಾಹಿತಿ ಕೊಡ್ತಾ ಇದ್ರ, ಬೇರೆ ಬೇರೆ ಶಾಲೆಗಳಲ್ಲೆಲ್ಲ ಮಾಹಿತಿ ಕೊಡ್ತೀರಾ, ಮತ್ತೆ ರೈತರು ಎಲ್ಲ ಕೃಷಿ ಮೇಳಗಳಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯಕ್ರಮಗಳಲ್ಲೆಲ್ಲ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀರ, ಇನ್ನು ಯಾವ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀರ ಸರ್ ನಿಮ್ಮ ಇಲಾಖೆಯಿಂದ?
0: ನಮ್ಮ ಇಲಾಖೆಯಿಂದ ನಾವೀಗ ಡಿಜಿಟಲ್ ಆಗಿದೆ. ಡಿಜಿಟಲ್ ಆಗಿರೋದ್ರಿಂದ ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳಿದಾವೆ, ಈ ಮೆಟ್ರೋ ಸ್ಟೇಷನ್ಸ್ ಇರ್ಬೋದು ಅಥವಾ ನಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಅಲ್ಲಿ ಹೋಗ್ಬಿಟ್ಟು ಆಕ್ಚುಲಿ ಅಥವಾ ಸಿನಿಮಾ

0: ಥಿಯೇಟರ್ ಇರ್ಬೋದು, ಸಿನಿಮಾ ಥಿಯೇಟರಲ್ಲಿ ಆಗಲಿ ಸ್ಲೈಡ್ಸ್ ಕೊಡ್ತಾ ಇದ್ದೀವಿ. ನೀವು ಆ್ಯಕ್ಚುಲಿ ವಿದ್ಯುತ್ನ ಯಾವುದು ಬಳಸಬೇಕಾದ್ರೆ ಯಾವ ರೀತಿ ಜಾಗೃತಿಯನ್ನು ಬಳಸಬೇಕು, ಅಥವಾ ವಿದ್ಯುತ್ನ ನಾವು ಏನು ತಪ್ಪು ಮಾಡಿದ್ರೆ ಅಪಘಾತ ಆಗುತ್ತೆ ಅನ್ನೋಸ್ಕರ ಮಾಡ್ತಾ ಇದ್ವಿ. ಅದೇ ರೀತಿ ಕೆಲವೆಲ್ಲ ಪಾಂಪ್ಲೆಟ್ಸ್ ಮಾಡಿಸ್ಕೊಂಡಿದ್ದೀವಿ ಎಲ್ಲವನ್ನ, ಆ ಮಕ್ಕಳಿಗೆ ಸಮೇತನೂ ಅಥವಾ ರೈತರಿಗೆ ಸಮೇತನೂ ಪಾಂಪ್ಲೆಟ್ಸ್ ಎಲ್ಲ ಇಶ್ಯೂ ಮಾಡಿಬಿಟ್ಟು ಕೊಟ್ಬಿಟ್ಟು ಅವರಿಗೆ ಆ್ಯಕ್ಚುಲಿ ನೋಡಿ ಇದು ಮಾಡೋದ್ರಿಂದ ವಿದ್ಯುತ್ ಅಪಘಾತ ಸಂಭವಿಸೋದಿಲ್ಲ, ಈ ಮೇಲೆ ಇನ್ನೊಂದು ಇದು ಇವು ಮಾಡಿದ್ರೆ ವಿದ್ಯುತ್ ಅಪಘಾತ ಸಂಭವಿಸ್ತವೆ ಅಂತ ಅವೆಲ್ಲ ತಿಳುವಳಿಕೆ ಅವರಿಗೆಲ್ಲ ತಿಳಿಸಿಬಿಟ್ಟು ಅವರೆಲ್ಲ ಸಮೇತ ಮುಂಜಾ ಜಾಗೃತೆ ತಿಳಿಸ್ತಾ ಇದ್ದೀವಿ. ಮತ್ತೆ ಎಷ್ಟೋ ಕಡೆ ರೈತರನ್ನ ಸಾಧ್ಯವಾದಷ್ಟು ಸೇರಿಸ್ಬಿಟ್ಟು ರೈತರಿಗೂ ಸಮೇತ ತಿಳುವಳಿಕೆ ನಮ್ಮ ಕಡೆಯಿಂದ ನಮ್ಮ ಇಲಾಖೆಯಿಂದ ನಾವು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ.
1: ಸರ್, ಈಗ ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ನೀವು ವಿದ್ಯುತ್ ಸುರಕ್ಷತೆ ಈ ತರ ಮಾಡಬೇಕು ಈ ತರ ಮಾಡಬಾರ್ದು ಅಂತೆಲ್ಲ ಒಂದು ಪಾಂಪ್ಲೆಟ್ಸ್ ಮಾಡಿಸಿದ್ರಿ ಸರ್, ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರಿ. ಅದು ಸಾಕಷ್ಟು ಜನ ರೈತರಿಗೆ ಈ ತರ ಪಾಂಪ್ಲೆಟ್ಸ್ಗಳು ತಲುಪಿಲ್ದೇ ಇರಬಹುದು. ಈಗ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಸಂಕ್ಷಿಪ್ತವಾಗಿ ಹೇಳಿ ಸರ್.
0: ಈಗ ವಿದ್ಯುತ್ನ ನಾವು ಆಕ್ಚುಲಿ ಪಾಂಪ್ಲೆಟ್ ಮಾಡಿಸಿರೋಂಥದ್ದು ಚಿತ್ರದುರ್ಗ ಜಿಲ್ಲಾ ಎಲ್ಲ ರೈತರಿಗೂ ಎಲ್ಲ ಮನೆಗೂ ತಲುಪಿಸೋಕ್ಕಾಗಲ್ಲ. ನಾವು ಶಾಲೆಗೆ ಹೋಗ್ತೀವಿ, ಅಲ್ಲೊಂದು 300 ಜನ ಮಕ್ಕಳು ಇರ್ಬೋದು, 300 ಜನಕ್ಕೆ ಕೊಡ್ತೀವಿ. ಅವರ ತಂದೆ ತಾಯಿಗೆ ಅಲ್ಲಿ 300 × 2 ಅಂತ ಒಂದು 600 ಜನ ಆಗ್ಬೋದು, ಅವ್ರ ಪಕ್ಕದಾಗ ತಿಳಿಸ್ಬೋದು. ನಾವು ರೈತರಿಗೆ ಹೇಳ್ತೀವಿ ಆಕ್ಚುಲಿ ಇವೆಲ್ಲ ಸಮೇತನು ನಾವೆಲ್ಲರಿಗೂ ಎಲ್ಲ ಜನಕ್ಕೂ ನಾವು ರೀಚ್ ಆಗಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಆಕ್ಚುಲಿ ಈ ಆಕಾಶವಾಣಿನ ನಾವು ಉಪಯೋಗಿಸ್ಕೊಂತ ಇರೋದು. ಮುಖ್ಯವಾಗಿ ಏನಾಗ್ತಾ ಇದೆ, ಈ ವೈರ್ಗಳು ಜೋತ್ ಬಿದ್ದಿರ್ತವೆ. ಈ ಜೋತ್ ಬಿದ್ದಿದ್ರೆ ಆ ವೈರ್ಗಳ ಹತ್ರ ನೀವು ಆಕ್ಚುಲಿ ಯಾವುದೇ ಕಾರಣಕ್ಕೂ ಹತ್ರಕ್ಕೆ ಹೋಗಬಾರ್ದು. ಹರಿದು ಬಿದ್ದಿರ್ತವೆ, ಹರಿದು ಬಿದ್ದಿದ್ರೆ ನಾವೇನ್ ಮಾಡ್ಬೇಕು, ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆಗೆ ಅವ್ರದೊಂದು ನಂಬರ್ ಇದೆ, 1912 ಅಂತ ನಂಬರ್ ಇದೆ, ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮನ್ನ ವೈರ್ ಹಿಂಗೆ ಜೋತ್ ಬಿದ್ದಿದೆ, ಹಿಂಗೆ ಆಕ್ಚುಲಿ ನಮಗೆ ಹರಿದು ಬಿದ್ದಿದೆ ಅಂತಂದು ಹೇಳಿ ಮೊದಲು ವಿದ್ಯುತ್ನ ಆಕ್ಚುಲಿ ಅಲ್ಲಿ ಸರಬರಾಜಾಗದನ್ನ ನಿಲ್ಲಿಸಬೇಕಾಗಿರೋದು ಮೊದಲೇ ಕೆಲಸ ಆಗಿದೆ. ಅದನ್ನ ನಾವು ಮಾಡಬೇಕಾದ್ರೆ ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಗಾಳಿಪಟಗಳನ್ನ ಮಕ್ಕಳೆಲ್ಲ ಆರಿಸ್ತಾ ಇದ್ದಾರೆ. ಈ ಗಾಳಿಪಟಗಳನ್ನ ಆರಿಸ್ಬೇಕಾದ್ರೆ ಕಟ್ಟಾಗುತ್ತೆ, ವೈರ್ಗೋಗಿ ಬೀಳುತ್ತೆ, ಅದನ್ನ ಬಿಡಿಸ್ಕೊಳಕ್ಕೋಸ್ಕರ ಆಕ್ಚುಲಿ ಏನೋ ಪ್ರಯತ್ನ ಪಡಕ್ಕೆ ಹೋದ್ರೆ ಅವಾಗ ಏನಾಗ್ತಾ ಇದೆ, ಅವ್ರಿಗೆ ಶಾಕ್ ಆಗ್ತಾ ಇದೆ. ನಮ್ಮ ಚಿತ್ರದುರ್ಗದಲ್ಲಿ ಒಂದು ಆದ ಅಪಘಾತ ಹೇಳ್ತಿದ್ದೀನಿ, ಮೇಲಿರೋಂಥ ಒಬ್ಬ ನರ್ಸು ಅವ್ರೇನ್ ಮಾಡ್ತಾರೆ, ಒಂದು ಕೀ ಕೆಳಗೆ ಕೊಡಬೇಕಾಗಿದೆ, ಕೀ ಮೇಲಿಂದ ಕೆಳಗೆ ಹಾಕ್ತಾರೆ, ಆ ಕೀ ಏನು ಬರುತ್ತೆ ಅಲ್ಲಿ ಮುಂದೆ ಇರೋಂಥ ಲೈನ್ ವಿದ್ಯುತ್ ಬೆಸ್ಕಾಂ ಲೈನ್ ಮೇಲೆ ಬೀಳುತ್ತೆ, ಅದು ಬಿದ್ದ ತಕ್ಷಣ ಅಲ್ಲೇ ಚರ ಚರ ಅಂತಿರುತ್ತೆ. ಇವನು ಕೆಳಗಡೆ ಇರೋಂಥ ಇನ್ನೊಬ್ಬರು ನರ್ಸು ಅವರೇನು ಮಾಡ್ತಾರೆ, ಡಾಕ್ಟರ್ ಬೈದು ಬಿಡ್ತಾರೆ, ಬೇಗ ಕೀ ತಗೊಂಡೋಗಿ ರೂಮ್ ತೆಗಿಬೇಕು, ರೂಮ್ನಲ್ಲಿ ತೆಗಿಬೇಕು ಅನ್ನೋಕ್ಕೋಸ್ಕರ ಏನು ಮಾಡುತ್ತೆ, ಆ ಕೀ ಕೆಡುವಕ್ಕೋಸ್ಕರ ಏನು ಮಾಡುತ್ತೆ, ಒಂದು ಕಬ್ಬಿಣದ ರಾಡ್ ತಗೊಂಬಿಟ್ಟು ಹೋಗ್ಬಿಟ್ಟು ಅದನ್ನ ತಗಲಿಸುತ್ತೆ. ಅದಕ್ಕೋಸ್ಕರ ತಗಲಿಸಿದ ತಕ್ಷಣ ಅದಕ್ಕೆ ಶಾಕ್ ಆಗ್ಬಿಟ್ಟು ಅವ್ರು ನರ್ಸ್ ಹತ್ತು ಹೋಗ್ತಾರೆ. ಇನ್ನು ಕೆಲವು ನಾವು ಈಗ ನಾವು ನೋಡ್ತಾ ಇದ್ದೀವಿ ಈ ಅಡಿಕೆ ಫಸಲು ಬಂದಿರೋಂಥದ್ನ ಕಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕಟ್ ಮಾಡ್ಬೇಕಾದ್ರೆ ಅಲ್ಯೂಮಿನಿಯಂ ಜಾಯಿಂಟ್ ಇಡೀ ಅಂತ ಇಡೀ ಇರೋಂಥ ನಾವು ಉಕ್ಕೆ ಎಲ್ಲ ಬಳಸ್ಕೊತಾ ಇದ್ದೀವಿ. ಇದೇನು ಮಾಡ್ತೇವೆ, ವಿದ್ಯುತ್ ಲೈನ್ನ ಹತ್ರ ಇರೋಂಥದ್ನ ಈ ಅಲ್ಯೂಮಿನಿಯಂ ತಂತಿನ ಅಲ್ಯೂಮಿನಿಯಂ ಪೈಪ್ ಮುಖಾಂತರ ನಾವು ಕಟ್ ಮಾಡಕ್ಕೆ ಹೋದಾಗ ವಾಲ್ದಾಗ ಅದು ಆಕ್ಚುಲಿ ಅಲ್ಯೂಮಿನಿಯಂ ತಂತಿಗೆ ಸಂಪರ್ಕ ಬಂದ್ಬಿಟ್ಟು ಮೃತಪಟ್ಟಿದ್ದಾರೆ. ಈಗ ಕಳೆದ ಒಂದು ವಾರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಬೊಮ್ಮನ ಕುಂಟೆ ಅಂತಂದೇಳಿ ಭೀಮ ಸಮುದ್ರದ ಹತ್ರ ಒಂದು ಹಲಸಿನಕಾಯಿ ಕೀಳಕ್ಕೆ ಹೋದಾಗ ಆಕ್ಚುಲಿ ಆ ಜೋಟಿಯಿಂದ ಕಿತ್ತು ಜೋಟಿ ಕೆಳಗೆ ಇಳಿಸೋಕ್ಕೋಸ್ಕರ ಕೊಡ್ತಾ ಇದ್ದಾರೆ. ತೆಗೆದುಕೊಂಡಂಥ ತಂದೆ ಮಗು ಇಬ್ಬರನ್ನು ತೆಗೆದುಕೊಂಬೇಕಾರೆ ಆ ಪಕ್ಕದಲ್ಲಿದ್ದ ಲೈನ್ ಸಂಪರ್ಕ ಬಂದ್ಬಿಟ್ಟು ಅವರಿಗೆ ವಿದ್ಯುತ್ ಶಾಕ್ ಆಗಿ ಮಗ ಮೃತಪಟ್ಟಿದ್ದಾನೆ. ಅದಕ್ಕೆ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ವಿದ್ಯುತ್ ಲೈನ್ನ ಇರೋಂಥ ಕಡೆ ನೀವು ಯಾವುದೇ ರೀತಿ ಕೃಷಿ ಚಟುವಟಿಕೆಗಳನ್ನ ದೂರ ಅಂತರದಲ್ಲಿ ಮಾಡಿ ಯಾವುದೇ ರೀತಿ ಬೆಳೆಯಕ್ಕೆ ಹೋಗಬೇಡಿ. ಮತ್ತೆ ವಿದ್ಯುತ್ ಲೈನ್ ಕೆಳಗಡೆ ಜೋತ್ ಬಿದ್ದಿದ್ರೆ ನಾವು ಟ್ರ್ಯಾಕ್ಟರಲ್ಲಿ ಹುಲ್ಲು ಮೇವು ಎಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಅದು ಲೈನ್ ಜೋತ್ ಬಿದ್ದಿರೋ ಸಮೇತ ಅಲ್ಲೇ ತೆಗೆದುಕೊಂಡು ಹೋಗ್ತೀವಿ, ಅದೆಷ್ಟೋ ಸರಿ ಶಾರ್ಟ್ ಸರ್ಕ್ಯೂಟ್ ಇಂದ ಹುಲ್ಲು ಮೇವೆಲ್ಲ ಸುಡ್ತಾ ಇದೆ. ಆಮೇಲೆ ವಿದ್ಯುತ್ ಲೈನ್ಗಳ ಕೆಳಗಡೆ ನೀವು ಬಣವೆಗಳಾಗ್ತಾ ಇದ್ದೀವಿ, ಎಲ್ಲಿ ಜಾಗ ಇಲ್ಲ ಅನ್ನೋಕ್ಕೋಸ್ಕರ ಹುಲ್ಲು ಬಣವೆ ಆಗ್ತಾ ಇದ್ದೀವಿ. ಯಾವುದೋ ಒಂದು ಕ್ರಮೇಣಕ್ಕೆ ಗಾಳಿ ಬಂದ್ಬಿಟ್ಟು ಒಂದಕ್ಕೊಂದು ಶಾರ್ಟ್ ಆಗಿ ಅದೇನೋ ಕಿಡಿ ಬಿತ್ತು ಅಂತಂದ್ರೆ ಹುಲ್ಲು ಬಣವೆ ಎಲ್ಲ ಸುಟ್ಟು ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ನೀವು ವಿದ್ಯುತ್ ಲೈನ್ ಇದ್ರೆ ಅಲ್ಲಿಂದ ಸುಮಾರು ಒಂದು 15-20 ಅಡಿ ಅಂತರದಲ್ಲಿ ನೀವು ಹುಲ್ಲು ಬಣವೆಗಳು ಹಾಕೊಳ್ಳಿ.
1: ಐಎಸ್ಐ ಮಾರ್ಕರ್ ಅಂತ ಗುಣಮಟ್ಟದ ಕೇಬಲ್ ಆಗಿರೋದು ವೈರ್ಗಳನ್ನ ಬಳಸೋದು ಹೆಚ್ಚು ಅನುಕೂಲ,
0: ಅದು ಅಳಿಸ್ಬೇಕು. ಇನ್ನೊಂದು ಮುಖ್ಯವಾಗಿ ನಾನು ಹೇಳಬೇಕಾದ ವಿಷಯ ಅಂತಂದ್ರೆ, ಈಗ ಏನಾಗ್ತಾ ಇದೆ ರೈತರಿಗೆ ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತಾ ಇರೋದ್ರಿಂದ ಪ್ರತಿ ಸರಿ ಸಮೇತನು ಬೋರ್ವೆಲ್ ಆಕ್ಚುಲಿ ಎಲ್ಲಿ ನೀರು ಬೀಳುತ್ತೆ ಅಂತ ಗೊತ್ತಿರಲ್ಲ. ಯಾರೋ ಜುವೆಲಜಿಸ್ಟ್ ಇರ್ಬೋದು, ಯಾರೋ ನಾಟಿ ನೀರು ತೋರಿಸೋರು ಇರ್ಬೋದು, ಕಾಯಿಯಲ್ಲಿ ತೋರಿಸ್ಬೋದು, ಕಟ್ಟಿಗೆಯಲ್ಲಿ ತೋರಿಸ್ಬೋದು, ಅವ್ರು ಬಂದು ತೋರಿಸ್ತಾ ಇದ್ದಾರೆ. ಅಲ್ಲಿ ತೋರಿಸಿದ ತಕ್ಷಣ ಇವ್ರಿಗೆ ಏನು ಆಸೆ ಇದೆ, ಇಲ್ಲಿ ನಾವು ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ ಅನ್ನೋದು ಆಸೆ ಇದೆ. ಅಲ್ಲಿ ಪಕ್ಕದಲ್ಲಿ ಲೈನ್ ಇದೆ, ಅಟ್ಲೀಸ್ಟ್ ಬೆಸ್ಕಾಂದು ಲೈನ್ ಹೋಗಿದೆ, ಇಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಅಂತ ನೋಡಕ್ ಹೋದಿಲ್ಲ, ಫಸ್ಟ್ ನಾವು ಬೋರ್ ಹಾಕ್ಸ್ಬಿಡೋಣ, ನೀರು ಬಿದ್ದ ಮೇಲೆ ನೋಡೋಣ ಅಂತಂದೇಳಿ ಈ ರೀತಿ ಒಂದು ಅಪಘಾತ ಆದರೆ ನಿಮಗೆ ಹೇಳ್ತೀನಿ. ನಾವೊಂದು ಕೋನ್ ಸಾಗರದ ಹತ್ರ ಏನಾಗಿದೆ, ಆಕ್ಚುಲಿ ಲೈನ್ ಹತ್ರ ಬೋರ್ ಹಾಕ್ಸಿದಾರೆ ಆಲ್ರೆಡಿ, ಅವ್ರ ಮೋಟ್ರು ರನ್ ಆಗ್ತಾ ಇದೆ, ಅವ್ರಿಗೇನೇನು ತೊಂದರೆ ಇಲ್ಲ, ನಡೀತಾ ಇತ್ತು. ಒಂದ್ಸರಿ ಮೋಟ್ರ್ ಫೇಲ್ಯೂರ್ ಆಯ್ತು, ಮೋಟ್ರ್ ಫೇಲ್ಯೂರ್ ಆದಾಗ ಏನು ಮಾಡೋರು, ಅವಾಗ ಈಗ ಟ್ರ್ಯಾಕ್ಟರ್ ಇದೆ, ಅವಾಗ ಚೈನ್ ಪುಲ್ಲಿಂದ ಮಾಡಬೇಕಾಗಿತ್ತು. ಒಂದು 3 ಜನ ಅಂದರೆ ಒಬ್ರು ಮೋಟ್ರ್ ಇಳಿಸೋನು ಎತ್ತೋನು ಜೊತೆಗೆ ಸಪೋರ್ಟಾಗಿ ಒಂದು ಇಬ್ಬರು ಅವ್ರು ಬಂದ್ಬಿಟ್ಟು ಆ ಮೋಟ್ರನ್ನ ಚೈನ್ ಪುಲ್ಲಿಂದ ಮೋಟ್ರ್ ಎತ್ತಾರೆ. ಆ ಮೋಟ್ರನ್ನ ಎತ್ತಬೇಕಾದ್ರೆ ಏನು ಮಾಡ್ತಾರೆ, 20-20 ನಾವು ಕಬ್ಬಿಣದ ಪೈಪ್ ಬಿಟ್ಟಿರ್ತಾರೆ, 5-20 ಕೇಸಿಂಗ್ ಇರುತ್ತೆ, 5-20 ಕೇಸಿಂಗ್ ಮೇಲೆ ಕ್ಲಾಂಪ್ ಹಾಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡು 20-20 ಪೈಪ್ನ ಇಳಿಸ್ಕೊಂಡ್ಬಿಟ್ಟು ಇಡೋದು ಅವ್ರ ಡ್ಯೂಟಿ. ಅದೇನಾಗಿದೆ, ಬೋರ್ವೆಲ್ಲಿಂದ ಸುಮಾರು 10 ಅಡಿ ದೂರದಲ್ಲಿ ಒಂದು ಲೈನ್ ಇದೆ, ಬೆಸ್ಕಾಂ ಲೈನ್ ಹೋಗಿದೆ. ಇವ್ರಿಗೆಲ್ಲರಿಗೂ ಗೊತ್ತು ಬೆಸ್ಕಾಂ ಲೈನ್ ಹೋಗಿದೆ, ನಾವೇನು ದೂರ ಮಾಡ್ಕೊತಿದ್ವಿ, ಅಲ್ಲಿಂದ ನಮ್ಗೆ ತೊಂದರೆ ಇಲ್ಲ, ಈ ಕಡೆನೇ ವಾಲ್ಸ್ಕೊಬೇಕು ಅಂತ ಇತ್ತು. ಆಗ ನಮ್ಮ ಬೋರ್ವೆಲ್ ಕೆಲಸ ಮೋಟರ್

0: ತನ್ನ ಲಿಫ್ಟ್ ಮಾಡಂತಾನೆ, ಕ್ಲಾಂಪ್ ಓಪನ್ ಮಾಡ್ತಾ ಹೋಗ್ತಾನೆ, ಪೈಪ್ ಏನ್ ಮಾಡುತ್ತೆ, ಬೋಲ್ಟ್ ನಟ್ ಬಿಟ್ಟು ಜಾರುತ್ತೆ. ಇವ್ರಿಗೆ ರೈತರಿಗೆ ಏನಾಗಿದೆ, ಸಪೋರ್ಟ್ ಮಾಡಂತವ್ರಿಗೆ ಏನಾಗಿದೆ, ಅದರಲ್ಲಿ ಪೈಪ್ ಜಾರುತ್ತೆ, ನಾವು ಅದಕ್ಕೆ ಎಗಲ್ ಕೊಡ್ಬೇಕಂತಂದೇಳಿ ಆ ಪೈಪ್ ಕಡೆ ಗಮನ ಹರಿಸ್ತಾರೆ ವಿನ ಅದು ಯಾವ ಕಡೆ ವಾಲ್ತಿದೆ ಅಂತ ನೋಡೋದಿಲ್ಲ. ಆ ಪೈಪ್ ವಾಲಿರೋದು ಪಕ್ಕದ ಲೈನ್ಗೆ ಬಿದ್ದುಬಿಟ್ಟು ಆ ಲೈನ್ ಇರುವಂತ ವಿದ್ಯುತ್ ಪೈಪಿಗೆ ಬಂದು ಪೈಪ್ ಸಂಪರ್ಕ ಹೊಂದಂತ ಇಬ್ಬರು ರೈತರು ಮೃತಪಡ್ತಾರೆ. ನೋಡಿ ಎಷ್ಟೊಂದು ಅನಾಹುತ, ಸಣ್ಣ ರೀಸನ್. ಅದಕ್ಕೆ ನಾವು ಹೇಳ್ತಿರೋ, ನಿಮ್ಮ ಕೇಳ್ಕೊಂತಿರೋದು ಇಷ್ಟೇ, ನಿಮಗೆ ವಿದ್ಯುತ್ ಲೈನಿಂದ 30 ಅಡಿ ದೂರದಲ್ಲಿ ಬೋರ್ವೆಲ್ ಹಾಕ್ಸ್ಕೊಳ್ಳಿ, ಇಲ್ಲಪ್ಪ ನಮ್ಗೆ ಇಲ್ಲೇ ನೀರು ಬೀಳ್ತಾ ಇದೆ, ಇದು ಬಿಟ್ಟು ನಮ್ಗೆ ಆಪ್ಷನ್ ಇಲ್ಲ, ನಾನು ಏನು ಮಾಡ್ಬೇಕು ಸರ್ ಅಂತಂದರೆ, ಕಬ್ಬಿಣದ ಪೈಪ್ ಅಳವಡಿಸ್ಬೇಡಿ, ಈಗ ಪೈಪ್ಗಳು ಪ್ಲಾಸ್ಟಿಕ್ ಪೈಪ್ ಬರ್ತವೆ, ರಿಂಗ್ ಪೈಪ್ ಬರ್ತಾ ಇದಾವೆ, ಅವನ್ನ ಎಳ್ಕೊಂಡು ಹೋಗಿ ದೂರ ಬರ್ತಾ ಇದೆ, ಅದನ್ನು ನಾವು ಮಾಡ್ಕೊಳೋದ್ರಿಂದ ಆಕಸ್ಮಿಕ ಬೋರ್ ರಿಪೇರಿ ಮೋಟರ್ ಲಿಫ್ಟ್ ಮಾಡಿದ ಸಮೇತ ನಮಗೆ ಆ ಪೈಪ್ಗಳನ್ನ ಕೆಳಗೆ ಎಳ್ಕೊಂಡು ಹೋಗೋದ್ರಿಂದ ವಿದ್ಯುತ್ನ ಲೈನ್ನ ಸಂಪರ್ಕಕ್ಕೆ ಬರೋ ಚಾನ್ಸ್ಗಳು ತುಂಬ ಕಡಿಮೆ ಇರ್ತವೆ. ಇದರಿಂದ ನೀವು ಈ ರೀತಿ ವಿದ್ಯುತ್ನ ವಿದ್ಯುತ್ ತಂತಿಗಳ ಹತ್ರ ಆಗಲಿ, ವಿದ್ಯುತ್ ಟವರ್ಗಳ ಹತ್ರ ಆಗಲಿ, ನೀವು ಯಾವುದೇ ರೀತಿ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಕಾಳಜಿ ವಹಿಸಿಬಿಟ್ಟು ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಂತೀವಿ.
1: ಮತ್ತೆ ಈಗ ಕೆಲವು ಸಾರಿ ಏನಾಗುತ್ತೆ ಸರ್, ರೈತರು ಕರೆಂಟ್ ಕೆಲಸ ಮಾಡಿಸ್ಬೇಕಾದ್ರೆ, ವಿದ್ಯುತ್ ಕೆಲಸಗಳು ಮಾಡಿಸ್ಬೇಕಾದ್ರೆ ಯಾರೋ ತುಂಬ ಅನುಭವ ಇಲ್ಲದಂತ ಯಾರೋ ಊರಲ್ಲಿ ಒಬ್ರು ಯಾರೋ ಸ್ವಲ್ಪ ಗೊತ್ತಿರೋಂಥ ವ್ಯಕ್ತಿಗಳು ಮಾತ್ರ ಕರ್ಕೊಂಬಂದು ಇದು ಮಾಡ್ತಾರೆ, ಕೆಲವರು ತಾವೇ ಮಾಡಕ್ಕೆ ಹೋಗ್ಬಿಡ್ತಾರೆ. ಆದಷ್ಟು ಹೆಚ್ಚು ಅನುಭವ ಇರತಕ್ಕಂಥವ್ರು ಸುರಕ್ಷಿತವಾಗಿ ಮಾಡೋಂಥ ಕರ್ಕೊಂಬಂದು ಮಾಡ್ತಾರೆ, ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅಂತ.
0: ಹೌದು, ಇದಕ್ಕೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ನಮ್ಮಲ್ಲಿ ಏನಾಗಿದೆ, ಮುಂಚೆ ರೈತರು ಎಲ್ಲ ಸಮೇತ ಅಥವಾ ನಾವು ಆಗಲಿ ನಾವು ಸಣ್ಣವರಿದ್ದಾಗ ಪಂಚಾಯತಿ ನೀರಿಂದ ನೀರು ಬರ್ತಾ ಇದೆ ಅಂತಂದ್ರೆ ನಾವು ಕೊಡಪಾಣದಾಗ ನೀರು ಹಿಡಿದ್ಬಿಟ್ಟು ಕೊಡದನ್ನು ತೆಗೆದುಕೊಂಡ್ಬಿಟ್ಟು ತೊಟ್ಟಿಗೆ ಆಗ್ತಾ ಇದ್ವಿ, ಡ್ರಮ್ಮಿಗೆ ಆಗ್ತಾ ಇದ್ವಿ, ಮಾಡ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂತಂದ್ರೆ, ನಾವು ಮೋಟರ್ ಉಪಯೋಗಿಸೋದನ್ನ ಕಲ್ತು ಬಿಟ್ಟಿದೀವಿ ಮೋಟರ್ನ. ಆ ಮೋಟರ್ ಉಪಯೋಗಿಸೋದು ಏನ್ ಮಾಡ್ತೀವಿ, ಸಣ್ಣದೊಂದು 1/2 HP ಮೋಟರ್ ಇಟ್ಕೊಂತೀವಿ, ಆ ಮೋಟರಿಂದ ತಗೊಂಡ್ಬಿಟ್ಟು ಪೈಪ್ ಲೈನ್ ನಾವು ಕನೆಕ್ಷನ್ಸ್ ಕೊಟ್ಕೊಂತೀವಿ, ಅದನ್ನ ಪೈಪ್ಗೆ ಪಂಚಾಯತಿ ಲೈನ್ ಪೈಪ್ ಕೊಟ್ಬಿಟ್ಟು ಈ ಕಡೆ ನಾವು ಮೋಟರಿಂದ ಆಕ್ಚುಲಿ ಹೋಗ್ಬಿಟ್ಟು ಸಪ್ಲೈ ಕೊಟ್ಬಿಟ್ಟು ಆನ್ ಮಾಡ್ತಾ ಇದ್ವಿ. ಇದೇ ರೀತಿ ಒಂದು ನಾಯಕನಟ್ಟಲ್ಲಿ ಒಂದು ಅಪಘಾತ ಆಗ್ತಾ ಇದೆ. ಏನಾಯ್ತು ಅಂತಂದ್ರೆ, ಮಗುಗೆ ಹೇಳಿರುತ್ತೆ ತಾಯಿ ಹೇಳ್ತಾಳೆ, ಇವತ್ತು ನಾವು ಬೆಳಿಗ್ಗೆ ನೀರು ಬಿಡಬೇಕಾಯ್ತು, ಪಂಚಾಯತ್ ನೀರು ಬಿಟ್ಟಿಲ್ಲ, ಸಾಯಂಕಾಲ ನಿಮ್ಗೆ ಆಕ್ಚುಲಿ ನೀರು ಬಿಡ್ತಾರಪ್ಪ, ತೊಟ್ಟಿ ತುಂಬಿಸು, ಡ್ರಮ್ಮಿಗೆ ತುಂಬಿಸು ಅಂತ ಹೇಳ್ತಾರೆ. ಮಗು ಬರುತ್ತೆ, ಮೋಟರ್ನ ಆಕ್ಚುಲಿ ಎಲ್ಲ ಕುಣಿಸಿರುತ್ತೆ, ಮೋಟರ್ಲ್ಲಿ ಏನಾಗುತ್ತೆ, ಒಂದು 1 ಅಡಿ ದೂರ ಅಷ್ಟೇ ಆಕ್ಚುಲಿ ಒಂದು ವೈರ್ ಇರುತ್ತೆ, ಆ ವೈರ್ಗೆ ಸಾಕೆಟ್ ಅಷ್ಟಿರುತ್ತೆ, ಫಿಮೇಲ್ ಸಾಕೆಟ್ ಅಲ್ಲಿರುತ್ತೆ. ಆಕ್ಚುಲಿ ನಾವು ಸಪ್ಲೈ ಕೊಡೋಂಥದ್ದು ಮೇಲ್ ಪಿನ್ನು, ಆಕ್ಚುಲಿ ಪಿನ್ ಆನ್ ಮಾಡುತ್ತೆ, ತಗೊಂಬಂದ್ಬಿಟ್ಟು ಈ ಸಾಕೆಟ್ಗೆ ಸಿಗಿಸುತ್ತೆ, ಅದಕ್ಕೆ ಇದಕ್ಕೆ ಜೋಡಣೆ ಆಗಿಲ್ಲದಂಗೆ ಆ ಲಿಂಬ್ಸ್ ಹೊರಗಿರ್ತದೆ. ಆಮೇಲೆ ಪೈಪ್ನ ತಗೊಂಡೋಗ್ಬಿಟ್ಟು ತೊಟ್ಟಿಗೆ ಬಿಡುತ್ತೆ, ಬಿಡಬೇಕಾದ್ರೆ ಏನಾಗುತ್ತೆ, ಆ ಪೈಪ್ ಸ್ವಲ್ಪ ಸುತ್ತ ಹಾಕೊಳುತ್ತೆ, ಅವ್ನು ಮೋಟರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಪೈಪ್ ಬೆಂಡ್ ಆಗಿರೋದ್ರಿಂದ ಮೋಟರ್ ಹತ್ರ ಪೈಪ್ ಓಪನ್ ಆಗುತ್ತೆ. ಆ ಮಗುಗೇನಿದೆ, ನಂದು ನೀರು ಲೀಕ್ ಆಗ್ತಿದೆಯಲ್ಲ, ನೀರು ಬರ್ತಿದೆಯಲ್ಲ ಅಂತಂದು ಅದ್ರ ಗಮನ ಇರುತ್ತೆ ವಿನ, ಮೋಟರಲ್ಲಿ ವಿದ್ಯುತ್ ಹೋಗ್ತಾ ಇದೆ, ನಾವು ಮೋಟರ್ ಆಫ್ ಮಾಡಬೇಕು ಆಮೇಲೆ ಮುಟ್ಬೇಕು ಅನ್ನೋದಿಲ್ಲ, ಫಸ್ಟ್ ನಾನು ನೀರು ತುಂಬಿಸ್ಬೇಕು, ಪಂಚಾಯತಿಗೆ ಬೇಗ ನೀರು ನಿಲ್ಲಿಸ್ಬಿಟ್ರೆ ಹೆಂಗೆ ಅಂತಂದು ಹೋಗ್ಬಿಟ್ಟು ಅದೇನು ಮಾಡುತ್ತೆ, ಆ ನೀರು ಬರ್ತಿರೋಂಥ ಪೈಪಿಂದ ತಗೊಂಡೋಗ್ಬಿಟ್ಟು ಆ ಮೋಟ್ರಿಗೆ ಸಿಕ್ಸಕ್ಕೆ ಹೋಗುತ್ತೆ. ಯಾವಾಗ ಸಿಕ್ಸಕ್ಕೆ ಹೋಗುತ್ತೋ ಆ ನೀರು ಚುಮ್ಮುತ್ತೆ, ಇದು ಬರೇ ಕಾಲ ಆಗಿರುತ್ತೆ, ಅಲ್ಲಿ ಪಕ್ಕದಲ್ಲಿ ಮೋಟ್ರಲ್ಲಿ ಜಾಯಿಂಟ್ ಇರೋಂಥ ಕಡೆಗೆ ಆಕ್ಚುಲಿ ಲೈಫ್ ಪಾರ್ಟ್ಸ್ ಇರೋ ಕಡೆಗೆ ಮುಟ್ಬಿಟ್ಟು ಸಂಪರ್ಕ ಬಂದ್ಬಿಟ್ಟು ಆಕ್ಚುಲಿ ಅಪಘಾತ ಆಗಿಬಿಟ್ಟು ಮಗು ಸತ್ತು ಹೋಗ್ತಾ ಇದ್ರು. ಹಿಂಗೆ ನೋಡ್ರಿ, ಈ ಮನೆ ಹತ್ರ ಉಪಯೋಗಿಸೋ ಮೋಟ್ರ್ ಇದೆಯಲ್ಲ, ಈ ಮೋಟ್ರಲ್ಲಿ ನಮಗೆ ಸಾಕಷ್ಟು ಅಪಘಾತಗಳು ಆಗ್ತಾ ಇದಾವೆ. ನಾನು ನಿಮ್ಗೆ ಕೇಳ್ಕೊಳೋದಿಷ್ಟೇ, ಮೋಟ್ರಿಂದ ಎಷ್ಟು ಉದ್ದ ನಿಮಗೆ ಪಿನ್ ಪಾಯಿಂಟ್ ಇದೆಯೋ ಅಲ್ಲಿ ತನಕನೂ ಒಂದೇ ವೈರ್ ತೆಗೆದುಕೊಂಡು ಹೋಗಿ, ಎರಡು ವೈರ್ ಫೇಸ್ ನ್ಯೂಟ್ರಲ್ ಬರುತ್ತಲ್ಲ, ಎರಡು ವೈರ್ ತೆಗೆದುಕೊಂಡು ಹೋಗಿ, ನಡುವೆ ಯಾವುದೇ ರೀತಿ ಜಾಯಿಂಟ್ಗಳು ಇರಬಾರ್ದು, ಒಂದೇ ಪಿನ್ ಇರಬೇಕು, ಅಲ್ಲೇ ಆನ್ ಆಫ್ ಮಾಡಬೇಕು. ನೀವು ಮೋಟರ್ ಹತ್ರ ಯಾವುದೇ ಆನ್ ಆಫ್ ಸ್ವಿಚ್ ಇಟ್ಕೊಳಕ್ ಹೋಗಬೇಡಿ, ನೀವು ಮೋಟರ್ ಹತ್ರ ಆನ್ ಆಫ್ ಸ್ವಿಚ್ ಇಟ್ಕೊಳಕ್ ಹೋರಿ, ಈ ರೀತಿ ಅಪಘಾತಗಳು ಆಗ್ತಾ ಇದಾವೆ. ಯಾಕಂದ್ರೆ ಮೋಟರ್ ಹತ್ರ ನಮ್ದು ನೀರು ಲೀಕ್ ಆಗೋದಂತೂ ಸರ್ವೇ ಸಾಮಾನ್ಯ. ನೀರು ಲೀಕ್ ಆದ ತಕ್ಷಣ ಒದ್ದೆ ಆಗುತ್ತೆ, ಆ ಒದ್ದೆ ಆದ ತಕ್ಷಣ ವಾಟರ್ ಈಸ್ ಎ ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ನಮಗೆ ವಾಟರ್ ಮುಖಾಂತರ ನಮಗೆ ವಿದ್ಯುತ್ ಸಂಪರ್ಕ ಬರ್ತಾ ಇದೆ, ಅಪಘಾತಗಳು ಆಗ್ತಾ ಇದಾವೆ. ಮೋಟರಿಂದ ನೀವು ಪಿನ್ ಪಾಯಿಂಟ್ ತನಕ ಒಂದೇ ವಾರಿ ಹೇಳ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಹೆಚ್ಚಿಗೆ ನಾವು ನೋಡ್ತಾ ಇರೋದು ಏನಾಗಿದೆ, ಕೆಲವು ಕಡೆ ಒಂದು ಪಿನ್ ಬಾಕ್ಸ್ ಇಟ್ಕೊಂತಾರೆ, ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ಅಂತ ಅಂತಾರೆ, ಒಂದು ಮೊಬೈಲ್ ಚಾರ್ಜ್ಗೆ ಉಪಯೋಗಿಸ್ಕೊಂತಾರೆ, ಒಂದು ಟಿವಿಗೆ ಉಪಯೋಗಿಸ್ಕೊಂತಾರೆ, ಒಂದು ಆಕ್ಚುಲಿ ಮಿಕ್ಸಿಗೆ ಹಾಕೊಂತಾರೆ, ಇನ್ನೊಂದು ಏನೋ ಗ್ರೈಂಡ್ಗೆ ಹಾಕೊಂತಾರೆ. ಏನಂತಂದ್ರೆ ಆ ಎಕ್ಸ್ಟೆನ್ಷನ್ ಬಾಕ್ಸಿಗೆ ಬಂದಿರೋದು 5 amps ಇರ್ಬೋದು, ಆ 5 amps ತನಕ ಅಷ್ಟೇ ನಾವು ಲೋಡ್ ಉಪಯೋಗಿಸ್ಕೊಬೇಕು. ಬಟ್ ಇವೆಲ್ಲ ಟಿವಿ ಮಿಕ್ಸಿ ಗ್ರೈಂಡರ್ ಇವೆಲ್ಲ ನೋಡಿದ್ರೆ 15 amps ಆಗ್ತಾ ಇದೆ, ಅದು ಸ್ಟ್ಯಾಂಡರ್ಡ್ ಇಲ್ಲ ಅಂತಂದ್ರೆ ಇದು ಬಾಕ್ಸ್ ಸುಟ್ಟು ಹೋಗ್ತಾ ಇದೆ, ಸುಟ್ಟು ಹೋಗ್ಬಿಟ್ಟು ಫೈರ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಸ್ಟ್ಯಾಂಡರ್ಡ್ ಗುಣಮಟ್ಟವಾದ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಉಪಯೋಗಿಸಿ, ಮತ್ತೆ ಎಕ್ಸ್ಟೆನ್ಷನ್ ಬಾಕ್ಸ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಎಷ್ಟು ಲೋಡ್ ಇದೆ ಅಷ್ಟೇ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ
1: ಇದ್ದೀನಿ. ಸರ್, ಈಗ ಗುಡುಗು ಸಿಡ್ಲು ಇಂಥ ಸಂದರ್ಭದಲ್ಲಿ ರೈತರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸರ್?
0: ಗುಡುಗು ಸಿಡ್ಲು ಬಂದಾಗ ನಾವು ಮನೆಯಲ್ಲಿರೋಂಥ ಆಕ್ಚುಲಿ ಪಿನ್ ಪಾಯಿಂಟಲ್ಲೇ ಸರ್ಜ್ ವೋಲ್ಟೇಜ್ ಅಂತ ಬರ್ತಾ ಇದೆ, ಸರ್ಜ್ ವೋಲ್ಟೇಜ್ ಬಂದಾಗ ನಮ್ಮ ಟಿವಿ ಹೋಗ್ಬೋದು ಅಥವಾ ನಮ್ಮದು ಫ್ಯಾನ್ ಹೋಗ್ಬೋದು. ಅದಕ್ಕೆ ಮುಖ್ಯವಾಗಿ ಮನೆಗಳಲ್ಲಿ ನಾವು ELCB ಅಳವಡಿಸ್ಕೊಳ್ಳಿ. ELCB ಅಂತಂದ್ರೆ ಅರ್ಥ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತಂದೇಳಿ, ಅದು ಓವರ್ ಕರೆಂಟ್ಗೂ ಮತ್ತು ಲೀಕೇಜ್ ಕರೆಂಟ್ಗೂ ಟ್ರಿಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಏನಾದ್ರೂ ಲೈಟ್ನಿಂಗ್ ಇಂದ ಬಂದ್ಬಿಟ್ಟು ಅಥವಾ ಸರ್ಜಿಂದ ನಮ್ದು ಬೆಸ್ಕಾಮ್ ಇಂದ ಅಥವಾ ಆ ಲೈನ್ ಮುಖಾಂತರ ಏನೋ ವೋಲ್ಟೇಜ್ ಬಂತ ತಕ್ಷಣ ನಮ್ಮ ಮನೆಯೊಳಗೆ ಬರೋಂಥ ವೋಲ್ಟೇಜ್ನ ಅಥವಾ ಕರೆಂಟ್ನ ಕಟ್ ಆಫ್ ಮಾಡಿಬಿಟ್ಟು ಅದು ಟ್ರಿಪ್ ಆಗ್ತಾ ಇರ್ತದೆ. ಆ ಟ್ರಿಪ್ ಆಗೋದ್ರಿಂದ ನಮ್ಗೆ ಆಕ್ಚುಲಿ ವಿದ್ಯುತ್ನ ಅವಘಡಗಳು ಸಂಭವಿಸೋದು ತಡಿಬೋದು. ಆಮೇಲೆ ಸಾಧ್ಯವಾದ ಮಳೆ ಗುಡುಗು ಬರೋಕ್ಕಿಂತ ಮುಂಚೆ

0: ಬರ್ತಾರೆ ಮುಗುಡುಗು ಮಳೆ ಈ ತರ ಸಂದರ್ಭದಲ್ಲಿ ಅದನ್ನು ಸೇಫ್ಟಿ ಅಂತೀರಾ ಸರ್?
1: ಹಾ, ಫ್ಯೂಸ್ಗಳು ಹಾಕೊಂಡಿದ್ರೆ ಆಕ್ಚುಲಿ ಫ್ಯೂಸ್ ವೈರ್ ಅಂತಿರೋದ್ರಿಂದ ಅದು ಸೇಫ್ಟಿ ಉಪಕರಣನೇ, ಸೇಫ್ಟಿನೇ ಅದು. ಫ್ಯೂಸ್ ತೆಗೆದುಕೊಂಡದ್ದು ಒಳ್ಳೇದೇನೆ ಆಕ್ಚುಲಿ. ಏನಂತಂದ್ರೆ ಅದು ಫ್ಯೂಸ್ ತೆಗೆದೆ ಅಂತಂದ್ರೆ ನಾವು ಕರೆಂಟ್ನ ಲಿಂಕ್ ಓಪನ್ ಮಾಡಿಟ್ಟಿದ್ವಿ, ಅದು ಅನಾಹುತ ತಪ್ಪಿಸ್ಬೋದು.
0: ಸರ್, ಈಗ ಹೆಚ್ಚು ಕಮ್ಮಿ 30-35 ನಿಮಿಷ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರೆ ನಮ್ಮ ರೈತ ಬಾಂಧವರ ಜೊತೆ. ಕೊನೆಯದಾಗಿ ನಮ್ಮ ರೈತರಿಗೆ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
1: ನನ್ನ ಉದ್ದೇಶ ಇಷ್ಟೇ, ನಮ್ಮ ರಾಜ್ಯ ಸರ್ಕಾರ ಇಂಧನ ಇಲಾಖೆಯಿಂದ, ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಒಂದು ವಿದ್ಯುತ್ ಸುರಕ್ಷತಾ ಸಪ್ತಾಹ ಮಾಡ್ತಾ ಇದ್ವಿ. ಈ ವರ್ಷದ ಏಮ್ ಬಂದ್ಬಿಟ್ಟು ಇಂದಿನ ಮುಂಜಾಗ್ರತೆ ನಾಳೆಯ ಸುರಕ್ಷತೆ ಅಂತಿದೆ. ವಿದ್ಯುತ್ನ ಬಗ್ಗೆ ನಾವು ಇವತ್ತು ಜಾಗೃತಿ ವಹಿಸಿದ್ರೆ ನಾಳೆ ನಮ್ಮ ಮಕ್ಕಳಿಗಿರ್ಬೋದು ಅಥವಾ ನಮ್ಮ ಪರಿಸರಕ್ಕಿರ್ಬೋದು, ನಮ್ಮ ಪ್ರಾಣಿಗಳಿರ್ಬೋದು, ಅವ್ರಿಗೆ ಆಗಂಥ ಅಪಘಾತಗಳನ್ನ ನಾವು ತಡಿಬೋದು. ಅದಕ್ಕೋಸ್ಕರ ವಿದ್ಯುತ್ನ ತುಂಬ ಎಚ್ಚರಿಕೆಯಿಂದ, ತಿಳುವಳಿಕೆಯಿಂದ, ಜಾಗೃತಿಯಿಂದ ಬಳಸ್ರಿ. ಅದರಿಂದ ನಿಮಗೆ ಯಾವ ರೀತಿ ಅಪಘಾತಗಳು ಆಗದಂಗೆ ಇರೋಕ್ಕೆ ಸಹ ತಡೀರಿ. ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ವಿದ್ಯುತ್ ಅಪಘಾತಗಳು ಮರುಕಳಿಸದಂತೆ ನೀವೆಲ್ಲರೂ ನಮ್ಮ ಇಲಾಖೆಗೆ ಸಹಕರಿಸಿಕೊಳ್ಬೇಕು ಅಂತಂದೇಳಿ ನಾನು ನಿಮ್ಗೆ ಕೇಳ್ಕೊತ ಇದ್ದೀನಿ.
0: ರೈತ ಬಾಂಧವರೇ, ವಿದ್ಯುತ್ ಸುರಕ್ಷತೆ ಬಗ್ಗೆ ಶ್ರೀನಿವಾಸ್ ಸರ್ ಅವರನ್ನು ಸಂಪರ್ಕ ಮಾಡಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ಹೇಳ್ತೇನೆ, 9448144571. ಮತ್ತೊಮ್ಮೆ ಹೇಳ್ತೇನೆ, 9448144571. ಬಹಳ ಸಂತೋಷ ಸರ್, ನಮ್ಮ ಆಕಾಶವಾಣಿಯವರಿಗೆ ಬಂದ್ಬಿಟ್ಟು ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ವಿದ್ಯುತ್ತನ್ನು ಸುರಕ್ಷಿತವಾಗಿ ಬಳಸಬೇಕು, ಇದರಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರೆ ಇದೆಲ್ಲ ನಮ್ಮ ರೈತ ಬಾಂಧವರಿಗಾಗ್ಬೋದು, ಸಾಮಾನ್ಯ ಜನರಿಗಾಗ್ಬೋದು ಸಾಕಷ್ಟು ಉಪಯೋಗ ಆಯಿತು ಅಂತ ತಿಳ್ಕೊಳ್ಳಂತೆ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ.
2: ಇದುವರೆಗೂ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರೈತರು ಹಾಗೂ ನಾಗರಿಕರು ವಹಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಚಿತ್ರದುರ್ಗದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಉಪಮುಖ್ಯ ಪರಿವೀಕ್ಷಕರಾದ ಜೆಎಚ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ಕರ್ನಾಟಕದ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಕರಾವಳಿ ಕರ್ನಾಟಕದ ದುರ್ಬಲ ಮಳೆಯಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆಯಲ್ಲಿ 9 ಸೆಂಟಿಮೀಟರ್, ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿ 8 ಸೆಂಟಿಮೀಟರ್, ಕೊಡಗಿನ ನಾಪೋಕ್ಲಿನಲ್ಲಿ 7 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಮ್ಮರಡಿಗಿ, ಕೊಟ್ಟಿಗೆಹಾರ ಇಲ್ಲಿ ತಲಾ 6 ಸೆಂಟಿಮೀಟರ್, ಸೋಮವಾರಪೇಟೆ, ಗೇರ್ಸೊಪ್ಪ, ಕೊಪ್ಪ, ಬೆಳ್ತಂಗಡಿ ಇಲ್ಲಿ 5 ಸೆಂಟಿಮೀಟರ್, ಧರ್ಮಸ್ಥಳ, ಖಾನಾಪುರ, ಲೋಂಡ, ಶೃಂಗೇರಿ, ತಾಳಗುಪ್ಪ ಇಲ್ಲಿ ತಲಾ 4 ಸೆಂಟಿಮೀಟರ್, ಜೋಯ್ಡಾ, ಕಳಸ, ಮೂಡುಬಿದಿರೆ, ಪೊನ್ನಂಪೇಟೆ, ಪುತ್ತೂರು ಇಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ದಿನಾಂಕ 10/7/2026 ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಯ ಕೆಲವೆಡೆ ಗಂಟೆಗೆ 40-50 ಕಿಲೋಮೀಟರ್ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 5,855 ರೂಪಾಯಿಗಳಿಂದ ಗರಿಷ್ಠ 11,349 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 45,049 ರೂಪಾಯಿಗಳಿಂದ ಗರಿಷ್ಠ 53,000 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 6,000 ರೂಪಾಯಿಗಳು. ಹರಿಹರ ಮಾರುಕಟ್ಟೆ

ತೆಲೆ ತೆಂಗಿನಕಾಯಿ ಸಾವಿರಕ್ಕೆ ಕನಿಷ್ಠ 19,000 ರೂಪಾಯಿಗಳಿಂದ ಗರಿಷ್ಠ 20,000 ರೂಪಾಯಿಗಳು, ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,680 ರೂಪಾಯಿಗಳಿಂದ ಗರಿಷ್ಠ 2,680 ರೂಪಾಯಿಗಳು, ಹೊಸದುರ್ಗ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಸಾವಿರಕ್ಕೆ ಕನಿಷ್ಠ 19,000 ರೂಪಾಯಿಗಳಿಂದ ಗರಿಷ್ಠ 22,000 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ.

ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮವನ್ನು 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮವನ್ನು 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು

0: ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ 3 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ಧಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ.

0: ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೊ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ಸಮಯ 7:45. ಇದೀಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿದೆ 1942 ಎ ಲವ್ ಸ್ಟೋರಿ ಚಿತ್ರದ ಹಾಡು. ಗೀತೆಗೆ ಧ್ವನಿ ನೀಡಿದ್ದಾರೆ ಕುಮಾರ್ ಸಾನು ಮತ್ತು ಕವಿತಾ ಕೃಷ್ಣಮೂರ್ತಿ. ಗೀತಕಾರ ಜಾವಿದ್ ಅಖ್ತರ್, ಸಂಗೀತ ಸಂಯೋಜಕರು ರಾಹುಲ್ ದೇವ್ ಬರ್ಮನ್.

ಪ್ರಿಯ ಕೇಳುಗರೆ, ದಿನಾಂಕ 11/7/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ. ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ನಲ್ಲಿಯ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕೇಳುಗರು ಆಗ ವಾಟ್ಸಪ್ ಮೂಲಕ ಸಂದೇಶ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಸಿಲ್ಸಿಲಾ ಚಿತ್ರದ ಹಾಡನ್ನು ಕೇಳೋಣ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್. ಗೀತೆಯ ಸಾಹಿತ್ಯ ಜಾವಿದ್ ಅಖ್ತರ್ ಅವರದು.

0: ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, ತಾಂತ್ರಿಕ ಕಾರಣಗಳಿಂದಾಗಿ ನಿಮ್ಮ ಕೋರಿಕೆಯ ವ್ಯಾಟ್ಸಾಪ್ ಚಿತ್ರಗೀತೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗುತ್ತಿಲ್ಲ. ಬದಲಾಗಿ ಜನರಂಜನಿ ನಿಮ್ಮ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಇದೀಗ. ಈ ಕಾರ್ಯಕ್ರಮದಲ್ಲಿ ನಿನ್ನೆ ಯಾರೆಲ್ಲ ಕರೆ ಮಾಡಿದ್ದೀರಿ ಅವರು ಇಂದು ಕರೆ ಮಾಡಬೇಡಿ ಅನ್ನೋ ಒಂದು ಕೋರಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಶ್ರೋತೃಗಳೇ, ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448642713, ಇನ್ನೊಂದು ಮೊಬೈಲ್ ಸಂಖ್ಯೆ 9141972722. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ನೇರವಾಗಿ ಮಾತಾಡ್ತಾ ಕೇಳಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಕರೆಯನ್ನ ಹಲೋ ನಮಸ್ತೆ. ನಮಸ್ತೆ ಮಾ, ಯಾರು? ನಳಿನಿ ಸತೀಶ್ ಅವರು. ಜನರಂಜನಿ ನೇರ ಫೋನ್ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಇವತ್ತು ಯಾವ ಗೀತೆಯನ್ನ ಕೇಳ್ಬೇಕು ಅನ್ಕೊಂಡಿದ್ದೀರಿ?
1: ಇವತ್ತು ನೀಲಕಂಠ ಚಿತ್ರದಿಂದ, ಅದರಲ್ಲಿ ಹೆಣ್ಣಿಗೆ ಸೀರೆ ಯಾಕೆ ಚಂದಸ್ ಇದೆಯಲ್ಲ ಆ ಸಾಂಗ್, ಯಾಕೆಂದ್ರೆ ನಂಗೆ ರವಿಚಂದ್ರನ್ ತುಂಬಾ ಇಷ್ಟ ಆಗಿರೋದ್ರಿಂದ ಅವ್ರ ಹಾಡುಗಳೆಲ್ಲ ಇಷ್ಟ ಆಗುತ್ತೆ, ಹಾಗಾಗಿ ಈ ಸಾಂಗ್ ಕೂಡ ನನಗೆ ಇಷ್ಟ ಆಗಿದೆ.
0: ಒಟ್ಟಿನಲ್ಲಿ ಕುಟುಂಬ ಪ್ರೀತಿ, ಮಕ್ಕಳ ಪ್ರೀತಿ, ಪತಿ ಪತ್ನಿ ಸ್ನೇಹಿತೆ ಇವರೆಲ್ಲರ ಪ್ರೀತಿ ಎಲ್ಲದು ಕೂಡ ರವಿಚಂದ್ರನ್ ಕವರ್ ಮಾಡಿದ್ದಾರೆ ಅವರ ಒಂದು ಚಿತ್ರಗಳಲ್ಲಿ ಅಲ್ವೇ.
1: ಪಿಕ್ಚರ್ ಕೂಡ ಚೆನ್ನಾಗಿದೆ, ರವಿಚಂದ್ರನ್ ಪಿಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ.
0: ಜೊತೆಗೆ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಂತೂ
1: ಹಂಸಲೇಖ ಮರ್ಯಾದೆ ಇಲ್ಲ. ಹಂಸಲೇಖ ಅಂಡ್ ರವಿಚಂದ್ರನ್ ಇಬ್ಬರು ಒಳ್ಳೆ ಕಾಂಬಿನೇಷನ್, ತುಂಬಾ ಇಷ್ಟ ಆಗುತ್ತೆ. ವಿಶ್ವಾಸ ಅಭಿಮಾನ ಜಾಸ್ತಿ ನನಗೆ.
0: ನಿಮ್ಮ ಮೆಚ್ಚಿನ ನೀಲಕಂಠ ಚಿತ್ರದ ಹೆಣ್ಣಿಗೆ ಸೀರೆ ಯಾಕೆ ಅಂದ ಈ ನಿಮ್ಮ ಮೆಚ್ಚಿನ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು.

0: ಪ್ರೇಕ್ಷಕರೆ, ನಮ್ಮಲ್ಲಿ ಲಭ್ಯವಿರುವ ನಿಮಿಷದ ಗೀತೆಗಳನ್ನ ಕೇಳುವುದಾದ್ರೆ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444820273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ಮುಂದಿನ ಕರೆ, ಹಲೋ, ನಮಸ್ತೆ.
1: ನಮಸ್ಕಾರ
0: ರೀ, ಯಾರು ಮಾತಾಡ್ತಿರೋದು ಹೇಳಿ? ವಿಜಯಪುರ. ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ರಿ? ಎಷ್ಟು ಸ್ಟೇಷನ್ ಕೇಳ್ತೀರಿ ನೀವು ಹಿಂಗೆ ನ್ಯೂಸ್ ಆನ್ ಏರ್ ಆಪಲ್ಲಿ? ಅಲ್ಲ, ಎಷ್ಟು ಸ್ಟೇಷನ್ ಕೇಳ್ತೀರಿ? ನಮ್ಮ ಆಕಾಶವಾಣಿಯ ಬಹಳ ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಇವೆ, ಅದರಲ್ಲಿ ಈಗ ನಮ್ಮ ಚಿತ್ರದುರ್ಗ ಕೇಳ್ತೀರಿ, ನಿಮ್ಮ ವಿಜಯಪುರ ಕೂಡ ಇದೆ ಅಲ್ವಾ? ಬೇರೆ ಯಾವ ಕೇಳ್ತೀರಿ ಅಂತ ಕೇಳ್ತಾ ಇದೀನಿ.
1: ಅನುಕೂಲ ಯಾವಾಗ
0: ಅನುಕೂಲ ಯಾವ್ಯಾವ
1: ಇದೆ ನಿಖರವಾಗಿ ಕೇಳ್ಕೊಡ್ತಾರೆ? ನಮ್ ಬಿಜಾಪುರ ಕೇಳ್ತಾರೆ, ರಾಯಚೂರು ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಭದ್ರಾವತಿ ಕೇಳ್ತಾರೆ ಸರ್, ಇದು ಬರ್ತಾರೆ, ಎಲ್ಲಾ ತರ ಕೇಳ್ತಾರೆ ಸರ್.
0: ನಿಮ್ ಕಡೆ ಉದ್ಘೋಷಕರು ಆಯಾ ಏರಿಯಾದಲ್ಲಿ ಬೇರೆ ಬೇರೆ ಭಾಷೆ ಸ್ಟೈಲ್ ಅಲ್ಲಿ ಮಾತಾಡ್ತಿರ್ತಾರೆ, ಅವಾಗ ಏನನ್ನಿಸ್ತಾ ಇರುತ್ತೆ ನಿಮಗೆ? ನೀವು ಯಾವತ್ತಾದ್ರೂ ಆ ಭಾಷೆ ಅಂತ ಹೊಂದ್ಕೊಂಡು ಮಾತಾಡ್ಬೇಕಂತ ಅನ್ಸುತ್ತಾ?
1: ನಮಗೇನು ಅನಿಸುತ್ತೆ ಸರ್, ನಮ್ಮ ಅರ್ಥ ನಮ್ಮ ಭಾಷೆ.
0: ಯಾವ ಹಾಡನ್ನ ಪ್ರಸಾರ ಮಾಡಲಿ ನಿಮಗೋಸ್ಕರ?
1: ನಮಗೆ ಭಾಗ್ಯದ ಮನೆಯೊಳಗಿಂದ ನನ್ನನ್ನೇ ನೋಡುವಂತ.
0: ನಿಮ್ಮ ಗೀತೆ ಬರುತ್ತೆ,

0: ಕೇಳ್ಬೇಕು ಅನ್ಕೊಂಡಿದ್ದೀರಿ? ಯಾವಾಗ ಗೀತೆಯನ್ನ ಇವತ್ತು ರೇಡಿಯೋದಲ್ಲಿ ಕೇಳಿಸ್ತಾ ಇದ್ದೀರಿ?
1: ನೂರೊಂದು ನೆನಪು ಇದೆ ಆಳದಿಂದ ಅಂತ ಐತಲ್ಲ ಸರ್, ಮಾಡ್ಬೇಕಾಯ್ತು ಸರ್.
0: ಈ ಸಿನಿಮಾ ಒಂದು ಒಳ್ಳೆಯ ಚಿತ್ರ ಕಥನವನ್ನು ಒಳಗೊಂಡಿರುವಂತ ಕತೆ.
1: ಬಹಳ ಚೆನ್ನಾಗಿ ನಮ್ಮ ವಿಷ್ಣುವರ್ಧನ್ ಅವರು ಆಕ್ಟಿಂಗ್ ಮಾಡಿದ್ದಾರೆ.
0: ಯಾರಾದ್ರೂ ಎಲ್ಲಾದ್ರೂ ಹಾಡು ಹೇಳಿ ಅಂದ್ರೆ ಸಾಕು, ಎಲ್ಲರ ಬಾಯಿಗೆ ನೂರೊಂದು ನೆನಪು ಅನ್ನೋ ಒಂದು ಗೀತೆ ಅಲ್ವಾ? ಅಷ್ಟು ಎವರಿಗೆ ಆಗಿರುತ್ತೆ ಈ ಸಾಂಗ್ ಅಲ್ವಾ? ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಹೊನ್ನವರಲ್ಲಿ ಅವರೇ. ಬಂಧನ ಚಿತ್ರದ ಹಾಡನ್ನ ಕೇಳಿ.

0: ಪ್ರೇಕ್ಷಕರಿಗೆ ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

0: ಎಫ್ಎಂ ಸಮಯ 8:20. ಇನ್ನು ನಮ್ಮ ಜನರಂಜನೆ ಕಾರ್ಯಕ್ರಮಕ್ಕಾಗಿ ಕರೆ ಮಾಡಿರುವ ಕೇಳುವರು ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ ಸರ್, ನಮಸ್ಕಾರ.
0: ನಮಸ್ತೆ ಮಾ, ಯಾರು ಮಾತಾಡ್ತಿರೋದು ಹೇಳಿ? ಬೆಂಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ರಿ? ತುಂಬಾ ವರ್ಷಗಳ ಕಾಲ ಚಿತ್ರದುರ್ಗದಲ್ಲಿ ಇದ್ಕೊಂಡು ಕೇಳ್ತಾ ಇದ್ರಿ? ಲೈವ್ ಬರ್ತಾ ಇತ್ತು, ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇದ್ರಿ. ಬಹಳ ಗೀತಾ ಪ್ರಿಯರ, ಚಿತ್ರಗೀತೆಗಳಂದ್ರೆ ಇಷ್ಟ.
1: ಹೌದು ಸರ್, ತುಂಬಾ ಇಷ್ಟ.
0: ಯಾವ ಗೀತೆಯನ್ನ ಕೇಳ್ಬೇಕು ಅಂತ ಆಸೆ ಇವತ್ತು?
1: ನಾಗಮಂಡಲ ಚಿತ್ರದ ಈ ಹಸಿರು ಸಿರಿಯಲ್ಲಿ ಮನೋಸುಮೆಲಿಯಲಿ ಅಂತ ಇದೆಯಲ್ಲ ಈ ಹಾಡಿ,
0: ನವಿಲೆ, ಒಂದು ಮಧುರವಾದ ಗೀತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳಮ್ಮ. ನಾಗಮಂಡಲ ಚಿತ್ರದ ಈ ಗೀತೆಯನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

0: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಜನರಂಜನಿ. ನಿಮ್ಮ ಕೋರಿಕೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ. ಎಫ್ಎಂ ಸಮಯ 8:25. ಕೇಳುಗರೇ ಗಮನಿಸಿ, ದಿನಾಂಕ 11/7/2026 ಶನಿವಾರ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸುರಡ್ಡಿಹಳ್ಳಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದ ಕೊಡುಗೆ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಜನರಂಜನೆ ನಿಮ್ಮ ಮೆಚ್ಚಿನ ನೇರ ಫೋನ್ ಚಿತ್ರಗೀತೆ ಕಾರ್ಯಕ್ರಮಕ್ಕಾಗಿ ಕರೆಗಳು ಬರ್ತಾ ಇವೆ, ಕರೆಗಳನ್ನ ಮಾಡ್ತಾ ಇರಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444820273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ನಮ್ಮ ಮುಂದಿನ ಕರೆ, ಯಾವ ಗೀತೆಯನ್ನು ಕೇಳ್ತಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
5: ನಮಸ್ತೆ.
0: ನಮಸ್ತೆ ಮಾ, ಯಾರು ಮಾತಾಡ್ತೀರೋದು ಹೇಳಿ.
5: ನಾವು ಸುಭಾ ಶಂಕರ್ ನಾರಾಯಣ ಅಂತ, ಚಿತ್ರದುರ್ಗದಿಂದ.
0: ನಿಮ್ಮೂರ ರೇಡಿಯೋ? ಏನ್ ಅನಿಸ್ತದೆ? ಮೊದ್ಲು ಯಾವ ರೇಡಿಯೋ ಕೇಳ್ತಾ ಇದ್ರಿ? ಅಲ್ಲ ಅಲ್ಲ, ಈ ನಮ್ಮ ಚಿತ್ರದುರ್ಗದಲ್ಲಿ ರೇಡಿಯೋ ಇರೋದಕ್ಕಿಂತ ಮುಂಚಿತವಾಗಿ ಯಾವ ರೇಡಿಯೋ ಸ್ಟೇಷನ್ ಕೇಳ್ತಾ ಇದ್ರಿ ಅಂತ ನಾನು
5: ಕೇಳ್ತೇನೆ.
0: ಎ ಎಂ ಬ್ರಾಂಡ್ ಅಲ್ವಾ? ಎಎಂ ಬ್ಯಾಂಡ್ ಅಲ್ಲಿ
5: ಹಳೇ ಕಾಲದ ರೇಡಿಯೋ ಎದ್ದೇಳ್ತಿದ್ದಂಗೆ ಓಂ ಸುಪ್ರಭಾತದಿಂದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನು ಹಾಕ್ರಿ ಅನ್ನೋರು. ನಾವು ಚಿಕ್ಕ ಹುಡುಗರಿದ್ದಾಗ್ಲಿಂದನು ಅದು ರೇಡಿಯೋ ನಮ್ಗೆ ಇದು.
0: ಆ ರೇಡಿಯೋದಲ್ಲಿ ಬರೋ ಹಾಡುಗಳನ್ನೆಲ್ಲ ಅಣಕಿಸೋ ಒಂದು ಪ್ರಯತ್ನ ಮಾಡ್ತಿದ್ರ? ಯಾವ ಗೀತೆನ ಕೇಳ್ಬೇಕು ಅನ್ಕೊಂಡಿದ್ರಿ ಸುಮಾ ಶಂಕರ್ ನಾರಾಯಣ ಅವರು?
5: ನಾವು ಪ್ರೇಮದ ಕಾಣಿಕೆ ಚಿತ್ರದಿಂದ ಬಾನಿಗೊಂದು ಎಣ್ಣೆ ಎಲ್ಲಿದೆ ಹಾಡು.
0: ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ,
5: ಎಲ್ಲಿ ಕೊನೆ ಇದೆ ಅಂತ, ಏಕೆ ಕನಸು ಕಾಣುವೆ ಅಂತ. ಅಂದ್ರೆ ಅವಳು ಒಂಥರ ದುರಾಸೆಯಿಂದ ಏನೋ ಕನಸು ಕಾಣ್ತಿರ್ತಾಳೆ, ಅದನ್ನ ಅಡಿವಾಣ ಹಾಕಕ್ಕೆ ಅವನು ಒಂಥರ ಬುದ್ಧಿವಾದ ಮಾತ್ರ ಹಾಡು ಹೇಳ್ತಾನೆ.
0: ತುಂಬಾ ಸೊಗಸಾಗಿದೆ ಗೀತೆನ ಕೇಳೋಣ, ತಡ ಮಾಡದೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಮೆಚ್ಚಿನ ಪ್ರೇಮದ ಕಾಣಿಕೆ ಚಿತ್ರದ ಈ ಹಾಡು ನಿಮಗೋಸ್ಕರ.

0: ಪ್ರೇಮದ ಕಾಣಿಕೆ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಇನ್ನು ನಮ್ಮ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಯರಳ ನಾಯಕ ಅವರು. ತುಂಬಾ ವರ್ಷಗಳಿಂದ ರೇಡಿಯೋ ಕೇಳ್ತಾ ಇದ್ದೀರಿ?
1: ಕೇಳ್ತಾ ಇದ್ದೀನಿ ಸರ್.
0: ಕೇಳ್ತಾ ಕೇಳ್ತಾ ಹೇಗೆ ಸಾಗ್ತಿದೆ ನಿಮ್ಮ ಬದುಕು?
1: ಕೆಲಸದ ಜೊತೆಗೆ ರೇಡಿಯೋ ಸರ್. ರೇಡಿಯೋ ಜೊತೆಗೆ ಕೆಲಸ.
0: ರೇಡಿಯೋ ಜೊತೆಗೆ ಕೆಲಸ. ಹಾ ಹಾ
1: ಸರ್.
0: ಸಂಗಾತಿ ಇದ್ದಂಗೆ. ಯಾವ ಹಾಡನ್ನ ಕೇಳ್ಬೇಕು ಸಂಗಾತಿಗೋಸ್ಕರ? ಇವತ್ತು ಯಾವ ಹಾಡನ್ನ ಕೇಳಿಸ್ತೀರಿ
1: ಸರ್? ಗಡಿಬಿಡಿ ಅಳಿಯಾದಿಂದ ಕನ್ನಡದ ಕುವರನ್ನು ನಾನೇ ಅಂತಂದು ಹಾಡಿದೆಯಲ್ಲ ಸರ್, ಅದು ಬೇಕಾಗಿತ್ತು.
0: ಡಾಕ್ಟರ್ ರಾಜ್ಕುಮಾರ್ ಅವರದು ಧ್ವನಿಯಲ್ಲಿರ್ತಕ್ಕಂಥ ಗೀತೆ ಕನ್ನಡದ ಕುಮಾರನು ನಾನೇ. ಗಡಿಬಿಡಿ ಹಳೆಯ ಚಿತ್ರದ ನಿಮ್ಮ ಮೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೇರಳ ನಾಯಕ್ ಅವರ ಚಿರತಗೊಂಡಿನಿಂದ ಕರೆ ಮಾಡ್ತಾ ಇದ್ದೀರಿ. ಸಂತೋಷ, ನಿಮ್ಮ ಗೀತೆಯನ್ನ ಕೇಳಿ.

0: ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ?
1: ಹಗಡಿ ಬೊಮ್ಮಾಳೆ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಸರ್.
0: ರೇಡಿಯೋ ಸೆಟ್ಟಿಂದ ಒಂದಿಷ್ಟು ದೂರ ಇದ್ರೆ ಚೆನ್ನಾಗಿರ್ತಿತ್ತು, ನಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇದೆ. ಇರಲಿ, ಹಂಪಸಾಗರದಿಂದ ಏನು ಕೆಲಸ ಮಾಡ್ಕೊಂಡಿದ್ದೀರಿ ಸುಭಾನ್ ಕೋರಿ ಅವರು?
1: ಸರ್, ಟೈಲರಿಂಗ್ ಮಾಡ್ತೀನಿ ಸರ್. ನಾನು
0: ಟೈಲರಿಂಗ್ ಮಾಡ್ತೀರಿ, ರೇಡಿಯೋ ಹಂಗಾದ್ರೆ ಪಕ್ಕದಲ್ಲಿ ಸಂಗಾತಿ ಇದ್ದಾಗೆ ಅಲ್ವಾ?
1: ಸಂಗಾತಿ ಸರ್, ಯಾವಾಗಲೂ ಸಂಗಾತಿ ಸರ್.
0: ಬಹಳ ಖುಷಿ ಖುಷಿಯಲ್ಲಿ ಹಾಡನ್ನ ಕೇಳೋದೊಂದು ರೀತಿ ಇಷ್ಟ ಅಲ್ವಾ ರೇಡಿಯೋದಲ್ಲಿ? ಯಾವ ಗೀತೆಯನ್ನ ಕೇಳ್ಬೇಕು ಅಂದ್ಕೊಂಡು ಕರೆ ಮಾಡಿದ್ರಿ ಇವತ್ತು?
1: ಸರ್, ಹಾಸ್ಯ ರತ್ನ ರಾಮಕೃಷ್ಣ ಸರ್ ಚಿತ್ರದ ಹೆಸರು. ಅದರ ಎದ್ದು ಹೋಗು ಎದ್ದು ಹೋಗು ಸಿದ್ದರಾಮಯ್ಯ ಅಂತ ಇದೆ ನೋಡಿ ಸರ್.
0: ನೀವು ಹೇಳೋದ್ರಲ್ಲೇ ಆಸೆ ಇದೆ, ಈ ಗೀತೆನ ಕೇಳೋದ್ಕಂತೂ ತುಂಬಾನೇ ಖುಷಿ ಇರುತ್ತೆ, ಆಸೆ ಇದೆ ಸುಭಾನ್ ಕೋರಿ ಅವರೇ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆ ಇದೀಗ ಬರ್ತಾ ಇದೆ, ಕೇಳಿ.

0: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆಯನ್ನ ಮಾತಾಡ್ಸೋಣ. ಹಲೋ ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ?
1: ಟೈಲರ್ ಮೊಹಮ್ಮದ್ ಬಾಷಾ ಸರ್.
0: ಎಲ್ಲಿಂದ? ರಂಗ ಸಮುದ್ರದಿಂದ. ನೀವು ಟೈಲರ್ ಅಂದ್ಮೇಲೆ ರೇಡಿಯೋ ನಿಮ್ಮ ಸಂಗಾತಿ ಪಕ್ಕದಲ್ಲಿ ಇದ್ದೇ ಇರ್ತಾರೆ ಅಲ್ವಾ? ತುಂಬಾ ಖುಷಿಯಲ್ಲಿ ಕಾರ್ಯಕ್ರಮನ ಕೇಳ್ತಾ ಇರ್ತೀರಿ. ಯಾವ ಗೀತೆ ನಿಮಗೋಸ್ಕರ ಪ್ರಸಾರ ಮಾಡ್ಲಿ ಭಾಷಾ ಅವರೇ? ಹಸಿವೆ ನೀ ದೂರ ನೀನಿರು, ಒಳ್ಳೆ ಗೀತೆನ ಕೇಳ್ತಾ ಇದ್ದೀರಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಭಾಷಾ ಅವರೇ. ನಿಮ್ಮ ಮೆಚ್ಚಿನ ಗೀತೆನ ಪ್ಲೇ ಮಾಡ್ತಾ ಇದ್ದೀನಿ ಕೇಳಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 8:45. ಇದೀಗ ವಚನಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ವಚನಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಸವೇಶ್ವರರ ವಚನ. ಹಾಡಿದ್ದಾರೆ ನಾಗರಾಜರಾವ್ ಹವಾಲ್ದಾರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಇನ್ನು ಮುಂದೆ ಅಲ್ಲಮ್ಮ ಪ್ರಭು ಅವರ ವಚನ ಹಾಡಿದ್ದಾರೆ ಶ್ರೀರಕ್ಷಾ ಅರವಿಂದ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ವಚನಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯದಾಗಿ ಸಕಲೇಶ ಮಾದರಸರ ವಚನ ಹಾಡಿದ್ದಾರೆ ಆರ್ ಎ ರಮಣೀ.

ಇದುವರೆಗೂ ವಚನಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 9:30. ಇದೀಗ ಮಿಕ್ಸರ್ ಕನ್ನಡ ಫಿಲ್ಮ್ ಸಾಂಗ್ಸ್ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ದಾನಮ್ಮ ದೇವಿ ಚಿತ್ರದ ಹಾಡನ್ನು ಕೇಳೋಣ. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಘಂಟಸಾಲ.
1: ತಂದಾನತ್ತಾ

ರತ್ನಮಾಲಾ ಪ್ರಕಾಶ್ ಹಾಡಿರುವ ನಾಗಮಂಡಲ ಚಿತ್ರದ ಗೀತೆಯನ್ನ ಇದುವರೆಗೆ ಕೇಳಿದಿರಿ. ಗೋಪಾಲ್ ಯಾಜ್ಞಿಕ್ ಬರೆದ ಗೀತೆಗೆ ಸಂಗೀತ ನೀಡಿದವರು ಸಿ ಅಶ್ವತ್ತಿನ ಮುಂದೆ ಕನ್ನಡ ಮಿಕ್ಸರ್ ಫಿಲ್ಮ್ ಸಾಂಗ್ಸ್ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಹುಡುಗಾಟ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಚಿತ್ರ ಅವರೊಂದಿಗೆ ನರೇಶ್ ಅಯ್ಯರ್. ಜಯಂತ್ ಕಾಯ್ಕಿಣಿ ಬರೆದ ಗೀತೆಗೆ ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್ ಅವರದು.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕನ್ನಡ ಮಿಕ್ಸ್ ಫಿಲ್ಮ್ ಸಾಂಗ್ಸ್ ಗಳನ್ನ. ಇನ್ನು ಮುಂದೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಹಾಡನ್ನ ಕೇಳೋಣ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಶಂಕರ್ ಮಹಾದೇವನ್.

ಇದುವರೆಗೆ ಮಿಕ್ಸ್ಡ್ ಫಿಲ್ಮ್ ಸಾಂಗ್ಸ್ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದುವರೆಗೆ ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11 ಗಂಟೆ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಮುಂಜಾನೆ 6 ಗಂಟೆಗೆ ಆರಂಭವಾಗುವುದು. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.